ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಇಂದು 1948ನೇ ಶಕವರ್ಷ, ಜ್ಯೇಷ್ಠ ಮಾಸದ 15ನೇ ದಿನ ಅಂದರೆ 2026ನೇ ಇಸವಿ ಜೂನ್ ತಿಂಗಳು 5ನೇ ತಾರೀಕು ಶುಕ್ರವಾರ. ಈಗ ಸಮಯ 5:58 ಸೆಕೆಂಡುಗಳು. ಆತ್ಮೀಯ ಕೇಳುಗರಿಗೆಲ್ಲ ಅರುಣ ಪ್ರಕಾಶ್ನ ನಮಸ್ಕಾರಗಳು.

ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30 ಚಿಂತನ ಚೆನ್ನಪ್ಪ ಅಂಗಡಿ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಸ್ ಶಂಕರ ನಾರಾಯಣ. 6:50 ರೈತರಿಗೆ ಸಲಹೆ, 7:15 ಎ ರಕ್ಷಿತ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳಲ್ಲಿ ಆಕಾಶವಾಣಿ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಬೋ. 8:35 ಆಕಾಶ ಬುಟ್ಟಿ, ನಿವೃತ್ತ ಇಂಜಿನಿಯರಿಂಗ್ ನಿರ್ದೇಶಕರಾದ ಎಸ್ ಪಿ ಮೈತ್ರೇಯಿ ಅವರೊಂದಿಗೆ ಸಂದರ್ಶನ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಈ ಬೆಳಗ್ಗೆ 9:05 ವಂದೇ ಮಾತರಂ, 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ನಾಯಕ್ ಎ ಕೆ ಶಂಕರ್, ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 9:30 ಗಾನಗಂಗೆ, 10:30 ಸುನೀರೆಪ್ಪಲ್, 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಎನ್ಸಿಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗುವುದು. ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಕಲಬುರಗಿಯ ಓಂ ನಗರದ ಶ್ರೀ ವೈಭವಲಕ್ಷ್ಮಿ ಮಹಿಳಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಮಧುಮೇಹವನ್ನು ಹಿಮ್ಮೆಟ್ಟಿಸುವ ಪ್ರಕ್ರಿಯೆ ಕುರಿತು ಡಾ ಹರ್ಷಕುಮಾರ್ ಎಚ್ಎಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳ್ವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 11:00 ಪ್ರಗತಿಪಥ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಕಾರ್ಯಕ್ರಮ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಸ್ ಶಂಕರ ನಾರಾಯಣ. 2:40 ಗಾಂಧಿ ಸ್ಮೃತಿ, ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ, ಸಂಜೆ 6:51 ಕೃಷಿರಂಗದಲ್ಲಿ ನೆಲಗಡಲೆ ಬೇಸಾಯದ ತಾಂತ್ರಿಕ ಕ್ರಮಗಳ ಕುರಿತು ಡಾ ಶ್ರೀನಿವಾಸ ರೆಡ್ಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಪಾನೇಪದ ಪ್ರಸಾರವಾಗುವುದು. 7:45 ಸಿರಿಗಂಧ, 9:15 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗುವುದು. 10:30 ವಿಷಯ ಮಹಿಳಾ ಸಶಕ್ತೀಕರಣ ಕುರಿತು ಕಾರ್ಯಕ್ರಮ. ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ.

ದೀಪಾ ಸಂಜೀವ್ ಅವರು ಹಾಡಿರುವ ಭಕ್ತಿ ರಚನೆಗಳನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಇವರಿಗೆ ವಯಲಿನ್ ಸಹಕಾರವನ್ನು ನೀಡಿದವರು ಕೃತಿಕ್ ಕೌಶಿಕ್, ತಬಲಾ ಸಾತ್ ಡಿ ಕಾರ್ತಿಕ್ ಹಾಗೂ ವೀಣಾ ಸಾತನ್ನು ನೀಡಿದವರು ಎಂ ಆರ್ ಮಂಜುಳಾ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಪ್ರಸಾರವಾಗಲಿದೆ ಉಪೇಂದ್ರ ಭಟ್ ಅವರು ಹಾಡಿರುವಂತಹ ಪುರಂದರದಾಸರ ದೇವರ ನಾಮ ಪಾಲಿಸು ಶ್ರೀ ಮಹಾಲಕ್ಷ್ಮೀ.

0: ಇದುವರೆಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಕ್ತಿ ಸಂಗೀತವನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಈಗ ಚಿಂತನ ಚೆನ್ನಪ್ಪ ಅಂಗಡಿ ಅವರಿಂದ.
1: ಪರಿಸರ ಇಂದು ಅತಿ ಹೆಚ್ಚು ಚರ್ಚೆಗೊಳಗಾಗ

0: ತಿಳುವಳಿಕೆಯನ್ನು ಪಡೆದ ಮನುಷ್ಯ ತರ್ಕಿಸುವ ಸ್ವಭಾವವನ್ನು ಬೆಳೆಸಿಕೊಳ್ಳುತ್ತಾನೆ. ಪ್ರಕೃತಿಯೊಂದಿಗಿನ ಒಡನಾಟ ಮನುಷ್ಯನಿಗೆ ಸ್ವತಂತ್ರವಾಗಿ ಯೋಚಿಸುವ ಪಾಠವನ್ನು ಕಲಿಸುತ್ತದೆ. ಇದು ಜನಸಮುದಾಯದ ತಿಳುವಳಿಕೆಯನ್ನು ಹೆಚ್ಚಿಸುತ್ತದೆ. ಅಂತಹ ಸಾರ್ವಜನಿಕವು ಅನ್ಯಾಯ, ಅಕ್ರಮ, ಶೋಷಣೆ, ದಬ್ಬಾಳಿಕೆ ವಿರುದ್ಧ ಯಾವುದೇ ಸಂದರ್ಭದಲ್ಲಿ ಬಂಡೇಳುವ ಸಾಧ್ಯತೆ ಇರುತ್ತದೆ. ಬಹುಶಃ ಈ ಕಾರಣದಿಂದ ಆರಂಭಿಕ ನಾಗರಿಕತೆಗಳು ವಿಜ್ಞಾನ ಮತ್ತು ನಗರೀಕರಣವನ್ನು ಬೆಳೆಸಿದರೂ ಪ್ರಕೃತಿ ವಿಜ್ಞಾನವನ್ನು ಬೆಳೆಸಲಿಲ್ಲ. ಯಾರೋ ದುಡಿದಿದ್ದನ್ನು ಯಾರೋ ಕೂತು ತಿನ್ನುವುದು ಪ್ರಕೃತಿ ವಿರೋಧಿಯಾಗಿದ್ದು, ಇದನ್ನು ಅರಿತಾಗಲೆಲ್ಲ ಜಗತ್ತಿನಲ್ಲಿ ಕ್ರಾಂತಿಗಳಾಗಿವೆ. 1972 ಡಿಸೆಂಬರ್ 15 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ವಿಶ್ವ ಪರಿಸರ ದಿನವನ್ನು ಆಚರಿಸಬೇಕೆಂಬ ನಿರ್ಣಯವನ್ನು ಅಂಗೀಕರಿಸಿತು. ಮಾನವ ಪರಿಸರದ ಮೇಲಿನ ಸ್ಟಾಕ್ಹೋಮ್ ಸಮಾವೇಶ ನಡೆದ ಜೂನ್ 5 ಜಗತ್ತಿನಾದ್ಯಂತ ಪರಿಸರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಇಂಥದ್ದೊಂದು ದಿನವನ್ನು ಆಚರಿಸುವ ಹಿಂದಿನ ಮುಖ್ಯ ಉದ್ದೇಶ ಪರಿಸರ ಸಮಸ್ಯೆಗಳ ಕುರಿತಂತೆ ಜನರಲ್ಲಿ ಅರಿವು ಮೂಡಿಸುವುದು, ಜೊತೆಗೆ ಜಗತ್ತಿನಾದ್ಯಂತ ಪರಿಸರ ರಕ್ಷಣೆಗಾಗಿ ನಡೆಯುವ ಕೆಲಸ ಕಾರ್ಯಗಳನ್ನು ಬೆಂಬಲಿಸುವುದು. ಈ 5 ದಶಕಗಳಲ್ಲಿ ಪರಿಸರ ದಿನಾಚರಣೆ ತನ್ನದೇ ಆದ ಮಹತ್ವವನ್ನು ಪಡೆಯುತ್ತಾ ಬಂದಿದೆ. ಆಚರಣೆಗೆ ಒಂದು ನಿರ್ದಿಷ್ಟ ಗುರಿ ಇರಲಿ ಎನ್ನುವ ಉದ್ದೇಶದಿಂದ ಬಹುತೇಕ ಕಡೆ ಪರಿಸರ ದಿನಾಚರಣೆ ಒಂದು ಮುಖ್ಯ ಕಾರ್ಯಕ್ರಮವೆಂದರೆ ಗಿಡಗಳನ್ನು ನೆಡುವುದು, ಒಂದಷ್ಟು ಚರ್ಚೆ, ಸಂವಾದ, ಮೆರವಣಿಗೆ, ಉಪನ್ಯಾಸಗಳನ್ನು ನಡೆಸುವುದು, ಶಾಲಾ ಕಾಲೇಜುಗಳಲ್ಲಿ ಸ್ಪರ್ಧೆ, ಫಲಿತಾಂಶ, ಬಹುಮಾನ ಇತ್ಯಾದಿ. ಜನಸಾಮಾನ್ಯರಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸಲು ಇವೆಲ್ಲ ಕಾರ್ಯಕ್ರಮಗಳನ್ನು ನಡೆಸುವುದು ಅವಶ್ಯಕವಿದೆ. ಪರಿಸರ ರಕ್ಷಣೆಯಂತ ಗುರುತರ ಜವಾಬ್ದಾರಿಯನ್ನು ನಿರ್ವಹಿಸಲು ನಾಗರಿಕರಲ್ಲಿ ಒಗ್ಗಟ್ಟು ತರುವುದು ಕೂಡ ಅಷ್ಟೇ ಅಪೇಕ್ಷಣೀಯ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ವಲಯದಲ್ಲಿ ನಡೆಯುವ ಇಂತಹ ಪ್ರಯತ್ನಗಳೆಲ್ಲವೂ ಸ್ವಾಗತಾರ್ಹ. ಆದರೆ ಮುಂದೇನು ಎಂಬ ಪ್ರಶ್ನೆಯನ್ನು ನಮಗೆ ನಾವು ಕೇಳಿಕೊಳ್ಳದಿದ್ದರೆ ಈ ರೀತಿಯ ಆಚರಣೆಗೆ ಅರ್ಥ ಬರುವುದಿಲ್ಲ. ಆ ದಿನದ ಆಚರಣೆ ವರ್ಷಪೂರ್ತಿ ನಾವು ಪರಿಸರ ಕುರಿತಾಗಿ ನಿರಂತರವಾಗಿ ಮಾಡಬೇಕಾದ ಕೆಲಸಗಳ ಬಗ್ಗೆ ಯೋಚಿಸಲು ಪ್ರೇರಣೆ ನೀಡುವಂತಾಗಬೇಕು. ಹೀಗೆಯೇ ಒಬ್ಬ ಸಣ್ಣ ಹುಡುಗಿ ಗಿಡಗಳಿಗೆ ನೀರುಣಿಸುವ ತಾಯಿಯ ಹಿಂದೆ ಅಡ್ಡಾಡುತ್ತಿದ್ದಳು. ಅರಣ್ಯ ಇಲಾಖೆಯ ನರ್ಸರಿ ನಿರ್ವಹಿಸುತ್ತಿದ್ದ ತಾಯಿಯೊಂದಿಗಿನ ಓಡಾಟದಲ್ಲಿ ಗಿಡಮರಗಳ ಬಗೆಗೆ ಸಾಕಷ್ಟು ತಿಳಿದುಕೊಂಡಳು. ಆಕೆಯ ಅನುಭವವನ್ನು ಗುರುತಿಸಿದ ಇಲಾಖೆಯವರು ದಿನಗೂಲಿ ಕೆಲಸವನ್ನು ನೀಡಿದರು. ಗಿಡಮರ, ಹಣ್ಣು ಬೀಜ, ಅವುಗಳನ್ನು ಬೆಳೆಸುವ ರೀತಿ, ಔಷಧಿ ಗುಣ, ಇತರೆ ಉಪಯೋಗಗಳು ಮುಂತಾದ ಮಾಹಿತಿಯನ್ನು ಓದು ಬರಹ ಬಾರದ ಆಕೆ ತಲೆಯಲ್ಲಿ ಸಂಗ್ರಹಿಸಿಟ್ಟುಕೊಂಡಳು. 35 ವರ್ಷ ದಿನಗೂಲಿ ನೌಕರಳಾಗಿ ಕೆಲಸ ಮಾಡಿದ ಮೇಲೆ ಖಾಯಂಮಾತಿ ದೊರಕಿಸಿಕೊಂಡಳು. ವರ್ಷಕ್ಕೆ ಸುಮಾರು 30,000 ಗಿಡಗಳನ್ನು ನೆಡುತ್ತಿದ್ದಳು. ಅರಣ್ಯ ರಕ್ಷಣೆಗಾಗಿ ಎಂತೆಂತಹ ಸಾಹಸಕ್ಕೂ ಕೈ ಹಾಕಿದ ಅವಳನ್ನು ವೃಕ್ಷಮಾತೆ ಎಂದು ಕರೆಯಲಾಯಿತು. ಪರಿಸರ ರಕ್ಷಣೆಗಾಗಿ ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಸರ್ಕಾರ ಆಕೆಗೆ ಪ್ರಶಸ್ತಿಯನ್ನೂ ನೀಡಿತು. ಆಕೆಯೇ ಉತ್ತರ ಕನ್ನಡ ಜಿಲ್ಲೆಯ ಪದ್ಮಶ್ರೀ ತುಳಸವ್ವ. ಪರಿಸರ ರಕ್ಷಣೆಯಾಗುವುದು ಇಂತಹ ಸಮರ್ಪಣಾ ಭಾವದ ವ್ಯಕ್ತಿಗಳಿಂದಲೇ ಎಂದು ತಿಳಿಯಬೇಕು. ಒಂದು ಅಂದಾಜಿನ ಪ್ರಕಾರ ಈ ಭೂಮಿಯ ಮೇಲಿನ 4,500,000 ಹೆಕ್ಟೇರ್ ಕಾಡು ನಾಶವಾಗಿದೆ. ಜಾಗತಿಕ ತಾಪಮಾನ ಸರಾಸರಿ 1.1 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿದೆ. ಇದರಿಂದ ಹಿಮಬಂಡೆಗಳು ಕರಗಿ ನದಿಗಳಲ್ಲಿ ಪ್ರವಾಹ ಉಂಟಾಗುತ್ತಿದೆ. ಕುಡಿಯುವ ನೀರಿಗೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಪ್ರಾಣಿ ಪಕ್ಷಿಗಳಲ್ಲದೆ ಸಸ್ಯ ಪ್ರಭೇದಗಳು ಅಪಾಯದ ಅಂಚಿಗೆ ಬಂದು ನಿಂತಿವೆ. ಕೃಷಿ ಪರಿಸರದಲ್ಲಿ ಭೂ ಅವನತಿಯೊಂದಿಗೆ ಲೆಕ್ಕಕ್ಕೆ ಸಿಗದಷ್ಟು ಮಾಲಿನ್ಯವಾಗಿದೆ. ಒಟ್ಟಾರೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಭೂಮಿಯು ವಾಸಯೋಗ್ಯವಾಗುವ ಅರ್ಹತೆಯನ್ನು ಕಳೆದುಕೊಳ್ಳುತ್ತಿದೆ. ಇದಕ್ಕೆಲ್ಲ ಪರಿಹಾರವೆಂದರೆ ಸರಳ ಜೀವನ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು, ಸಹಜ ಬದುಕನ್ನು ನಡೆಸುವುದು, ಇಂಗಾಲದ ಅನಿಲ ಪ್ರಮಾಣವನ್ನು ತಗ್ಗಿಸುವುದು, ನವೀಕರಿಸಬಹುದಾದ ಇಂಧನಗಳನ್ನು ಬಳಸುವುದು, ಪರಿಸರ ಸ್ನೇಹಿ ಕೃಷಿಯನ್ನು ರೂಢಿಸಿಕೊಳ್ಳುವುದು, ವಿಷಕಾರಿಕ ರಾಸಾಯನಿಕಗಳ ಬಳಕೆ ಕಡಿತಗೊಳಿಸುವುದು, ಇನ್ನೂ ಮುಂತಾದ ಕ್ರಮಗಳನ್ನು ಜಾರಿಗೆ ತರಬೇಕಾಗಿದೆ. ಮಕ್ಕಳು, ಯುವಜನಾಂಗ ಮತ್ತು ಜನಸಾಮಾನ್ಯರಲ್ಲಿ ಪರಿಸರ ಮಹತ್ವದ ಬಗ್ಗೆ ಅರಿವು ಮೂಡಿಸಬೇಕು. ಈ ಸೃಷ್ಟಿಯ ವಿಕಾಸದಲ್ಲಿ ಮನುಷ್ಯ ಕೊನೆಯದಾಗಿ ಬಂದು ಪರಿಸರ ಸೇರಿಕೊಂಡ ಪ್ರಾಣಿ ಎಂಬುದನ್ನು ಎಂದೆಂದಿಗೂ ನೆನಪಿಡಬೇಕು.
1: ಇದುವರೆಗೆ ಚನ್ನಪ್ಪ ಅಂಗಡಿಯವರಿಂದ ಚಿಂತನ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಕಾಡಿನ ಪ್ರದೇಶದ ಹಳಿಯಾಳದಿಂದ ಶುರು ಮಾಡಿ ದೂರದ ಬ್ರಿಟಿಷ್ ಕೌನ್ಸಿಲ್ನ ಶಿಷ್ಯವೃತ್ತಿ ತನಕ ಮುಟ್ಟಿದವರು ಸಾಹಿತಿ ಶಾಂತಿನಾಥ ದೇಸಾಯಿ. ಔರಂಗಾಬಾದ್, ಮುಂಬೈ, ಕೊಲ್ಹಾಪುರ, ಧಾರವಾಡ ಎಲ್ಲ ಕಡೆಗಳಲ್ಲೂ ವಾಸ್ತವ್ಯ, ಅಧ್ಯಯನ, ಅಧ್ಯಾಪನ ಮಾಡಿದರು. ಕನ್ನಡದ ಕಾದಂಬರಿ ಲೋಕದ ಹೊಸ ಮಾರ್ಗದ ಹರಿಕಾರರು. ಅಡಿಗರು ಗಂಗಾಧರ ಚಿತ್ತಾಲರ ಪ್ರಭಾವ ಮನುಷ್ಯನ ಅಂತರಂಗದ ವಿವಿಧ ಮುಖಗಳನ್ನು ತೋರಿಸಿದವರು ಸೃಜನಶೀಲ ಬರಹಗಾರರು ಶಾಂತಿನಾಥ ದೇಸಾಯಿ. ಅವರ ಮಾತುಗಳನ್ನು ಕೇಳೋಣ.
3: ನಾನು ಮುಂಬೈ, ಕೊಲ್ಲಾಪುರ್, ಔರಂಗಾಬಾದ್ ಹೀಗೆ 13

0: 14 ವರ್ಷ ಹೊರಗಿದ್ದುಕೊಂಡು ಧಾರವಾಡದಲ್ಲಿ ಮುಂದೆ 10 ವರ್ಷ ಅಂದರೆ 62ರಿಂದ 72ರ ತನಕ ಇದ್ದೀನಲ್ಲ, ಧಾರವಾಡಕ್ಕೆ ಹೋಗುವ ಮುಂಚೆ ನಾನು ಬರೆದಂಥ ಕತೆ ಕಾದಂಬರಿಗಳ ಭಾಷೆ, ಹಾಗೂ ಧಾರವಾಡಕ್ಕೆ ಹೋದ ನಂತರ ಧಾರವಾಡದಲ್ಲಿದ್ದಾಗ ನಾನು ಬರೆದಂಥ ಕತೆ ಕಾದಂಬರಿಗಳ ಭಾಷೆ, ಈ ಎರಡರಲ್ಲಿಯೂ ತುಂಬ ಅಂತರವಿದೆ. ಆದರೆ ಮತ್ತೊಂದು ಭಾಷೆ ಮಾತಾಡುವ ಜನರ ಜೊತೆ ಇದ್ದರೆ ಒಂದು ರೀತಿಯಿಂದ ನಮ್ಮ ಅನುಭವ ಹೆಚ್ಚು ಶ್ರೀಮಂತವಾಗುವುದಲ್ಲ. ಈಗ ನನ್ನ ಕತೆ ಕಾದಂಬರಿಗಳಲ್ಲಿ ಈಗ ಮುಂಬೈ ಕೊಲ್ಲಾಪುರ್ ಈ ಪರಿಸರದ ಮೂಲಕ ಒಂದು ರೀತಿಯಿಂದ ವಸ್ತುವಿನ ನಾವೀನ್ಯತೆ ಬಂದಿದೆ ಅಂತ ಅನ್ನಿಸ್ತದೆ. ನನ್ನ ಪ್ರಜ್ಞೆಯಿಂದ ನೀವು ಮುಂಬೈಯನ್ನು ತೆಗೆದುಹಾಕಿದರೆ ನನ್ನ ಸೃಜನಶೀಲತೆಯೇ ಮಾಯವಾಗಬಹುದೇನೋ. ಸಾಹಿತ್ಯವನ್ನು ಕಲಿಸುವುದಂದರೆ ಅಥವಾ ಸಾಹಿತ್ಯದ ಈ ಪಿ ಎಚ್ ಡಿ ಪ್ರಬಂಧಗಳನ್ನು ಅವಾಗ ಪಿ ಎಚ್ ಡಿ ಮಾಡುವಂಥ ಹುಡುಗರಿಗೆ ಗೈಡೆನ್ಸ್ ನೀಡುವುದೆಂದರೆ ಅಥವಾ ವಿಮರ್ಶೆಯ ಪುಸ್ತಕಗಳನ್ನಾಗಲಿ ಪ್ರಬಂಧಗಳನ್ನಾಗಲಿ ಬರೆಯುವುದೆಂದರೆ ಅಂದರೆ ಸಾಹಿತ್ಯವನ್ನು ಒಳಗಿನಿಂದ ನೋಡಲು ಒಂದು ಒಳ್ಳೆಯ ಅವಕಾಶ ತಾನೇ. ಈ ಒಳನೋಟುಗಳು ನಮ್ಮ ಸೃಜನಶೀಲತೆಗೆ ಪೂರಕವೇ ಅಂತ ನನಗನ್ನಿಸ್ತದೆ. ಆದರೆ ಸಾಹಿತ್ಯದ ಅಧ್ಯಾಪನೆಯ ಮೂಲಕ ಅಂದರೆ ಕಲಿಸುವುದರಲ್ಲಿಯೇ ಅಥವಾ ಸಾಹಿತ್ಯ ಕೃತಿಗಳನ್ನು ವಿಶ್ಲೇಷಿಸುವುದರಲ್ಲಿಯೇ ನಮ್ಮ ಸೃಜನಶೀಲತೆ ತೃಪ್ತಿ ಪಟ್ಟುಕೊಳ್ಬಹುದು, ಸ್ವಂತ ಬರೆಯುವ ಒತ್ತಡವೂ ಕೂಡ ಸ್ವಲ್ಪ ಕಡಿಮೆಯಾಗಬಹುದು ಅಂತ. ಈಗ ನೋಡ್ರಿ, ನಮ್ಮ ಯಶವಂತ್ ಚಿತ್ತಾಲ್ ಅವರು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ, ಅಧ್ಯಾಪಕರು ಅಲ್ಲ, ಅವರಿಗೆ ಬರವಣಿಗೆಯಲ್ಲಿ ಇದ್ದಷ್ಟು ಹವ್ಯಾಸ ನನಗಿಲ್ಲ. ನನ್ನ ಕ್ರಿಯೇಟಿವಿಟಿ ಅಂತ ಏನಿದೆಲ್ಲ ಅದು ಇದು ಕಲಿಸುವುದರಲ್ಲೇ ಎಲ್ಲ ವ್ಯಯವಾಗ್ತದೆಯೋನೋ ಅನ್ನೋ ಹೆದರಿಕೆ ನನಗೆ. ಈಗಂತೂ ಈ ಕಲಿಸುವ ಅಂದರೆ ಈ ಟೀಚಿಂಗ್ದಲ್ಲಿ ಕ್ರಿಯೇಟಿವಿಟಿ ಕೂಡ ಹೋಗೇ ಬಿಟ್ಟಿದೆ. ಈಗ ಹಲವಾರು ಕಾರಣಗಳ ಮೂಲಕ ಅಂದರೆ ಇಂಗ್ಲೀಷ್ ಜಾಗತಿಕ ಭಾಷೆ ಇದ್ದಿದ್ದರಿಂದ ಅನ್ರಿ, ಹಾಗೂ ಅದು ಈಗ ಟ್ರೇಡ್ ಬಿಸ್ನೆಸ್ ಹೈಯರ್ ಎಜುಕೇಷನ್ ಇವುಗಳ ಮಾಧ್ಯಮವಾಗಿದೆ ಇದ್ದುದರಿಂದಲೇ ಅಂತಂದ್ರಿ, ಅಥವಾ ಅದು ಅನಾಯಾಸವಾಗಿ ನಮ್ಮಲ್ಲಿ 150-200 ವರ್ಷಗಳ ತನಕ ಇದ್ದುದರಿಂದ ಅನ್ನಿ ನಾವು ಇಂಗ್ಲೀಷನ್ನು ಸದ್ಯಕ್ಕಂತೂ ಕೈ ಬಿಡುವ ಪ್ರಮೇಯವಿಲ್ಲ. ಆದರೆ ಅದನ್ನು ಆಪ್ಷನಲ್ಲಾಗಿ ಕಲಿಸಬೇಕು ಅಂತ ನನಗನ್ನಿಸ್ತದೆ. ಇದನ್ನು ಕಡ್ಡಾಯವಾಗಿ ಮಾಡದೆ ಅಂದರೆ ಎಸ್ ಎಸ್ ಸಿ ತನಕ ಇದು ಆಪ್ಷನಲ್, ಮುಂದೆ ಎಸ್ ಎಸ್ ಸಿಯ ನಂತರ ಕಾಲೇಜಿನಲ್ಲಿ ಅದನ್ನು ಆಪ್ಷನಲ್ಲಾಗಿ ಇಟ್ಟು 4-5 ವರ್ಷಗಳಲ್ಲಿ ಬೇಕಾದರೆ ಬಹಳ ಚೆನ್ನಾಗಿ ನಾವು ಅದನ್ನು ಕಲಿಸಬಹುದು. ಯುರೋಪದ ದೇಶಗಳಲ್ಲಿ ಅಲ್ಲಿಯೂ ಇಂಗ್ಲೀಷ್ ಕಲಿತಾರೆ, ಆದರೆ ಬರೀ ಕಾಲೇಜ್ನಲ್ಲೇ ಕಲಿತಾರೆ. 4 ವರ್ಷಗಳಲ್ಲಿ ನಮ್ಮ ಎಮ್ ಎ ಹುಡುಗರಿಗೆ ಬರುವುದಕ್ಕಿಂತ ಹೆಚ್ಚು ಇಂಗ್ಲೀಷ್ ಅವರಿಗೆ ಬರ್ತದೆ. ನಾನು ಹಾಗೆ ದೇಶೀಯತನದ ಪುರಸ್ಕರ್ತನಲ್ಲ, ಹಾಗೂ ಈ ಸಮನ್ವಯವಾದಿಯೂ ಅಲ್ಲ. ನಾವು ನಮ್ಮ ಸದ್ಯದ ಅಂದರೆ ನಮ್ಮ ಐತಿಹಾಸಿಕ ಸಂದರ್ಭದ ಅರಿವಿಟ್ಟುಕೊಂಡು ಅಂದರೆ ಪಾಶ್ಚಾತ್ಯ ಹಾಗೂ ಭಾರತೀಯ ಎರಡೂ ಕಾವ್ಯ ಮೀಮಾಂಸೆಗಳನ್ನು ಅಭ್ಯಾಸ ಮಾಡಿ ನಮಗೆ ನಮ್ಮ ಸ್ವಂತದ ಪ್ರಜ್ಞೆಗೆ ಯಾವುದು ಸೂಕ್ತವೋ ಉಪಯುಕ್ತವೋ ಅಥವಾ ಪ್ರೊಡಕ್ಟಿವೋ ಇರ್ತದಲ್ಲ ಅಂಥದ್ದನ್ನು ಉಪಯೋಗಿಸಿ ಸಾಧ್ಯವಾದರೆ ನಮ್ಮ ಸ್ವಂತ ಕಾವ್ಯ ಮೀಮಾಂಸೆಯನ್ನು ನಾವು ಬೆಳೆಸಿಕೊಳ್ಬೇಕು. ಮುಖ್ಯ ಎಲ್ಲವನ್ನೂ ಪ್ರಶ್ನಿಸಿ ಮರುಪರೀಕ್ಷಿಸಿ ನಮ್ಮ ಸ್ವಂತ ವಿಚಾರತೆಯನ್ನು ತೀಕ್ಷ್ಣಗೊಳಿಸಿ ನಮಗೇನು ಬೇಕೋ ಹಾಗೆ ಬರೆಯಬೇಕು. ಎಲ್ಲವನ್ನೂ ಆದಷ್ಟು ವಸ್ತುನಿಷ್ಠವಾಗಿ ಆರ್ಗ್ಯೂ ಮಾಡಿ ಯಾವ ಭಿಡೆ ಇಲ್ಲದೆ ದಾಕ್ಷಿಣ್ಯವಿಲ್ಲದೆ ರಿಸ್ಕ್ ತೆಗೆದುಕೊಂಡು ವಿಮರ್ಶೆ ಬರೆಯಬೇಕು, ವಿಮರ್ಶೆಯ ಪರಿಕಲ್ಪನೆಗಳನ್ನು ಕಲ್ಪಿಸಿಕೊಳ್ಬೇಕು. ಅಂದಾಗಲೇ ನಮ್ಮಲ್ಲಿ ಕೂಡ ಒಬ್ಬ ದೊಡ್ಡ ತಾತ್ವಿಕ ವಿಮರ್ಶಕ ಹುಟ್ಟುವುದು ಶಕ್ಯ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸಾಹಿತಿ ಶಾಂತಿನಾಥ ದೇಸಾಯಿ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಕಾಶವಾಣಿ ಬೆಂಗಳೂರು. ಈಗ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ ನಾಡಿನ ಮುಗಿಲಲಿ.

0: ಇದುವರೆಗೆ ದೇಶಭಕ್ತಿ ಗೀತೆಯನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
2: ಇವತ್ತಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಪ್ರತಿಮಾ ಜೋಶಿ, ವಕೀಲರು ಮತ್ತು ನ್ಯಾಯ ಸಂವಿಧಾನ ಫೆಲೋ. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಸಾಮಾನ್ಯವಾಗಿ ಕಾಡಿನ ಬಳಿ ಕಾಡು ಪ್ರಾಣಿಗಳು ಇರ್ತವೆ, ಅದರಿಂದ ಜನಸಾಮಾನ್ಯರಿಗೆ ಕೆಲವು ಸಲ ಸಮಸ್ಯೆ ಆಗುತ್ತೆ. ಅಕ್ಕಪಕ್ಕದಲ್ಲಿ ಜಮೀನು ಇರ್ತವೆ, ಬೆಳೆ ನಾಶ ಮಾಡ್ತವೆ, ಅಥವಾ ಜೀವನಕ್ಕೆ ಇನ್ನೊಂದು ಏನಾದರೂ ಅಪಾಯ ಆಗಬಹುದು. ಪ್ರಾಣಿಗೆ ಬಲಿಯಾಗುವಂತಹ ಘಟನೆಗಳು ಕೂಡ ಇವತ್ತು ನೋಡ್ತಾ ಇದೀವಿ. ಪ್ರಾಣಿಗಳನ್ನ ಓಡಿಸಲು ಅಥವಾ ಏನಾದರೂ ಹೊಡೆದ್ರೆ ಕೊಂದ್ರೆ ಕಾನೂನಿನಡಿಯಲ್ಲಿ ಏನಾಗುತ್ತೆ ಅಂತೇಳಿ ಅಕ್ಕಪಕ್ಕ ಜನರಿಗೆ ಈಗ ಸ್ವಲ್ಪ ಗೊತ್ತಿದೆ. ಆದರೂ ಕೂಡ ಅದರಿಂದ ಏನು ಸಮಸ್ಯೆ ಆಗುತ್ತೆ ಅಂತ ಅನ್ನೋದು ಕೂಡ ನಾವು ತಿಳ್ಕೋಬೇಕಾಗಿದೆ. ಪ್ರಾಣಿಗಳಿಂದ ಜನರಿಗೆ ಉಂಟಾದಂಥ ನಷ್ಟವನ್ನು ಹೇಗೆ ಪರಿಹಾರ ಪಡ್ಕೊಳ್ಬೇಕು ಅಂತನ್ನೋ ವಿಷಯವನ್ನು ನಾವು ಇವತ್ತು ತಿಳ್ಕೋಬೇಕಾಗಿದೆ. ಮೇಡಮ್, ತಾವು ದಯವಿಟ್ಟು ಈ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಾ?
3: ಮೊದಲನೇದಾಗಿ, ಕಾಡು ಪ್ರಾಣಿಗಳನ್ನು ಕೊಲ್ಲುವುದು ಕಾನೂನಿನ ವಿರುದ್ಧ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಡಿಯಲ್ಲಿ ಹುಲಿ, ಆನೆ, ಚಿರತೆ ಮುಂತಾದ ಸಂರಕ್ಷಿತ ಪ್ರಾಣಿಗಳನ್ನು ಕೊಂದರೆ ಕನಿಷ್ಠ 3 ವರ್ಷ ಜೈಲು, ಗರಿಷ್ಠ 7 ವರ್ಷ ಜೈಲು ಮತ್ತು 25,000 ದಂಡವನ್ನು ವಿಧಿಸಬಹುದು. ಮತ್ತೆ ಮರು ಅಪರಾಧ ಆದಲ್ಲಿ ಇನ್ನೂ ಶಿಕ್ಷೆ ಹೆಚ್ಚಾಗಬಹುದು. ಓಡಿಸಲು ಹೋದರೆ ಪ್ರಾಣಿ ಸತ್ರೆ, ಅದು ಕೂಡ ಪ್ರಕರಣವನ್ನ ದಾಖಲು ಮಾಡಬಹುದು.
2: ಸಹಜವಾಗಿ ಏನೋ ಓಡಿಸಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ, ಅಲ್ಲಿ ಇನ್ನೊಂದೇನೋ ಸಮಸ್ಯೆ ಆಗಬಹುದು. ಆದರೆ ಈಗ ಆ ಸಂದರ್ಭದಲ್ಲಿ ಈಗ ಆನೆಗಳಾಗಲಿ ಬೇರೆ ನವಿಲುಗಳಾಗಲಿ ಈ ಬೆಳೆ ನಾಶ ಮಾಡ್ತವೆ ನೋಡಿ, ಬೆಳೆ ನಾಶಕ್ಕೆ ಪರಿಹಾರ ಏನಾದರೂ ಸಿಗತ್ತಾ?
3: ಸಿಗತ್ತೆ ಸರ್, ಬೆಳೆ ನಾಶಕ್ಕೆ ಪರಿಹಾರ ಸಿಗತ್ತೆ. ಇದು ಕರ್ನಾಟಕ ಸೇರಿದಂತೆ ಎಲ್ಲ ರಾಜ್ಯಗಳಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಪರಿಹಾರ ಯೋಜನೆ ಅಂತ ಇದೆ. ಅದರಡಿಯಲ್ಲಿ ಬೆಳೆ ನಾಶಕ್ಕೆ ಪರಿಹಾರ, ಜಾನುವಾರು ಸಾವಾದರೆ ಅದಕ್ಕೆ ಪರಿಹಾರ, ಮನುಷ್ಯರಿಗೆ ಗಾಯ ಅಥವಾ ಅವರ ಸಾವಾದರೆ ಅವರಿಗೂ ಪರಿಹಾರ ಸಿಗುತ್ತೆ ಸರ್.
2: ಹೇಗೆ ಈಗ ಈ ಪರಿಹಾರ ಪಡಿಬೇಕಂತಂದ್ರೆ ಏನ್ ಮಾಡಬೇಕು ಸಾಮಾನ್ಯರು?
3: ತಕ್ಷಣನೇ ಹತ್ತಿರದ ಅರಣ್ಯ ಇಲಾಖೆ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ತಿಳಿಸಿದ್ರೆ, ಯಾವ ಪ್ರಾಣಿ ನುಗ್ಗಿದೆ ಅಂತ ಅವರಿಗೆ ಕರೆ ಮಾಡಿ ಹೇಳಿದ್ರೆ ಅವರು ಬಂದು ಅದನ್ನ ಕಾಪಾಡ್ತಾರೆ. ಬೆಳೆ ನಾಶ ಆಗಿದ್ರ ಫೋಟೋ ಇದ್ರೆ ಅದನ್ನ ತಗೋಬೇಕು. ಆಮೇಲೆ ಅರ್ಜಿ ಸಲ್ಲಿಸಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬಂದು ತಪಾಸಣೆ ಮಾಡಿ ಪರಿಹಾರವನ್ನ ನಿರ್ಧರಿಸ್ತಾರೆ.
2: ಅಂದ್ರೆ ಪ್ರಾಣಿಗಳನ್ನ ಸುರಕ್ಷಿತವಾಗಿ ಓಡಿಸಲು ಸಹಾಯ ಮಾಡಬೇಕು ಅಂತ ಅನ್ನೋದನ್ನ ಒಂದು ತಿಳ್ಕೊಳ್ಬೇಕು, ಮತ್ತೆ ಏನಾದರೂ ಸಮಸ್ಯೆ ಆದರೆ ಅದಕ್ಕೆ ಪರಿಹಾರ ಇದೆ ಅಂತ ಅಂಶ ಕೂಡ ಇವತ್ತು ನಮಗೆ ಗೊತ್ತಾಯಿತು. ಮತ್ತೆ ದಾಖಲೆಗಳನ್ನ ಸಾಮಾನ್ಯವಾಗಿ ಇಟ್ಕೊಳ್ಬೇಕಾಗತ್ತೆ. ಈ ಬಗ್ಗೆ ಜಾಗೃತಿ ಇಟ್ಕೊಂಡು ಪ್ರಾಣಿಗಳು ಮತ್ತು ಮನುಷ್ಯರು ಅವರ ಎರಡೂ ಇಬ್ಬರ ಒಂದು ಸಂಘರ್ಷವನ್ನು ನಾವು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡಬೇಕಾಗತ್ತೆ. ಅರಣ್ಯ ಇಲಾಖೆ ಜೊತೆಗೆ ಜನಸಾಮಾನ್ಯರು ಕೂಡ ಸಹಕರಿಸಬೇಕು ಅಂತ ಸಂದರ್ಭದಲ್ಲಿ, ಯಾಕಂದ್ರೆ ಎಲ್ಲ ಪ್ರಾಣಿಗಳ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ, ಅದನ್ನು ತಿಳ್ಕೊಂಡು ಇರಬೇಕಾಗತ್ತೆ. ಅಕಸ್ಮಾತ್ ನಾವೇ ಏನಾದರೂ ಪ್ರಾಣಿಗಳನ್ನು ಕೊಂದರೆ, ಭೇಟಿಯಾಡಿದರೆ ಅಥವಾ ಇನ್ನೊಂದು ಏನಾದರೂ ತೊಂದರೆ ಕೊಟ್ಟರೆ ನಾವು ಶಿಕ್ಷೆಗೆ ಬಾಧ್ಯರಾಗಿರ್ತೀವಿ, ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಪ್ರತಿಮಾ ಜೋಶಿ ಅವರೇ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
3: ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರ.

0: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 kHz. ಈಗ ಸಮಯ 6:50. ಈಗ ರೈತರಿಗೆ ಸಲಹೆ.
1: ಎಳೆ ಸಸಿಗಳ ಮಳೆಗಾಲದಲ್ಲಿನ ಆರೈಕೆ ಅತಿ ಮಹತ್ವವಾಗಿದೆ. ಮಳೆಗಾಲದಲ್ಲಿ ಗಿಡಗಳನ್ನು ಪದೇ ಪದೇ ಗಮನಿಸ್ತಾ ಇರಬೇಕಾಗುತ್ತೆ. ಗುಂಡಿಗಳಲ್ಲಿ ಸಂಗ್ರಹಗೊಂಡ ಮಳೆ ನೀರನ್ನು ಆಗಿಂದಾಗೆ ಹೊರಹಾಕಬೇಕು. ಗಿಡಗಳ ಬುಡದ ಸುತ್ತ ಸ್ವಲ್ಪ ದಿಬ್ಬ ಮಾಡಿದರೆ ಬಿದ್ದ ಮಳೆ ನೀರು ಪಕ್ಕಕ್ಕೆ ಹರಿದು ಹೋಗುತ್ತೆ. ದಿಬ್ಬದ ಮಣ್ಣು ಕರಿಗೆ ದೂರ ಸರಿದಲ್ಲಿ ಮತ್ತೆ ಅದನ್ನು ಕೆರೆದು ಅಲ್ಲಿಯೇ ಹಾಕಬಹುದಾಗಿದೆ. ಪಾತಿಗಳನ್ನು ಪ್ರತಿ ವರ್ಷ ಹಿಗ್ಗಿಸ್ತಾ ಹೋಗಬೇಕಾಗತ್ತೆ. ಬೇಸಿಗೆ ಕಾಲದಲ್ಲಿ ಮಣ್ಣಿನಲ್ಲಿ ತೇವಾಂಶ ಕಾಪಾಡಿಕೊಳ್ಬೇಕು. ಅಧಿಕ ಉತ್ಪಾದನೆಯನ್ನು ಪಡೆಯಲು ನಿರ್ವಹಣಾ ಕ್ರಮವನ್ನು ಅನುಸರಿಸಬೇಕಾಗತ್ತೆ. ಹನಿ ನೀರಾವರಿ ಪದ್ಧತಿ ಅಂದರೆ ವಾರ್ಷಿಕ ಮಳೆ 1000 mm ಹೆಚ್ಚು ಇದ್ದಲ್ಲಿ ಅಡ್ಡಿಯಿಲ್ಲ. ತೆಂಗು ಬೆಳೆಯು ರಾಜ್ಯದಲ್ಲಿ ತೆಂಗಿನ ಆರ್ಥಿಕ ಉತ್ಪಾದನೆ ನೀರಾವರಿ ವಿಧಾನದಿಂದ ಮಾತ್ರ ಸಾಧ್ಯ. ಅಂತಹ ಕಡೆ ಹನಿ ನೀರಾವರಿಯು ಒಂದು ಸಮರ್ಥ ಬೆಳೆಯ ಪದ್ಧತಿಯಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಎಲ್ಲ ರಾಷ್ಟ್ರಗಳಲ್ಲಿಯೂ ಅನುಸರಿಸಲಾಗುತ್ತೆ. ನೀರು ಹಾಯಿಸುವ ಪದ್ಧತಿಯಲ್ಲಿ 30% ನೀರು ಬಳಕೆಯ ಸಮರ್ಥತೆ ಮಾತ್ರವಿದ್ದು ಹನಿ ನೀರಾವರಿ ಪದ್ಧತಿಯಲ್ಲಿ 90% ಸಮರ್ಥ ಬಳಕೆಯಾಗುವುದನ್ನು ನಾವು ನೋಡಬಹುದಾಗಿದೆ. ಹನಿ ನೀರಾವರಿಯ ವಿಧಾನದಲ್ಲಿ ಬೇರು ಆವರಿಸಿರುವ ನಿರ್ದಿಷ್ಟ ಪ್ರದೇಶದಲ್ಲಿ ನಿಧಾನವಾಗಿ ಹನಿ ರೂಪದಲ್ಲಿ ನೀರನ್ನು ಒದಗಿಸಬೇಕು. ಮಣ್ಣಿನ ಸೂಕ್ತ ತೇವಾಂಶವನ್ನು ಕಾಪಾಡಿಕೊಳ್ಳಬೇಕಾಗುತ್ತೆ. ಇದರಿಂದ ಯಾವುದೇ ರೀತಿಯ ನೀರಿನ ಹೆಚ್ಚು ಹಿಂಗುವಿಕೆಯಿಂದ ತೇವಾಂಶ ನಷ್ಟ ಹೊಂದೋದಿಲ್ಲ. ಬದಲಾಗಿ 30-40% ನೀರಿನ ಉಳಿತಾಯ ಆಗುವುದರ ಜೊತೆಗೆ ಸುಮಾರು 80 ಮಾನವ ದಿನಗಳು ಉಳಿತಾಯ ಆಗುತ್ತೆ. ಸಮನಾಗಿರದ ಭೂಮಿಗಳಲ್ಲಿ ಮಣ್ಣನ್ನು ಸಮತಟ್ಟುಗೊಳಿಸದೆ ಹನಿ ನೀರಾವರಿ ಅಳವಡಿಸಿಕೊಳ್ಳಬಹುದಾಗಿದೆ. ಈ ವಿಧಾನದಿಂದ ಸರಾಸರಿ ರಸಾವರಿ ಕ್ರಮವನ್ನು ಅಳವಡಿಸುವುದು ಸುಲಭವಾಗುವುದರಿಂದ ರಸಗೊಬ್ಬರಗಳ ಬಳಕೆಯ ಸಾಮರ್ಥ್ಯ 100-150 ಹೆಚ್ಚಿಸಿಕೊಳ್ಳಬಹುದಾಗಿದೆ. ತೆಂಗಿನ ಸಿಪ್ಪೆಯು ನೀರಿನಾಂಶದಿಂದ ಕೂಡಿದ್ದು ಅದರ ತೂಕಕ್ಕಿಂತ 6 ಹೆಚ್ಚು ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತೆ. ಇದರಿಂದಾಗಿ ಇದು ನೀರಿನ ಶೇಖರಣಾ ವಸ್ತುವಾಗಿ ಕೆಲಸ ಮಾಡುತ್ತೆ. ತೆಂಗಿನ ನಾರಿನ ಪುಡಿಯನ್ನು ಬುಡದ ಸುತ್ತಲೂ ಮಣ್ಣಿನ ಹೊದಿಕೆಯಾಗಿ ಬಳಸಬಹುದಾಗಿದೆ. ಅದಕ್ಕಾಗಿ ಬುಡದಿಂದ 2 ಸುತ್ತಳತೆಯಲ್ಲಿ 10 cm ದಪ್ಪದ ಪದರದಲ್ಲಿ ಹರಡಬೇಕು. ಈ ಹೊದಿಕೆಯು ಅದರ ತೂಕಕ್ಕಿಂತ ಸುಮಾರು 10 ನೀರನ್ನು ಹೀರಿ ಹಿಡಿದಿಟ್ಟುಕೊಳ್ಳುವ ಗುಣವನ್ನು ಹೊಂದಿರುತ್ತೆ. ಒಟ್ಟಾರೆ ಹೇಳೋದಾದರೆ ಅದರ ನಾರಿನಾಂಶ ಮತ್ತು ಹಾಗೂ ಅದರ ಬಿಡಿಬಿಡಿಯಾದ ಗುಣದಿಂದಾಗಿ ನಾರಿನ ಪುಡಿಯನ್ನು ಮಣ್ಣಿಗೆ ಸೇರಿಸೋದರಿಂದ ಮಣ್ಣಿನ ಭೌತಿಕ ಗುಣ ಮತ್ತು ನೀರನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಗಣನೀಯವಾಗಿ ಹೆಚ್ಚುತ್ತದೆ. ಮಣ್ಣಿನ ಮಡಿಕೆ ನೀರಾವರಿ ಪದ್ಧತಿ ಏನಂದರೆ, ಈ ವಿಧಾನದಲ್ಲಿ 10 ಸಾಮರ್ಥ್ಯದ ಕೃತಕವಾಗಿ ರಂಧ್ರವನ್ನು ಮಾಡಿರುವ 3 ಮಣ್ಣಿನ ಮಡಿಕೆಗಳನ್ನು ತೆಂಗಿನ ಸಸಿಗಳ ಬುಡದಿಂದ 3.25 ಅಂತರದಲ್ಲಿ ಹೂಳಲಾಗುತ್ತೆ. ಬೆಳೆದ ಮರಿಗಳಾದರೆ 20 ಸಾಮರ್ಥ್ಯದ 3 ಮಡಿಕೆಗಳನ್ನು 1.5 ಅಂತರದಲ್ಲಿ ಮಣ್ಣಿನಲ್ಲಿ ಹೂಳಬೇಕು. ಮಡಿಕೆಯ ತಳಭಾಗದಲ್ಲಿ 5 mm ಗಾತ್ರದ ರಂಧ್ರವನ್ನು ಮಾಡಿ ಅದಕ್ಕೆ 15 cm ಉದ್ದದ ಬಟ್ಟೆಯನ್ನು ಸುತ್ತಿ ಹನಿ ಹನಿಯಾಗಿ ನೀರು ಮಣ್ಣಿಗೆ ಇಳಿಯುವಂತೆ ಮಾಡಬೇಕಾಗುತ್ತೆ. ಮಡಿಕೆಗಳನ್ನು ನೀರಿನಿಂದ ತುಂಬಿಸಿ ಮುಚ್ಚಬೇಕು. ಈ ವಿಧಾನವನ್ನು ಹನಿ ನೀರಾವರಿ ವಿಧಾನಕ್ಕೆ ಹೋಲಿಸಬಹುದಾಗಿದೆ. ಕಾಂಡಗಳಿಗೆ ಸುಣ್ಣ ಬಳಿಯೋದು. ಬೇಸಿಗೆಯಲ್ಲಿ ಕಾಂಡದ ಮೇಲೆ ಬೀಳುವ ತಾಪವನ್ನು ಕಡಿಮೆಗೊಳಿಸುವುದು ಉತ್ತಮ. ಇದಕ್ಕಾಗಿ ಬುಡದಿಂದ 2 ಎತ್ತರದವರೆಗೆ ಮರದ ಕಾಂಡವನ್ನು ಸುಣ್ಣದ ನೀರಿನಿಂದ ಲೇಪಿಸಬೇಕು. ಆಳವಾಗಿ ನೆಡುವ ಒಂದು ಪದ್ಧತಿ. ಬರಗಾಲದಲ್ಲಿಯೂ ಸಹ ಗಿಡಗಳು ಸದೃಢವಾಗಿರಲು ತೆಂಗಿನ ಸಸಿಗಳನ್ನು 2 ಅಡಿಗಳಿಗಿಂತಲೂ ಹೆಚ್ಚು ಆಳದ ಗುಂಡಿಗಳಲ್ಲಿ ನೆಡಬೇಕಾಗುತ್ತೆ. ಇದರಿಂದ ಬೇರುಗಳ ಸಂಖ್ಯೆ ಹೆಚ್ಚಾಗುವುದಲ್ಲದೆ ಮಣ್ಣಿನ ಆಳಕ್ಕೆ ಇಳಿತವೆ. ಇದಕ್ಕೆ ತದ್ವಿರುದ್ಧವಾಗಿ ತೇಲಿಸಿ ನೆಟ್ಟು ಸಸಿಗಳನ್ನು ಬೇರುಗಳು ಸರಿಯಾಗಿ ವೃದ್ಧಿಸದೆ ಭೂಮಿಯ ಮೇಲ್ಮಟ್ಟದಲ್ಲಿ ಕಾಣಿಸಿಕೊಂಡು ಬರಕ್ಕೆ ತುತ್ತಾಗುತ್ತವೆ.
0: ಇದುವರೆಗೆ ರೈತರಿಗೆ ಸಲಹೆಯನ್ನು ಕೇಳುತ್ತಿದ್ದೀರಿ.

ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕೋ ನರೇಂದ್ರ ದತ್ತ ಸೇಮವಾಲಃ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಗುಜರಾತಸ್ಯ ದಮನ ಕ್ಷೇತ್ರಸ್ಯ ಭ್ರಮಣಂ ಕರಿಷ್ಯತಿ. ಸಹ ಸೂರತ್ ನಗರೆ ರಾಜಮಾರ್ಗಸ್ಯ ವಿದ್ಯುದುತ್ಪಾದನ ಪ್ರಕಲ್ಪಸ್ಯ ಔದ್ಯಮಿಕ ಕ್ಷೇತ್ರಸ್ಯ ಚ ಕೃತೆ ಅಷ್ಟಶತಾಧಿಕ ಅಷ್ಟಾದಶ ಸಹಸ್ರ ಕೋಟಿ ರೂಪ್ಯಕಾಣಾಂ ಬಹುವಿಧ ವಿಕಾಸ ಪರಿಯೋಜನಾನಾಂ ಸಮರ್ಪಣಂ ಶಿಲಾನ್ಯಾಸಂಚ ಕರಿಷ್ಯತಿ. ಶ್ರೀ ಮೋದಿ ಸೂರತ್ ನಗರೆ ದ್ವಿಶತಂ ಶಯ್ಯಾ ಯುಕ್ತಂ ESIC ಇತಿ ಚಿಕಿತ್ಸಾಲಯಂ ಅಪಿ ಉದ್ಘಾಟಯಿಷ್ಯತಿ ಯತ್ ವಿಶಿಷ್ಟ ಕ್ಷೇತ್ರೇಷು ಆಧುನಿಕ ಮಾಧ್ಯಮಿಕ ಸ್ವಾಸ್ಥ್ಯ ಸೇವಾ ಪ್ರದಾಸ್ಯತಿ.

0: ಆಕಾಶವಾಣಿ ಬೆಂಗಳೂರು, ಈಗ ಸಮಯ ಸರಿಯಾಗಿ 7 ಗಂಟೆ. ಈಗ ಜಾಹೀರಾತು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಒಂದು ಮಾತು, ಒಂದು ಮಾತು ನಾನು ಕೇಳಲೇ.
0: ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
5: ಎಂಥ ಮಾತು, ಎಂಥ ಮಾತು ನೀನು ಕೇಳಿದೆ.
6: ಮಾತು, ಮಾಹಿತಿ, ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
7: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
8: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ. ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು. ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ. ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು. ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
9: ಎಲ್ಲೆಡೆ ತುಂಬಿದೆ ಆನಂದ.

ಆಕಾಶವಾಣಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ ಜಾಹೀರಾತುಗಳು, ನಂತರ 7:05 ಕ್ಕೆ ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಪರಂಪರೆಯನ್ನು ಪಸರಿಸುವ
2: ಐತಿಹಾಸಿಕ ಸ್ಥಳಗಳ ಪರಿಚಯ
1: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
2: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
1: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
2: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
1: ಸಂಗೀತ ನಿರ್ದೇಶಕರು,
2: ಹಿನ್ನೆಲೆ ಗಾಯಕರು,
1: ಚಿತ್ರ ಸಾಹಿತಿಗಳು,
2: ವಾದ್ಯ ಸಂಗೀತಗಾರರು,
1: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
2: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
1: ನಮ್ಮ ವಾಣಿ ಆಕಾಶವಾಣಿ.
3: ಬೆಟ್ಟ ಗುಡ್ಡ
4: ಕೆರೆ ಕುಂಟೆ
3: ಗಿಡ ಮರಗಳಿಲ್ಲದ ಊರು
4: ಮರುಭೂಮಿಯಿದ್ದಂತೆ.
3: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
4: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
3: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
4: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
3: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
4: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ಪಾರದರ್ಶಕ ಹಾಗೂ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಎಲ್ಲಾ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗುವಂತೆ ಮುಖ್ಯಮಂತ್ರಿ ಕಟ್ಟುನಿಟ್ಟಿನ ಸೂಚನೆ. ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ನ್ಯಾಯಯುತ ಬೆಲೆ ದೊರಕಿದಾಗ ಮಾತ್ರ ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯ, ಕೇಂದ್ರ ಹಣಕಾಸು ಸಚಿವೆ ಅಭಿಮತ. ಸಂಧ್ಯಾ ಸುರಕ್ಷಾ ಯೋಜನೆ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮಕ್ಕೆ ವಿಪಕ್ಷ ನಾಯಕರ ತೀವ್ರ ಅಸಮಾಧಾನ. ಇಂದು ವಿಶ್ವ ಪರಿಸರ ದಿನ. ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹಲವು ವಿಧಾಯಕ ಕಾರ್ಯಕ್ರಮಗಳು. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಪಾರದರ್ಶಕ

0: ಹಾಗೂ ಜನಪರ ಆಡಳಿತ ನೀಡುವ ನಿಟ್ಟನಲ್ಲಿ ಎಲ್ಲ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟನ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಸರ್ಕಾರದ ಎಲ್ಲ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳ ಮಹತ್ವದ ಸಭೆ ನಡೆಸಿ ಮಾತನಾಡಿದ ಅವರು, ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಡ್ಡಾಯವಾಗಿ ಬೆಳಿಗ್ಗೆ 10 ಗಂಟೆಗೆ ಕಚೇರಿಯಲ್ಲಿ ಹಾಜರಿರಬೇಕು. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಯಾವುದೇ ನಿರ್ಲಕ್ಷ್ಯ ಸಹಿಸುವುದಿಲ್ಲ. ಒತ್ತಡಗಳಿಗೆ ಮಣಿದು ಕಾನೂನುಬಾಹಿರ ಕೆಲಸ ಮಾಡಬೇಡಿ. ಕಾನೂನಿನಲ್ಲಿ ಅವಕಾಶವಿಲ್ಲದಿದ್ದರೆ ನೇರವಾಗಿ ತಿಳಿಸಿ ಎಂದರು. ರಾಜ್ಯದಲ್ಲಿ ಸದ್ಯ ಖಾಲಿ ಇರುವ 50,000 ಶಿಕ್ಷಕರ ಕೊರತೆಯನ್ನು ಹಂತ ಹಂತವಾಗಿ ನೀಗಿಸಲಾಗುವುದು. ಇದುವರೆಗೆ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಸೀಮಿತವಾಗಿದ್ದ ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ಇನ್ನು ಮುಂದೆ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ವಿಸ್ತರಿಸಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ರೈತರು ಬೆಳೆದ ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ನ್ಯಾಯಯುತ ಬೆಲೆ ದೊರಕಿದಾಗ ಮಾತ್ರ ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಯಾದಗಿರಿ ಜಿಲ್ಲೆಯ ಬದ್ದೇಪಲ್ಲಿ ಗ್ರಾಮದಲ್ಲಿ ನಿರ್ಮಿಸಲಾದ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಮತ್ತು ಶೇಂಗಾ ಸಂಸ್ಕರಣಾ ಘಟಕ ಉದ್ಘಾಟಿಸಿ ಮಾತನಾಡಿದ ಅವರು, ರೈತರ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಮಾರುಕಟ್ಟೆ ಸಂಪರ್ಕ ಕಲ್ಪಿಸುವ ಮೂಲಕ ಜಿಲ್ಲೆಯ ಆರ್ಥಿಕ ಪ್ರಗತಿಗೆ ಹೊಸ ದಿಕ್ಕು ನೀಡಲಾಗುತ್ತಿದೆ ಎಂದರು. ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಶಿಕ್ಷಣ, ಆರೋಗ್ಯ, ಮೂಲಸೌಕರ್ಯ, ಕೌಶಲಾಭಿವೃದ್ಧಿ ಹಾಗೂ ಕೃಷಿ ಸಂಸ್ಕರಣಾ ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಹಣಕಾಸು ಸಚಿವರು ಇಂದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ತುಂಗಭದ್ರಾ ಜಲಾಶಯ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರಕ್ಕೆ ಶಂಕುಸ್ಥಾಪನೆ, ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಜಪಾನ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಿಯಾವಾಕಿ, ವಿವಿಧ ತೋಟಗಾರಿಕಾ ಬೆಳೆಗಳ ಅರಣ್ಯೀಕರಣ ಕಾರ್ಯಕ್ರಮದಲ್ಲೂ ನಿರ್ಮಲಾ ಸೀತಾರಾಮನ್ ಭಾಗವಹಿಸಲಿದ್ದಾರೆ. ಖಾತೆ ಹಂಚಿಕೆ ವಿಚಾರ ಮುಖ್ಯಮಂತ್ರಿ ಅವರ ವಿವೇಚನೆಗೆ ಬಿಟ್ಟದ್ದು ಎಂದು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರುವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾರಿಗೆ ಯಾವ ಖಾತೆ ನೀಡಬೇಕು ಎನ್ನುವ ಕುರಿತು ಮುಖ್ಯಮಂತ್ರಿ ಮತ್ತು ಹೈಕಮಾಂಡ್ ಚರ್ಚಿಸಿ ನಿರ್ಧಾರ ಕೈಗೊಳ್ಳುತ್ತಾರೆ. ಹೈಕಮಾಂಡ್ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೂ ಬದ್ಧನಾಗಿರುತ್ತೇನೆ ಎಂದರು. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಉತ್ತಮ ಕೆಲಸ ಮಾಡಲಿದ್ದೇವೆ. ಮುಂದಿನ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಇನ್ನೂ ಹೆಚ್ಚು ಸ್ಥಾನಗಳನ್ನು ಪಡೆದುಕೊಳ್ಳುವ ನಿಟ್ಟನಲ್ಲಿ ಜನಪರ ಆಡಳಿತ ನೀಡಲಾಗುವುದು ಎಂದು ಅವರು ಹೇಳಿದರು. ರಾಜ್ಯದ ಬಡ ಹಿರಿಯ ನಾಗರಿಕರಿಗೆ ಆಸರೆಯಾಗಿದ್ದ ಸಂಧ್ಯಾ ಸುರಕ್ಷಾ ಯೋಜನೆ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ವಿಷಯ ಪ್ರಸ್ತಾಪಿಸಿರುವ ಅವರು, 3.93 ಲಕ್ಷ ಮಂದಿಗೆ ಕಳೆದ 3 ತಿಂಗಳಿನಿಂದ ಮಾಶಾಸನ ನೀಡಿಲ್ಲ ಎಂದಿದ್ದಾರೆ. ಸಮೀಕ್ಷೆ ಎಂಬ ನೆಪದಲ್ಲಿ ತಿಂಗಳುಗಟ್ಟಲೆ ಪಿಂಚಣಿ ಸ್ಥಗಿತಗೊಳಿಸಿರುವುದು ಅಮಾನವೀಯ ಕ್ರಮ. ಔಷಧಿ ಕೊಳ್ಳಲು ದಿನನಿತ್ಯದ ಖರ್ಚು ನಿರ್ವಹಿಸಲು ಈ ಮಾಶಾಸನವನ್ನೇ ನಂಬಿಕೊಂಡಿರುವ ಸಾವಿರಾರು ಹಿರಿಯ ನಾಗರಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಕ್ಷಣ ಸ್ಥಗಿತಗೊಂಡಿರುವ ಪಿಂಚಣಿಯನ್ನು ಬಿಡುಗಡೆ ಮಾಡಬೇಕು ಎಂದು ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಸೌರಶಕ್ತಿ ಉತ್ಪಾದನೆಯಲ್ಲಿ ಭಾರತ 2025ರಲ್ಲಿಯೇ ಅಮೆರಿಕ ದೇಶವನ್ನು ಹಿಂದಿಕ್ಕಿ ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಮನೆ ಮೇಲ್ಛಾವಣಿ ಘಟಕ, ಕೃಷಿ ಪಂಪ್ ಸೌರೀಕರಣದಿಂದ ಹಿಡಿದು ಬೃಹತ್ ಸೌರ ಪಾರ್ಕ್ಗಳ ಸ್ಥಾಪನೆಯವರೆಗೂ ಭಾರತ ಮುಂಚೂಣಿಯಲ್ಲಿದ್ದು ವಿಶ್ವದ 2ನೇ ಅತಿದೊಡ್ಡ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತ ಶುದ್ಧ ಇಂಧನ ಪರಿವರ್ತನೆಯಲ್ಲಿ ಹೊಸ ಹೆಜ್ಜೆ ಇರಿಸಿದ್ದು ಸೌರಶಕ್ತಿ, ಪವನ ವಿದ್ಯುತ್, ಜೈವಿಕ ಇಂಧನ, ಒಟ್ಟಾರೆ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದ ಮೂಲಕ ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುತ್ತಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ನವೀಕರಿಸಬಹುದಾದ ಇಂಧನ ಮೂಲಗಳು ದೇಶದ ಒಟ್ಟು ವಿದ್ಯುತ್ ಬೇಡಿಕೆಯ 203 ಗಿಗಾವ್ಯಾಟ್ನಲ್ಲಿ ಶೇಕಡ 51.5% ಪೂರೈಸುತ್ತಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪರಿಸರ ಸಂರಕ್ಷಣೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ June 5 ವಿಶ್ವ ಪರಿಸರ ದಿನ ಆಚರಿಸಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ, ನೀರಿನ ಮಾಲಿನ್ಯ, ಪ್ಲಾಸ್ಟಿಕ್ ಬಳಕೆ, ಅರಣ್ಯನಾಶ ಮತ್ತು ಹವಾಮಾನ ಬದಲಾವಣೆ ಪ್ರಕೃತಿಯ ಸಮತೋಲನವನ್ನು ಹಾಳು ಮಾಡುತ್ತಿವೆ. ಪ್ರಸ್ತುತ ಜಾಗತಿಕ ಮಟ್ಟದಲ್ಲಿ ಪರಿಸರ ಸಮಸ್ಯೆಗಳು ಗಂಭೀರ ಸ್ವರೂಪ ಪಡೆದುಕೊಂಡಿದ್ದು ಹವಾಮಾನ ಬದಲಾವಣೆಯಿಂದ ಪ್ರಕೃತಿಯ ಸಮತೋಲನಕ್ಕೆ ಧಕ್ಕೆ ಉಂಟಾಗುತ್ತಿದೆ. ವಿಶ್ವ ಪರಿಸರ ದಿನದ ಅಂಗವಾಗಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹಿರಿಯ ಪರಿಸರವಾದಿ ಹಾಗೂ ಇಕೋವಾಚ್ ಸಂಸ್ಥೆಯ ಅಧ್ಯಕ್ಷ ಸುರೇಶ್ ಹೆಬ್ಳೀಕರ್ ಅವರು.
4: ನಮ್ಮ ದೇಶದಲ್ಲಿ ಪರಿಸರ ಉಳಿಬೇಕು ಅಂತಂದ್ರೆ ಇದಕ್ಕೆ June 1, 5 ನಾವು ಒಂದು ಅದರ ಬಗ್ಗೆ ಮಾತನಾಡಿದ್ರೆ ಆಗಲ್ಲ. ಪ್ರತಿ ನಿಮಿಷ ಪ್ರತಿ ದಿನ ನಾವು ಯೋಚಿಸಬೇಕು, ಯಾಕಂದ್ರೆ ನಾವು ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ನಾವು ಜೀವಿಸ್ತಾ ಇದ್ದೇವೆ ಈ ಪೃಥ್ವಿ ಮೇಲೆ. ನಮಗೆ ನೀರು ಬೇಕು ಕುಡಿಲಿಕ್ಕೆ, ಉಸಿರಾಡಿಸ್ಲಿಕ್ಕೆ ಹವೆ ಬೇಕು, ಮಲಗಲಿಕ್ಕೆ ಜಾಗ ಬೇಕು. ತಂದಕ್ಕೂ ನಾವು ಈ ಪರಿಸರದ ಅಮೂಲ್ಯ ಸ್ವತ್ತುಗಳನ್ನ ನಾವು ಇವತ್ತು ಉಪಯೋಗಿಸ್ತಾ ಇದ್ದೇವೆ. ನಾವು ಯಾವುದೇ ಪ್ರಗತಿಯ ಬೆನ್ನು ಹತ್ತಿದಾಗ ಅದು ನಮಗೆ ಬೇಕಾ, ಎಷ್ಟು ಜನರಿಗೆ ಅದರಿಂದ ಉಪಯೋಗ ಆಗುತ್ತೆ. ಸೊ ಅನೇಕ ರೀತಿಯಿಂದ ನಾವು ಇವತ್ತು ಯೋಚನೆ ಮಾಡಿ ಎಸ್ಪೆಷಲಿ ಮಕ್ಕಳಿಗೆ ಸ್ಕೂಲ್ನಿಂದನೇ ನಾವು ಪರಿಸರದ ವಿಷಯದ ಬಗ್ಗೆ ಹೆಚ್ಚು ಕಲಿಸಬೇಕು. ಯಾಕಂತಂದ್ರೆ ಅವರೇ ದೊಡ್ಡವರಾಗಿ ಪರಿಸರ ಕಾಪಾಡುವಂತಹ ಒಂದು ಸ್ವತ್ತುಗಳು ನಮ್ಮ ದೇಶಕ್ಕೆ ಆಗ್ತವೆ. ಒಂದು ಹೊಸ ಜಗತ್ತನ್ನ, ಹೊಸ ನಾಗರಿಕತೆಯನ್ನ ಕಟ್ಟುವಂತಹ ಒಂದು ಯೋಚನೆ ನಮ್ಮಲ್ಲಿ ಬಂದಾಗ ಬಹುಶಃ ನಮ್ಮ ಪರಿಸರನು ಉಳಿಯುತ್ತೆ, ಈ ಪೃಥ್ವಿನ ಉಳಿಯುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ.
0: ಕಲುಷಿತ ಪರಿಸರ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಪರಿಸರ ಕುರಿತು ಕಾಳಜಿ ಅಗತ್ಯ ಎಂದು ಹಾಸನ ಜಿಲ್ಲಾಧಿಕಾರಿ KS ಲತಾಕುಮಾರಿ ಹೇಳಿದ್ದಾರೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಾಸನ ಜಿಲ್ಲಾಡಳಿತ ಆಯೋಜಿಸಿದ್ದ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಾಯು ಮಾಲಿನ್ಯವನ್ನು ತಡೆಯಲು ಮತ್ತು ಪರಿಸರವನ್ನು ಉಳಿಸಿ ಬೆಳೆಸಲು ಪ್ರತಿಯೊಬ್ಬರೂ ಎಲ್ಲ ರೀತಿಯಿಂದಲೂ ಪ್ರಯತ್ನ ಮಾಡಬೇಕಿದೆ ಎಂದು ಹೇಳಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅರಣ್ಯ ಇಲಾಖೆ ನಗರದ ಪವಿತ್ರವನದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಕೊಟ್ಟಿಗೆಹಾರದ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದಲ್ಲಿ ಇಂದಿನಿಂದ 3 ಕಾಲ ಪರಿಸರಕ್ಕೆ ಸಂಬಂಧಿಸಿದ ವಸ್ತುಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ತೋಟಗಾರಿಕಾ ಇಲಾಖೆ ವತಿಯಿಂದ ರೈತರಿಗೆ ಹಾಗೂ ಗ್ರಾಹಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವಿವಿಧ ತಳಿಯ ಮಾವು, ಹಲಸು ಮತ್ತು ಇತರೆ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಇಂದಿನಿಂದ 7 ಆಯೋಜಿಸಲಾಗಿದೆ. ಸಂಪುಟ ದರ್ಜೆ ಸಚಿವ KH ಮುನಿಯಪ್ಪ ಮೇಳಕ್ಕೆ ಚಾಲನೆ ನೀಡಲಿದ್ದು, ಮೇಳದಲ್ಲಿ 50 ಹೆಚ್ಚು ವಿವಿಧ ತಳಿಗಳ ಮಾವು, ಹಲಸು ಹಾಗೂ ಇತರೆ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅಲ್ಲದೆ ಸಸ್ಯ ಸಂತೆ ಎಂಬ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾರದರ್ಶಕ ಹಾಗೂ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಎಲ್ಲಾ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗುವಂತೆ ನೂತನ ಮುಖ್ಯಮಂತ್ರಿ ಕಟ್ಟುನಿಟ್ಟಿನ ಸೂಚನೆ. ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ನ್ಯಾಯಯುತ ಬೆಲೆ ದೊರಕಿದಾಗ ಮಾತ್ರ ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯ, ಕೇಂದ್ರ ಹಣಕಾಸು ಸಚಿವೆ ಅಭಿಮತ. ಸಂಧ್ಯಾ ಸುರಕ್ಷಾ ಯೋಜನೆ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮಕ್ಕೆ ವಿಪಕ್ಷ ನಾಯಕರ ತೀವ್ರ ಅಸಮಾಧಾನ. ಇಂದು ವಿಶ್ವ ಪರಿಸರ ದಿನ, ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹಲವು ವಿಧಾಯಕ ಕಾರ್ಯಕ್ರಮಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
5: ಆಕಾಶವಾಣಿ ಬೆಂಗಳೂರು, ಈಗ ಸಮಯ 7:15. ಈಗ ಎ ರಕ್ಷಿತ ಅವರು ಹಾಡಿರುವಂತಹ ಭಾವಗೀತೆಗಳು ಪ್ರಾರಂಭದಲ್ಲಿದೆ. ದರಾ ಬೇಂದ್ರೆ ವಿರಚಿತ ಭಾವಗೀತೆ 7

ಇದುವರೆಗೆ ಈ ರಕ್ಷಿತಾ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಇವರಿಗೆ ಕೀಬೋರ್ಡ್ ಸಹಕಾರವನ್ನು ನೀಡಿದವರು ಶ್ರೀ ಜಿ ಶ್ರೀನಿವಾಸಯ್ಯ, ಕೊಳಲು ಸುನೀಲ್ ಡಿಎ, ತಬಲಾ ಸಾಥ್ ದೀಪಕ್ ದೇಸಾಯಿ.

0: ಆಕಾಶವಾಣಿ ಬೆಂಗಳೂರು, ಈಗ ಸಮಯ 7:30. ಈಗ ಜಾಹೀರಾತು.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
5: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
6: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
4: ಹಲ್ಲುಜ್ತಾ ಇದೀನಿ ಕಣಮ್ಮ.
3: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
4: ಸರಿ, ನಿಲ್ಸಿದೀನಿ ಬಿಡು.
3: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
5: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
4: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
5: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
6: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
0: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
7: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಕ್ಷಮಿಸಿರಿ.
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ವೆನಿಜುವೆಲಾದ ಅಧ್ಯಕ್ಷ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಸಮಾಲೋಚನೆ. ಕರ್ನಾಟಕ ಪ್ರವಾಸದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯಸಭಾ ಚುನಾವಣೆಗೆ 7 ಅಭ್ಯರ್ಥಿಗಳನ್ನು ಪ್ರಕಟಿಸಿದ ಕಾಂಗ್ರೆಸ್. ಬೆಂಗಳೂರಿನಲ್ಲಿಂದು ಮಲ್ಲಿಕಾರ್ಜುನ್ ಖರ್ಗೆ ನಾಮಪತ್ರ, ರಾಹುಲ್ ಗಾಂಧಿ ಭಾಗಿ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ಸದಸ್ಯರಿಗೆ ಖಾತೆ ಹಂಚಿಕೆ. ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಭಾರತದ ಎಂಆರ್ ಅರ್ಜುನ್ ಹರಿಹರನ್ ಜೋಡಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ವೆನಿಜುವೆಲಾದ ಹಂಗಾಮಿ ಅಧ್ಯಕ್ಷ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಇಬ್ಬರೂ ನಾಯಕರು ದ್ವಿಪಕ್ಷೀಯ ಸಂಬಂಧ, ಇಂಧನ, ವ್ಯಾಪಾರ, ಹೂಡಿಕೆ, ಆರೋಗ್ಯ ರಕ್ಷಣೆ ಮತ್ತು ವಾಹನೋದ್ಯಮ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಸಹಕಾರದ ಹೊಸ ಮಾರ್ಗಗಳ ಬಗ್ಗೆ ಚರ್ಚಿಸಿದರು. ಬಳಿಕ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪೋಸ್ಟ್ ಮಾಡಿದ್ದು, ಇಂಧನ, ನಿರ್ಣಾಯಕ ಖನಿಜಗಳು, ತಂತ್ರಜ್ಞಾನ, ಕೃಷಿ, ಆರೋಗ್ಯ ಮತ್ತು ಜನರಿಂದ

0: ಜನರ ನಡುವಿನ ಸಂಬಂಧಗಳಲ್ಲಿ ಸಹಕಾರವನ್ನು ವಿಸ್ತರಿಸುವ ಕುರಿತು ವ್ಯಾಪಕ ಚರ್ಚೆಗಳನ್ನು ನಡೆಸಲಾಗಿದೆ ಎಂದು ಹೇಳಿದ್ದಾರೆ. ಲ್ಯಾಟಿನ್ ಅಮೆರಿಕಾದಲ್ಲಿ ಮೌಲ್ಯಯುತ ಪಾಲುದಾರನಾಗಿ ವೆನಿಜುವೆಲಾದೊಂದಿಗಿನ ಭಾರತದ ನಿಕಟ ಸಹಕಾರ ಜಾಗತಿಕ ದಕ್ಷಿಣ ಭಾಗಕ್ಕೆ ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿದೆ. ಎರಡೂ ದೇಶಗಳ ಜನರ ಪರಸ್ಪರ ಪ್ರಯೋಜನಕ್ಕಾಗಿ ಒಟ್ಟಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುತ್ತೇವೆ ಎಂದು ಅವರು ಹೇಳಿದ್ದಾರೆ. ಮಾತುಕತೆಯ ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಪೂರ್ವ ವಲಯದ ಕಾರ್ಯದರ್ಶಿ ರುದ್ರೇಂದ್ರ ಟಂಡನ್, ವೆನಿಜುವೆಲಾ ವಿಶ್ವದ ಅತಿದೊಡ್ಡ ತೈಲ ನಿಕ್ಷೇಪ ಹೊಂದಿದೆ. ವೆನಿಜುವೆಲಾದ ಇಂಧನ ವಲಯವು ಮೂಲಭೂತ ಪರಿವರ್ತನೆಗೆ ಒಳಗಾಗುತ್ತಿರುವುದರಿಂದ ಎರಡೂ ದೇಶಗಳ ನಡುವೆ ಇಂಧನ ಪಾಲುದಾರಿಕೆಯನ್ನು ರೂಪಿಸುವತ್ತ ಇಂದಿನ ಚರ್ಚೆಗಳು ಕೇಂದ್ರೀಕೃತವಾಗಿತ್ತು. ವೆನಿಜುವೆಲಾ ಭಾರತವನ್ನು ಮುಂಬರುವ ಹಲವು ವರ್ಷಗಳವರೆಗೆ ಸ್ಥಿರ ಬೇಡಿಕೆದಾರ ಎಂದು ಪರಿಗಣಿಸುತ್ತದೆ ಎಂದು ಅವರು ಹೇಳಿದರು. ವೆನಿಜುವೆಲಾ ಈಗಾಗಲೇ ಮೂರನೇ ಅತಿದೊಡ್ಡ ಕಚ್ಚಾ ತೈಲ ಪೂರೈಕೆದಾರ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಇಂಧನ ಪಾಲುದಾರಿಕೆಯ ಜೊತೆಗೆ ಪಶುಸಂಗೋಪನೆ, ಸಾರಿಗೆ, ಕೃಷಿ ಉಪಕರಣಗಳು, ವಾಹನ ವಲಯ ಮತ್ತು ಔಷಧೀಯ ವಸ್ತುಗಳಂತಹ ಆರ್ಥಿಕ ಪಾಲುದಾರಿಕೆಯನ್ನು ವಿಸ್ತರಿಸುವ ಬಗ್ಗೆಯೂ ಚರ್ಚೆಗಳು ನಡೆದಿವೆ ಎಂದು ಟಂಡನ್ ಮಾಹಿತಿ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡುವರು. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸುವರು. ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ಭಾರತ ವನ ಯೋಜನೆಗೆ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರಿನಲ್ಲಿ ನಿನ್ನೆ ಚಾಲನೆ ನೀಡಿದರು. ವಿಶ್ವ ಪರಿಸರ ದಿನದ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು. ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮದಡಿ ರಾಯಚೂರಿನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿದ್ಯಾರ್ಥಿಗಳೊಂದಿಗೆ ಪರಿಸರದ ಮಹತ್ವದ ಬಗ್ಗೆ ಸಂವಾದ ನಡೆಸಿದರು. ಈ ವೇಳೆ ಜಿಲ್ಲಾಧಿಕಾರಿ ಪೂವಿತಾ ಎಸ್ ಮಾತನಾಡಿ, ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಯ ಮಹತ್ವಾಕಾಂಕ್ಷಿ ಜಿಲ್ಲೆಯ ಪ್ರಗತಿ ಪರಿಶೀಲನೆ ಸಭೆಯನ್ನು ಹಣಕಾಸು ಸಚಿವರು ನಡೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಯಚೂರು ಜಿಲ್ಲೆಯು ಮಹತ್ವಾಕಾಂಕ್ಷಿ ಜಿಲ್ಲೆಯ ಪಟ್ಟಿಯಿಂದ ಆದಷ್ಟು ಬೇಗನೆ ಹೊರಬರಲಿದೆ ಎಂದರು. ಭಾರತ ವನ ಯೋಜನೆಯಡಿ ಒಟ್ಟು 60,000 ಸ್ಥಳೀಯ ಜಾತಿಯ ಸಸಿಗಳನ್ನು ನೆಡಲಾಗುತ್ತಿದೆ. ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ 10,000 ಸಸಿಗಳು ಹಾಗೂ ರಾಯಚೂರು ಮಹಾನಗರ ಪಾಲಿಕೆಯ ಘನತ್ಯಾಜ್ಯ ನಿರ್ವಹಣಾ ಘಟಕ ಪ್ರದೇಶದಲ್ಲಿ 50,000 ಸಸಿಗಳನ್ನು ನೆಡಲಾಗುತ್ತದೆ ಎಂದರು. ಇದಕ್ಕೂ ಮುನ್ನ ಯಾದಗಿರಿ ಜಿಲ್ಲೆಯ ಬದ್ದೆಪಲ್ಲಿಯಲ್ಲಿ ಕೃಷಿ ಸಂಸ್ಕರಣೆಯ ರೈತ ತರಬೇತಿ ಕೇಂದ್ರ ಉದ್ಘಾಟಿಸಿದರು. ಕಲ್ಯಾಣ ಸಂಪದ ಯೋಜನೆಯಡಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸಂಸದರ ಅಭಿವೃದ್ಧಿ ಯೋಜನೆಯ ಭಾಗವಾಗಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆ ಇದಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವ ದ್ವೈವಾರ್ಷಿಕ ಚುನಾವಣೆಗೆ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ 7 ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಪ್ರಕಟಿಸಿದೆ. ಈ ತಿಂಗಳ 18ರಂದು ನಡೆಯಲಿರುವ ಚುನಾವಣೆಗೆ ಕರ್ನಾಟಕದಿಂದ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ಅವರನ್ನು ಅಭ್ಯರ್ಥಿಗಳನ್ನಾಗಿ ಘೋಷಿಸಲಾಗಿದೆ. ಮಧ್ಯಪ್ರದೇಶದಿಂದ ಮೀನಾಕ್ಷಿ ನಟರಾಜನ್, ರಾಜಸ್ಥಾನದಿಂದ ನೀರಜ್ ಡಾಂಗಿ, ತಮಿಳುನಾಡಿನಿಂದ ಪ್ರವೀಣ್ ಚಕ್ರವರ್ತಿ ಹಾಗೂ ಜಾರ್ಖಂಡ್ನಿಂದ ಪ್ರಣವ್ ಝಾ ಅವರು ಅಭ್ಯರ್ಥಿಗಳಾಗಿದ್ದಾರೆ ಎಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ತಿಳಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಮತ್ತಿತರ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿರಲಿದ್ದಾರೆ ಎಂದು ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಪರಿಷತ್ಗೆ ಆಯ್ಕೆ ಮಾಡಿರುವ 4 ಅಭ್ಯರ್ಥಿಗಳು ಸಹ ಇದೇ ಸಂದರ್ಭ

0: ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ. 7 ಸ್ಥಾನಗಳಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ 5ನೇ ಅಭ್ಯರ್ಥಿಯನ್ನು ಸಹ ಕಣಕ್ಕಿಳಿಸಲಾಗುವುದು ಎಂದು ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದ ಸದಸ್ಯರಿಗೆ ಖಾತೆಗಳನ್ನು ಹಂಚಿಕೆ ಮಾಡಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಆದೇಶ ಜಾರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಣಕಾಸು, ಸಂಪುಟ ವ್ಯವಹಾರಗಳು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ, ಗುಪ್ತದಳ ಹಾಗೂ ಹಂಚಿಕೆಯಾಗದ ಎಲ್ಲ ಖಾತೆಗಳ ಉಸ್ತುವಾರಿ ನೋಡಿಕೊಳ್ಳಲಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ಕಂದಾಯ ಮತ್ತು ಕ್ರೀಡೆ, ಕೆಎಚ್ ಮುನಿಯಪ್ಪ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು, ಗ್ರಾಹಕ ವ್ಯವಹಾರಗಳು, ಕೆಜೆ ಜಾರ್ಜ್ ಇಂಧನ ಮತ್ತು ಪ್ರವಾಸೋದ್ಯಮ, ಎಂಬಿ ಪಾಟೀಲ್ ಭಾರಿ ಮತ್ತು ಮಧ್ಯಮ ಕೈಗಾರಿಕೆ, ಮೂಲಭೂತ ಸೌಕರ್ಯ ಇಲಾಖೆ, ರಾಮಲಿಂಗಾರೆಡ್ಡಿ ಭಾರಿ ಮತ್ತು ಮಧ್ಯಮ ನೀರಾವರಿ, ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ, ಕೃಷ್ಣ ಬೈರೇಗೌಡ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ, ಗ್ರೇಟರ್ ಮಹಾನಗರ ಪಾಲಿಕೆಯ ಜವಾಬ್ದಾರಿ, ಬೆಂಗಳೂರು ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹಾಗೂ ಬಿಎಂಆರ್ಸಿಎಲ್, ಪ್ರಿಯಾಂಕ್ ಖರ್ಗೆ ಗೃಹ, ಐಟಿ ಬಿಟಿ ಇ ಆಡಳಿತ, ಯುಟಿ ಖಾದರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಈಶ್ವರ್ ಖಂಡ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ನಗರಾಭಿವೃದ್ಧಿ, ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಕೆಯುಐಡಿಎಫ್ಸಿ ಬೆಂಗಳೂರು ನಗರ ಹೊರತುಪಡಿಸಿ ಉಳಿದ ಎಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರಗಳು ಮತ್ತು ಸ್ಥಳೀಯ ಯೋಜನಾ ಪ್ರಾಧಿಕಾರಗಳು, ಭೈರತಿ ಸುರೇಶ್ ಸಾರಿಗೆ, ಶರಣಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ. ಭಾರತ ಜಿಂಬಾಬ್ವೆ ಜಂಟಿ ರಕ್ಷಣಾ ಸಮಿತಿಯ ಸಭೆ ನವದೆಹಲಿಯಲ್ಲಿ ನಿನ್ನೆ ನಡೆಯಿತು. ಭಾರತ ಮತ್ತು ಜಿಂಬಾಬ್ವೆ ದ್ವಿಪಕ್ಷೀಯ ರಕ್ಷಣಾ ಸಹಕಾರವನ್ನು ವ್ಯಾಪಕಗೊಳಿಸುವ ಬದ್ಧತೆಯನ್ನು ಉಭಯ ದೇಶಗಳು ಪುನರುಚ್ಚರಿಸಿವೆ. ರಕ್ಷಣಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಮಿತಾಭ್ ಪ್ರಸಾದ್ ಮತ್ತು ಜಿಂಬಾಬ್ವೆಯ ಖಾಯಂ ಕಾರ್ಯದರ್ಶಿ ಆರ್ಎನ್ ಡೇನಿಯಲ್ ಟೊಂಡೆ ನೆಹಪೆರಾ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಯೋಗವು ಮಾನವೀಯತೆಗೆ ಭಾರತದ ಶಾಶ್ವತ ಕೊಡುಗೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅಹಮದಾಬಾದ್ನ ಏಕ ಅರೆನಾದಲ್ಲಿ ನಡೆಯುತ್ತಿರುವ ವಿಶ್ವ ಯೋಗ ಚಾಂಪಿಯನ್ಶಿಪ್ನಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಪ್ರಧಾನಿ, ಯೋಗ ಮನಸ್ಸು, ದೇಹ ಮತ್ತು ಚೈತನ್ಯವನ್ನು ಒಂದುಗೂಡಿಸುತ್ತದೆ, ಆರೋಗ್ಯಕರ ಮತ್ತು ಹೆಚ್ಚು ಸಾಮರಸ್ಯದ ಜಗತ್ತನ್ನು ಪ್ರೇರೇಪಿಸುತ್ತದೆ ಎಂದು ಹೇಳಿದರು. ಜಕಾರ್ತದಲ್ಲಿ ನಡೆಯುತ್ತಿರುವ ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ನ ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ನಿನ್ನೆ ನಡೆದ ತೀವ್ರ ಪೈಪೋಟಿಯ ಪಂದ್ಯದಲ್ಲಿ ಭಾರತೀಯ ಜೋಡಿ ಮಲೇಷ್ಯಾದ ಆರನ್ ತಾಯ್ ಮತ್ತು ಕಾಂಗ್ ಖೈ ಸಿಂಗ್ ಅವರನ್ನು 16-21, 21-15 ಮತ್ತು 21-19 ಅಂತರದಿಂದ ಸೋಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನಿಜುವೆಲಾದ ಅಧ್ಯಕ್ಷ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಸಮಾಲೋಚನೆ. ಕರ್ನಾಟಕ ಪ್ರವಾಸದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯಸಭಾ ಚುನಾವಣೆಗೆ 7 ಅಭ್ಯರ್ಥಿಗಳನ್ನು ಪ್ರಕಟಿಸಿದ ಕಾಂಗ್ರೆಸ್, ಬೆಂಗಳೂರಿನಲ್ಲಿಂದು ಮಲ್ಲಿಕಾರ್ಜುನ್ ಖರ್ಗೆ ನಾಮಪತ್ರ, ರಾಹುಲ್ ಗಾಂಧಿ ಭಾಗಿ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ಸದಸ್ಯರಿಗೆ ಖಾತೆ ಹಂಚಿಕೆ. ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಭಾರತದ ಎಂಆರ್ ಅರ್ಜುನ್ ಹರಿಹರನ್ ಜೋಡಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಆಕಾಶವಾಣಿ ಬೆಂಗಳೂರು, ಈಗ ಸಮಯ 7:45. ಈಗ ಕೆಲವು ಜಾಹೀರಾತುಗಳು, ನಂತರ ಚಿತ್ರಗೀತೆಗಳು.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕ

ಅನುರಾಗ ಅರಳಿತು ಚಿತ್ರಕ್ಕಿಂತ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆಯನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಜೆ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಮಂಕುತಿಮ್ಮ ಚಿತ್ರಕ್ಕಿಂತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ ಇದೀಗ ಪ್ರಸಾರ ಆಗುತ್ತೆ. ಜೆ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ.

0: ಇದಕ್ಕಾಗಿ ಪೈಪೋಟಿಗೆ ನಿಂತಿರುವ ಬೇರೆ ಬೇರೆ ಕಂಪನಿಗಳು ಗ್ರಾಹಕರಿಗೆ ಅತ್ಯುತ್ತಮ ಪ್ಯಾಕೇಜ್ಗಳನ್ನು ನೀಡಲು ಆರಂಭಿಸಿದ್ದವು. ರೀಚಾರ್ಜ್ ಪ್ಲಾನ್ಗಳು ಕಡಿಮೆ ಖರ್ಚಿನಲ್ಲಿ ಉತ್ತಮವಾಗಿ ಲಭ್ಯವಾಗುತ್ತಿದ್ದವು. ಸ್ಪಷ್ಟ ಚಿತ್ರ, ಅಗತ್ಯವಿದ್ದಾಗ ಚಾರ್ಜ್ ಮಾಡುವ ಅಥವಾ ಬಿಡುವ ಸೌಲಭ್ಯ ಇಲ್ಲಿದೆ. ಹೊಚ್ಚ ಹೊಸ ಚಲನಚಿತ್ರಗಳನ್ನು ಕೂಡಲೇ ನೋಡುವ ಅವಕಾಶವೂ ಇಲ್ಲಿದೆ. ಡಿಟಿಎಚ್ ಸೇವೆಯು ಹಿಂದಿ ಭಾಷೆಯಲ್ಲಿ ದೆಹಲಿ ಕೇಂದ್ರದಿಂದ ಲಭ್ಯವಾಗುತ್ತಿದ್ದು, ಲಖನೌ, ಜೈಪುರ್, ಭೋಪಾಲ್, ಪಾಟ್ನಾ ಮುಂತಾದ ಕೇಂದ್ರಗಳ ಸಂಪರ್ಕದಿಂದ ಅಲ್ಲಿಯ ಕಾರ್ಯಕ್ರಮಗಳನ್ನು ದೆಹಲಿಯ ಮೂಲಕ ಕೇಳಬಹುದಾಗಿದೆ. ಇನ್ನು ಗುಜರಾತಿ ಭಾಷೆ ಅಹಮದಾಬಾದ್ ಕೇಂದ್ರದಿಂದ ಪ್ರಸಾರವಾಗುತ್ತಿದ್ದು, ವಡೋದರಾ, ರಾಜ್ಕೋಟ್, ಭುಜ್ ಹಾಗೂ ಸೂರತ್ ಕೇಂದ್ರಗಳು ಈ ವಾಹಿನಿಗೆ ಸೇರುತ್ತವೆ. ಮರಾಠಿ ಭಾಷೆಯಲ್ಲಿ ಮುಂಬೈ ಕೇಂದ್ರದಿಂದ ಪ್ರಸಾರವಾಗುತ್ತಿದ್ದು, ಪುಣೆ ಹಾಗೂ ನಾಗಪುರ ಕೇಂದ್ರಗಳೊಂದಿಗೆ ಎಫ್ಎಂ ರೇನ್ಬೋ ಹಾಗೂ ಎಫ್ಎಂ ಗೋಲ್ಡ್ ಕೇಂದ್ರಗಳ ಕಾರ್ಯಕ್ರಮಗಳು ಈ ವಾಹಿನಿಯಲ್ಲಿ ಪ್ರಸಾರವಾಗುತ್ತವೆ. ಇನ್ನು ಬಂಗಾಳಿ ಕೋಲ್ಕತ್ತಾ ಕೇಂದ್ರದ ಕಾರ್ಯಕ್ರಮಗಳೊಂದಿಗೆ ಕೋಲ್ಕತ್ತಾ ಎಎಫ್ಎಂ, ಕೋಲ್ಕತ್ತಾ ಹಾಗೂ ಸಿಲಿಗುರಿ ಕೇಂದ್ರದ ಕಾರ್ಯಕ್ರಮಗಳು ಇದರ ಮೂಲಕ ಪ್ರಸಾರವಾಗುತ್ತವೆ. ಹೈದರಾಬಾದ್ ಕೇಂದ್ರದಿಂದ ಅಪ್ಲಿಂಕ್ ಆಗುವ ಕಾರ್ಯಕ್ರಮಗಳೊಂದಿಗೆ ಹೈದರಾಬಾದ್ ವಾಣಿಜ್ಯ ಪ್ರಸಾರ ಕೇಂದ್ರ, ವಿಜಯವಾಡ, ವಿಶಾಖಪಟ್ಟಣ ಮತ್ತು ಕಡಪ ಕೇಂದ್ರದ ಕಾರ್ಯಕ್ರಮಗಳು ತೆಲುಗು ಭಾಷೆಯಲ್ಲಿ ಹೈದರಾಬಾದ್ ಕೇಂದ್ರದಿಂದ ಪ್ರಸಾರವಾಗುತ್ತವೆ. ಇನ್ನು ತಮಿಳಿನಲ್ಲಿ ಚೆನ್ನೈ ಮೂಲ ಕೇಂದ್ರವಾಗಿದ್ದು, ಚೆನ್ನೈ ಎಫ್ಎಂ, ಚೆನ್ನೈ ವಾಣಿಜ್ಯ ಪ್ರಸಾರ ಕೇಂದ್ರ, ಪಾಂಡಿಚೇರಿ, ಮಧುರೈ, ತಿರುಚಿರಾಪಳ್ಳಿಯ ಕಾರ್ಯಕ್ರಮಗಳು ಇದರಲ್ಲಿ ಪ್ರಸಾರವಾಗುತ್ತವೆ. ಇನ್ನು ನಮ್ಮ ಕನ್ನಡ ಭಾಷೆಯಲ್ಲಿ ಬೆಂಗಳೂರು ಕೇಂದ್ರವು ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದ್ದು, ಎಫ್ಎಂ ರೇನ್ಬೋ, ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರ, ಧಾರವಾಡ, ಮೈಸೂರು, ಮಂಗಳೂರು ಕೇಂದ್ರಗಳು ಇದರಲ್ಲಿ ಸೇರಿವೆ. ಪಂಜಾಬಿ ಭಾಷೆಯಲ್ಲಿ ಜಲಂಧರ್ ಕೇಂದ್ರವು ಮುಖ್ಯ ಕೇಂದ್ರವಾಗಿದ್ದು, ಜಲಂಧರ್ ಬಿ, ಎಫ್ಎಂ ಜಲಂಧರ್ ಹಾಗೂ ಚಂಡೀಗಢ ಕೇಂದ್ರದ ಕಾರ್ಯಕ್ರಮಗಳು ಇದರ ಮೂಲಕ ಪ್ರಸಾರವಾಗುತ್ತವೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobLR@gmail.com, pexbLR@gmail.com ಇಮೇಲ್ ವಿಳಾಸಕ್ಕೂ, ಅಥವಾ ನಿಲಯ ನಿರ್ದೇಶಕರು, ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು, ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
1: ಪ್ರೀತಿಯ ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆಕಾಶ ಬುಟ್ಟಿ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇಂದು ನಮ್ಮ ಜೊತೆಗಿದ್ದಾರೆ ನಿವೃತ್ತ ಡೈರೆಕ್ಟರ್ ಇಂಜಿನಿಯರ್ ಎಸ್ ಪಿ ಮೈತ್ರೇಯವರು. ನಮಸ್ಕಾರ ಮೈತ್ರೇಯ ಸಾಹೇಬರಿಗೆ.
2: ನಮಸ್ಕಾರ.
1: ತಾವು ತುಂಬ ವರ್ಷಗಳ ಕಾಲ ಆಕಾಶವಾಣಿಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ತಗೊಂಡು ಈಗ ನಿವೃತ್ತಿ ಜೀವನ ನಡೆಸ್ತಾ ಇದ್ದೀರಾ?
2: ಹೌದು.
1: ಹೇಗಿದೆ ಸರ್ ನಿಮ್ಮ ನಿವೃತ್ತಿ ಜೀವನ?
2: ನಿವೃತ್ತಿ ಜೀವನ ಭಾಳ ಚೆನ್ನಾಗಿದೆ. ಸಾಕಷ್ಟು ಸಮಯ ಇದೆ, ಅದನ್ನು ಸರಿಯಾಗಿ ಬಳಸ್ಕೊಂಡು ನಮ್ಮ ಮನೆ ಕೆಲಸಕ್ಕೂ ನಮ್ಮ ಆರೋಗ್ಯದ ಕಡೆ ಹಾಗೆ ನಮ್ಮ ಎಲ್ಲ ಬಂಧು ಬಳಗದವ್ರದ್ದೆಲ್ಲ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗೋದು ಇತ್ಯಾದಿ ಮಾಡಿಕೊಂಡು ಚೆನ್ನಾಗಿದ್ದೀವಿ.
1: ಅಂದರೆ ಸಾಕಷ್ಟು ಸಮಯ ನಿಮ್ಗೆ ಸಿಗ್ತಾ ಇದೆ ಕಾರ್ಯಕ್ರಮಗಳಿಗೆ ಬಂಧು ಬಳಗದವ್ರನ್ನ ಭೇಟಿ ಆಗ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಇವಾಗ.
2: ಹೌದು.
1: ಮತ್ತೆ ಸರ್ ನಿಮ್ಮ ಕೌಟುಂಬಿಕ ಜೀವನ ಎಲ್ಲ ಹೇಗಿದೆ ಸರ್? ಮಕ್ಕಳಷ್ಟು ಜನ ಏನೇನು ಕೆಲಸ ಮಾಡ್ತಿದ್ದಾರೆ?
2: ನನಗೆ ಇಬ್ಬರು ಮಕ್ಕಳು, ಮಗಳು ದೊಡ್ಡವಳು ಬಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮುಗಿಸಿ ಅವಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವಾಷಿಂಗ್ಟನ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಮಗ ಎಮ್ ಟೆಕ್ ಆಗಿದೆ ಅವನು, ಅವನು ಕೆಲಸ ಹುಡುಕ್ತಾ ಇದ್ದಾನೆ.
1: ಅಂದರೆ ನಿಮ್ಮಿಬ್ಬರು ಮಕ್ಕಳು ಕೂಡ ಇಂಜಿನಿಯರ್ಸ್?
2: ಹಾಂ, ಇಂಜಿನಿಯರಿಂಗೆ ಆಗಿದೆ.
1: ಇಂಜಿನಿಯರಿಂಗೆ ಮಾಡಿದ್ದೀರಾ? ಏನು ಸರ್ ಅದು ಅವ್ರ ಇಚ್ಛೆನ ಅಥವಾ ನೀವು ಅವ್ರಿಗೆ ಏನೋ ಪ್ರೋತ್ಸಾಹ ಕೊಟ್ಟರೆ ನೀವು ಕೂಡ ಇಂಜಿನಿಯರಿಂಗೇ ಮಾಡಬೇಕಂತ ಹೇಗೆ?
2: ಇಲ್ಲ, ನಾವು ಪ್ರೋತ್ಸಾಹಿಸಿದೀವಿ ಹಾಗೇನೆ. ಮತ್ತು ಅವಾಗ ಎಲ್ಲ ಇಂಜಿನಿಯರಿಂಗ್ದೊಂದು ಇದು ಇತ್ತಲ್ಲ, ಹವಾ ಇತ್ತು, ಹಾಗಾಗಿ ಎಲ್ಲರೂ ಇಂಜಿನಿಯರಿಂಗ್ ಮಾಡಿದ್ದಾರೆ. ಸೊ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಮೆರಿಟ್ನಲ್ಲಿ ಪಾಸ್ ಆಗಿದ್ದಾರೆ.
1: ನಿಮ್ಮ ಬಾಲ್ಯದಲ್ಲಿ ತದನಂತರ ನಿಮ್ಮ ವಿದ್ಯಾಭ್ಯಾಸದ ಅವಧಿಯಲ್ಲಿ ಅಥವಾ ನೀವು ಏನು ಸೇವೆಯನ್ನು ಮಾಡುವಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿಯರ ಒಂದು ಪ್ರೋತ್ಸಾಹ ಯಾವ ಥರ ಇತ್ತು ಸರ್?

0: ಹಾಗೆ
1: ಭಾಳ ಉತ್ತಮ ಪ್ರೋತ್ಸಾಹ ಇತ್ತು, ಭಾಳ ಬಡತನ ಇತ್ತು. ಅದರಲ್ಲಿ ನಾನು ಓದಿ ಸ್ಕೂಲ್ ಏನಂದ್ರೆ ನಮ್ಮ ಹುಟ್ಟೂರಿನಲ್ಲೇ ಒಂದನೆಯಿಂದ ಏಳನೇ ತಿವರಿಗೆ ಅಲ್ಲಿ ಓದಿ ಆಮೇಲೆ ಹೈಸ್ಕೂಲ್ ನಾನು ಬೀದರ್ನಲ್ಲಿ ಓದಿದ್ವಿ. ಭಾಳ ಉತ್ತಮವಾದಂಥ ಸಹಕಾರ ಇತ್ತು ಬಡತನ ಮಧ್ಯದಲ್ಲಿ, ಭಾಳ ಉತ್ತಮವಾದಂಥ ಸಹಕಾರ ಕೊಟ್ಟಿದ್ದಾರೆ ಅವರು.
0: ಸರ್, ಸಾಧಾರಣವಾಗಿ ನಿವೃತ್ತಿ ಆದ ತಕ್ಷಣ ಡಿಪ್ರೆಷನ್ ಆಗುತ್ತೆ, ಸ್ವಲ್ಪ ಬೇಜಾರಾಗುತ್ತೆ, ಹೇಗೆ ಕಾಲ ಕಳೆಯೋದು ಅನ್ನೋದು ಕೆಲವರ ನಿವೃತ್ತ ಬದುಕಿನಲ್ಲಿ ಆದಂತಹ ಒಂದು ಅನುಭವ. ನಿಮಗೆ ಆ ಥರ ಏನೇನು ಅನುಭವ ಆಗಿದೆ?
1: ಇಲ್ಲ, ನಮಗೇನು ಹಾಗೆ ಅನಿಸಿಲ್ಲ. ನಾವು ಒಂದಿಲ್ಲ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡು ಇರ್ತೀವಿ, ಹಾಗಾಗಿ ಆ ರೀತಿಯ ಅನುಭವ ನಮಗೇನು ಬಂದಿಲ್ಲ.
0: ಅಂದರೆ 24 ಗಂಟೆ ತಾವು ಯಾವುದೋ ಒಂದು ಕೆಲಸದಲ್ಲಿ
1: ಏನೋ ಮಾಡ್ತಾ ಇರ್ತೀವಿ.
0: ತುಂಬ ಸಂತೋಷ ಸರ್. ಸರ್, ನೀವು ಹೆಚ್ಚು ಕಾಲ ನಿಮ್ಮ ಸ್ವಂತ ಊರಲ್ಲಿ ಗುಲ್ಬರ್ಗಾದಲ್ಲೇ ನೀವು ಕೆಲಸ ಮಾಡಿದ್ದೀರಿ, ಕಲಬುರಗಿಯಲ್ಲಿ ಅಂತೇಳಿ ಕೇಳಲ್ಪಟ್ಟೆ. ನೀವು ಯಾವ ಊರಿನವ್ರು ಸರ್? ಸ್ವತಃ
1: ನಾನು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಕಣಜಿಯನಂತ ಗ್ರಾಮದವನು. ನಾನು ಓದಿದ್ದು ಹೈಸ್ಕೂಲು ಮತ್ತು ಪಿ ಯು ಸಿ ಎಲ್ಲ ಬೀದರ್ನಲ್ಲಿ, ಆಮೇಲೆ ಇಂಜಿನಿಯರಿಂಗು ಗುಲ್ಬರ್ಗದಲ್ಲಿ ಓದಿದ್ದೀನಿ.
0: ಇಂಜಿನಿಯರಿಂಗ್ ಯಾವ ವಿಭಾಗ ಮಾಡಿದ್ರಿ ಸರ್?
1: ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್.
0: ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬಿ ವಿಭಾಗದಲ್ಲಿ ನೀವು ಪದವಿಯನ್ನು ಪಡೆದ.
1: ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್.
0: ಸರ್, ನೀವು ರೇಡಿಯೋ ಕೇಂದ್ರಕ್ಕೆ ಸೇರಿದಾಗ, ಸೇವೆಗೆ ಸೇರಿದಾಗ ಮೊದಲ ದಿನದ ಅನುಭವ ಹೇಗಿತ್ತು ಸರ್?
1: ಅನುಭವ ಸ್ವಲ್ಪ ಚಕಿತ ಆಗಿರ್ತೀವಿ, ಯಾಕಂದ್ರೆ ಏನೂ ಗೊತ್ತಿರುವುದಿಲ್ಲ. ನನಗೆ ಮೊಟ್ಟ ಮೊದಲು ಚೆನ್ನೈಗೆ ಪೋಸ್ಟಿಂಗ್ ಮಾಡಿದ್ರು, ನಂತರ ಗುಲ್ಬರ್ಗಕ್ಕೆ ಮಾಡಿದ್ರು, ಆಲ್ ಇಂಡಿಯಾ ರೇಡಿಯೋ ಗುಲ್ಬರ್ಗಕ್ಕೆ. ಅಲ್ಲಿ 8 ವರ್ಷ ನಾನು ಅಸಿಸ್ಟೆಂಟ್ಸ್ ಡೈರೆಕ್ಟರ್ ಇಂಜಿನಿಯರಿಂಗ್ ಆಗಿ ಕೆಲಸ ಮಾಡಿದ್ದೀನಿ. ಭಾಳ ಉತ್ತಮವಾದಂಥ ಕೆಲಸ, ಅಲ್ಲಿ ಒಳ್ಳೆ ಒಂದು ಅಟ್ಮಾಸ್ಫಿಯರ್ ಇತ್ತು, ವರ್ಕಿಂಗ್ ಅಟ್ಮಾಸ್ಫಿಯರು. ಭಾಳ ಎಲ್ಲರದ್ದು ಸಹಕಾರಿ ಚೆನ್ನಾಗಿತ್ತು, ಒಳ್ಳೆ ಟೀಮ್ ವರ್ಕ್ ಆಗಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಮತ್ತು ಹೆಚ್ಚುವರಿಯಾಗಿ ನಮಗೆ ಪ್ರಾಜೆಕ್ಟ್ದು ವರ್ಕು ಕೂಡ ಹೇಳಿದರು, ಕನ್ಸೋಲ್ ರಿಪ್ಲೇಸ್ಮೆಂಟ್ ಅನ್ರಿ ಮತ್ತು ಟ್ರಾನ್ಸ್ಮಿಟರ್ ರಿಪ್ಲೇಸ್ಮೆಂಟ್ ಎಲ್ಲ ಇತ್ತು ಆ ಟೈಮ್ನಲ್ಲಿ. ಅದನ್ನು ಕೂಡ ಮಾಡಿಕೊಂಡು ಭಾಳ ಚೆನ್ನಾಗಿ ಕಾಲ ಕಳೆದ್ವಿ. ಉತ್ತಮವಾದಂಥ ಇದು ರಿಸಲ್ಟ್.
0: ಸರ್, ನಾವು ಕೇಳಿರೋ ಮಟ್ಟಿಗೆ ತಾವು ಎಲ್ಲರೊಂದಿಗೆ ತುಂಬ ವಿನಯವಾಗಿ ವಿಧೇಯವಾಗಿ ಎಲ್ಲರೊಂದಿಗೆ ಬೆರೆತು ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಬಂದಿದ್ದೀರಾ. ನಮ್ಮ ರಾಜ್ಯದ ಹಲವಾರು ಆಕಾಶವಾಣಿ ಕೇಂದ್ರಗಳಲ್ಲಿ ತಾವು ಸೇವೆಯನ್ನು ಸಲ್ಲಿಸಿದ್ದೀರಾ. ಈ ಸೇವಾ ಅವಧಿಯಲ್ಲಿ ಎದುರಾದಂತಹ ಸವಾಲುಗಳು, ಅದ್ರ ಬಗ್ಗೆ ಹೇಳೋದಾದರೆ ಸರ್?
1: ಸವಾಲುಗಳು ಅಂತಹ ಸವಾಲುಗಳೇನು ನಮಗೆ ಎದುರಾಗಿಲ್ಲ, ಯಾಕಂದರೆ ನಮ್ಮ ಸ್ಟಾಫ್ ಎಲ್ಲ ನಮಗೆ ಭಾಳ ಒಳ್ಳೆ ರೀತಿಯಲ್ಲಿ ಸಹಕರಿಸ್ತಾ ಇದ್ರು.
0: ಒಳ್ಳೆ ಕೋಆಪರೇಷನ್ ಇತ್ತು,
1: ಭಾಳ ಉತ್ತಮವಾದಂಥ ಕೋಆಪರೇಷನ್ ಇತ್ತು. ಮತ್ತು ಪ್ರೋಗ್ರಾಮ್ನವ್ರ ಜೊತೆನು ನಮ್ಮದು ಅವ್ರದ್ದು ರಿಲೇಷನ್ ಭಾಳ ಚೆನ್ನಾಗಿತ್ತು. ಹಾಗಾಗಿ ಎಲ್ಲೂ ಯಾವುದೇ ಸಮಸ್ಯೆ ಬರಲಾರ್ದಾಗೆ ನಾವು ಸರ್ವಿಸು ಮುಗಿಸಿದ್ದೀವಿ ಅಂತ ಹೇಳ್ಬೋದು.
0: ತುಂಬ ಜನರಿಗೆ ತಾವು ವಿವಿಧ ರೀತಿಯಲ್ಲಿ ಸಹಾಯ ಮಾಡಿದಿರಿ. ಕಾಂಪನ್ಸೇಟ್ ಜಾಬ್ ಅಥವಾ ಯಾವುದೋ ಒಂದು ತೊಂದರೆಯಲ್ಲಿ ಇದ್ದಾಗ ಅಂದಾಗ ನಿಮ್ಮ ಕೈಯಲ್ಲಿ ನಿಮ್ಮ ಒಂದು ಅಧಿಕಾರಿ ವ್ಯಾಪ್ತಿಯಲ್ಲಿ ಏನೇನಾಗುತ್ತೋ ಎಲ್ಲ ಥರದಲ್ಲಿ ನೀವು ಸಹಾಯ ಮಾಡಿದ್ದೀರಿ ಅನ್ನೋದನ್ನು ನಾವು ಕೇಳಿದ್ದೀವಿ. ನಿಮ್ಮ ನೆನಪಲ್ಲಿರುವಂತಹ ಸಹಾಯ ಕಾರ್ಯಕ್ರಮಗಳು ಯಾವ್ಯಾವ ಆಗಿದ್ದಾವೆ ಸರ್?
1: ಎಲ್ಲ ಡಿ ಪಿ ಸಿ ಡಿಪಾರ್ಟ್ಮೆಂಟಲ್ ಕಮಿಟಿಯಲ್ಲೆಲ್ಲ ಇದ್ದೀವಿ. ಸೊ ಅದರಲ್ಲಿ ನ್ಯಾಯಯುತವಾಗಿ ಯಾರಿಗೆ ಸಲ್ಲಬೇಕು ಅಂಥವ್ರಿಗೆ ಏನಂದರೆ ನ್ಯಾಯ ಕೊಡಿಸುವಲ್ಲಿ ಏನನ್ನೋ ನಾವು ಪ್ರಯತ್ನ ಮಾಡಿದ್ದೀವಿ. ಹಾಗಾಗಿ ಜನ ನಮ್ಮನ್ನು ಭಾಳ ಒಳ್ಳೆ ರೀತಿಯಲ್ಲಿ ಇಂದಿಗೂ ಸ್ಮರಿಸ್ತಾ ಇರ್ತಾರೆ ಅಂತ ಹೇಳ್ಬೋದು.
0: ಯಾರಾದರೂ ಜೀವನದಲ್ಲಿ ಬದಲಾವಣೆ ಆಗಿದ್ರೆ?
1: ಅನೇಕ ಜನರು ಬದಲಾವಣೆ ಮಾಡಿದ್ವಿ, ಯಾಕಂದ್ರೆ ನಮ್ಮ ಬಗ್ಗೆ ಗೌರವ ಇರುವುದರಿಂದ ನಮ್ಮ ಮಾತು ಅವ್ರು ಕೇಳ್ತಾ ಇದ್ರು.
0: ಅಂದ್ರೆ ತಾವು ಗೌರವಯುತವಾಗಿ ಅವ್ರ ಜೊತೆಗೆ ಇರೋದ್ರಿಂದ ಅವರು
1: ಬಹಳ
0: ನಿಮ್ಮ ಮಾತಿಗೆ ಅವರು ಸಹಿ ಅಂತ ಇದ್ರು.
1: ಹೌದೌದು, ಬಹಳ ಹೋಮ್ಲಿ ಅಟ್ಮಾಸ್ಫಿಯರ್ ನಾವು ಮೇಂಟೈನ್ ಮಾಡಿದೀವಿ ಎಲ್ಲ ಸ್ಟೇಷನ್ಗಳಲ್ಲೂ ಕೂಡ. ಪ್ರಾಮಾಣಿಕತೆ ಅನ್ನೋದು ಬಹಳ ಮುಖ್ಯ, ಅದರದಿಂದ ನಮ್ಮನ್ನ ಜನ ಅಳತೆ
0: ಮಾಡ್ತಾರೆ, ಅದೇ ನಮ್ಮ ಕೈ ಹಿಡಿಯಿತು ಕೂಡ.
1: ಹೌದೌದು, ನಿಜ, ಅದು ಬಹಳ ಮುಖ್ಯ. ನಾವು ಅಷ್ಟೇ ಪ್ರಾಮಾಣಿಕರಾಗಿರುವುದಿಲ್ಲ, ಪ್ರಾಮಾಣಿಕರಾಗಿರ್ಲಿಕ್ಕೆ ಬೇರೆಯವರನ್ನು ಕೂಡ ನಾವು ಪ್ರೇರೇಪಿಸಬೇಕು.
0: ಸರ್, ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಸಂತೋಷ ಕ್ಷಣ ಯಾವುದು ಅಂತೀರಿ ಸರ್? ತಾವು
1: ಸಂತೋಷ ಅಂತಂದ್ರೆ ನಾನು ಗುಲ್ಬರ್ಗದಲ್ಲಿ 8 ವರ್ಷ ಮಾಡಿ ನಂತರ ನಾನು ಬ್ರಹ್ಮಾವರಿಗೆ ಟ್ರಾನ್ಸ್ಫರ್ ಆಯಿತು. ಬ್ರಹ್ಮಾವರದಲ್ಲಿ ಸರ್ವಿಸ್ ಮಾಡುವಾಗ ಮಂಗಳೂರದ್ದು ಪೂರ್ತಿ ನನ್ನ ಹೋಲ್ ಟೆನೂರ್ ಏನಂದ್ರೆ ನನಗೆ ಅಟ್ಯಾಚ್ ಆಗಿತ್ತು, ಅದು ಅದು ಎಡಿಷನಲ್ ಚಾರ್ಜ್ ಆಗಿತ್ತು,
0: ಅಡಿಷನಲ್ ಕೆಲಸ.
1: ಆಮೇಲೆ ಎಡಿಷನಲ್ ಕೆಲಸ ಆಗಿತ್ತು. ಹಾಸನಿಗೆ ಬಂದೆವು, ಹಾಸನದಲ್ಲಿ ಕೂಡ 4 ವರ್ಷ ಕೆಲಸ ಮಾಡಿದ್ವಿ. ಅಲ್ಲಿ ಬಹಳ ಚೆನ್ನಾಗಿತ್ತು, ವರ್ಕಿಂಗ್ ಅಟ್ಮಾಸ್ಫಿಯರ್ ಬಹಳ ಚೆನ್ನಾಗಿತ್ತು, ಬಹಳ ಕಾರ್ಡಿಯಲ್ ಒಂದು ರಿಲೇಷನ್ ಇತ್ತು ಎಲ್ಲರೊಟ್ಟಿಗೆ. ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ ಅಂತೆಲ್ಲ ಹಿಂದೆ ಹೇಳಿದ್ರು, ಬಟ್ ಎಲ್ಲ ಸರಿ ಮಾಡಿ ಎಲ್ಲರನ್ನ ನಾವು ವಿಶ್ವಾಸ ತಗೊಂಡು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ವಿ ಅಲ್ಲಿ.
0: ಚಿತ್ರದುರ್ಗದಲ್ಲಿ ಕೂಡ ಕೆಲಸ ಮಾಡಿ,
1: ಚಿತ್ರದುರ್ಗದಲ್ಲೂ ಮಾಡಿದ್ದೀನಿ. ಅಲ್ಲಿ ಹೊಸದು FM ಟ್ರಾನ್ಸ್ಮಿಟರ್ ರಿಪ್ಲೇಸ್ಮೆಂಟ್ ನಾವು ನಮ್ಮ ಪೀರಿಯಡ್ ನಲ್ಲಿ ಆಗಿದೆ.
0: ನಿಮ್ಮ ಒಂದು ಮುಂದಾಳತ್ವದಲ್ಲಿ ಆಯ್ತು,
1: ಬಹಳ ಚೆನ್ನಾಗಿದೆ, ಬಹಳ ಒಳ್ಳೆ ಇದು ಮಾಡಿದ್ವಿ. ಅದಕ್ಕೆ ಒಂದು ಅಲ್ಲಿ 6-7 ವರ್ಷದಿಂದ ಅಲ್ಲಿ ಅಧಿಕಾರಿ ಇಂಜಿನಿಯರಿಂಗ್ ಅಧಿಕಾರಿ ಎಲ್ಲ ಇಲ್ಲದೆ ಇರೋದ್ರಿಂದ ಬಹಳಷ್ಟು ಅಸ್ತವ್ಯಸ್ತ ಆಗಿತ್ತು. ಹೋದ ತಕ್ಷಣ 4 ವರ್ಷ ತಗೊಂಡ ಪೀರಿಯಡ್ ನಲ್ಲಿ ಬಹಳಷ್ಟು ಇದ್ದ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಸರಿಯಾಗಿ ಕೆಲಸ ಮಾಡಿದ್ವಿ ನಾವು ಅಲ್ಲಿ. ಬಹಳ ಸಂತೋಷ ಅನ್ನಿಸ್ತು ನೋಡಿ.

0: ಸರ್, ಈ ನಮ್ಮ ಕೆಲಸದ ಜೊತೆಗೆ ಈ ಒತ್ತಡಗಳು ಕೂಡ ತುಂಬಾ ಜಾಸ್ತಿ ಇರುತ್ತೆ ಸರ್. ಈಗ ಏನು ಸಾಂಸಾರಿಕ ಒತ್ತಡ ಇರಬಹುದು ಅಥವಾ ಕೆಲಸದ ಒತ್ತಡ ಇರಬಹುದು ಅಥವಾ ಅನಾರೋಗ್ಯದ ಒಂದು ಸಮಸ್ಯೆಗಳು ಕೂಡ ಇರಬಹುದು. ಈ ಒತ್ತಡ ನಿವಾರಣೆಯನ್ನು ಯಾವ ತರ ನೀವು ನಿಭಾಯಿಸ್ತಿದ್ದೀರಿ ಸರ್?
1: ಒತ್ತಡ ನಮ್ಮ ಇದ್ರ ಮೇಲೆ ಇರ್ತದೆ, ಅದು ನಾವು ವಿಷಯನ ನಾವು ಹೇಗೆ ತಗೊಳ್ತೀವಿ ಅನ್ನೋದ್ರ ಮೇಲೆ ಅದು ಅವಲಂಬಿತ ಆಗಿರ್ತದೆ.
0: ಹಾಗಾಗಿ ಪರಿಸ್ಥಿತಿಗಳನ್ನ ಯಾವ ತರ ಎದುರಿಸಬೇಕು ಅನ್ನೋದು ಕೂಡ ತುಂಬಾ
1: ಪರಿಸ್ಥಿತಿಗಳು ಸ್ವಲ್ಪ ತಾಳ್ಮೆಯಿಂದ ಎದುರಿಸಬೇಕು, ಅದು ಸ್ವಲ್ಪ ಪೋಸ್ಟ್ಪೋನ್ ಮಾಡಬೇಕು. ಅವಸರಕ್ಕೆ ಏನಂದ್ರೆ ನಾವು ಅದು ಮಾತಾಡಿ ಏನೇನೋ ಅದನ್ನು ಗೊಂದಲಕ್ಕೀಡು ಮಾಡಬಾರ್ದು. ಸ್ವಲ್ಪ ಟೈಮ್ ತೊಗೊಂಡು ಯೋಚನೆ ಮಾಡಿ ಮೊದಲೇ ಏನೇ ಸಮಸ್ಯೆ ಇದ್ರೆ ಸ್ವಲ್ಪ ಯೋಚನೆ ಹೆಚ್ಚು ಮಾಡಿ ಆಮೇಲೆ ಅದಕ್ಕೊಂದು ನಿರ್ಧಾರ.
0: ನಿಧಾನವೇ ಪ್ರಧಾನ.
1: ಹಾಂ, ನಿಧಾನವೇ ಪ್ರಧಾನ.
0: ನನ್ನ
1: ಪಾಲಿಸಿನೂ ಅದೇ.
0: ತುಂಬ ಸಂತೋಷ ಸರ್. ಸೇವೆಯ ಅವಧಿಯಲ್ಲಿ ಮಾನವೀಯತೆ ಮತ್ತು ಕರ್ತವ್ಯ
1: ಎರಡು ಅಷ್ಟೇ ಮುಖ್ಯ.
0: ಎರಡು ಅಷ್ಟೇ
1: ಕರ್ತವ್ಯದಲ್ಲಿ ಇರೋರನ್ನ ನಾವು ವಿಶ್ವಾಸ ತಗೊಂಡು ಅವರು ನಮ್ಮನ್ನ ನಂಬುವ ಹಾಗೆ ನಡ್ಕೋಬೇಕು. ನಾವು ಅವ್ರ ಮೇಲೆ ವಿಶ್ವಾಸ ಮಾಡಬೇಕು. ಅವಾಗ ಏನಂದ್ರೆ ಅವರು ಸರಿಯಾಗಿ ಸ್ಪಂದಿಸ್ತಾರೆ ನಾವು ಹೇಳಿದ್ಕೆಲ್ಲ. ಹಾಗಾಗಿ ಎರಡೂ ಅಷ್ಟೇ ಮುಖ್ಯ ಅಂತ ಹೇಳ್ಬೋದು
0: ಸರ್. ನಮ್ಮ ಸಾರ್ವಜನಿಕ ಕ್ಷೇತ್ರದಿಂದ ಆಗಲಿ ಅಥವಾ ನಮ್ಮ ಆಕಾಶವಾಣಿಯಿಂದ ಆಗಲಿ ತಮಗೆ ಸಿಕ್ಕಂತಹ ಒಂದು ಪ್ರಶಂಸೆಗಳ ಬಗ್ಗೆ ಹೇಳೋದಾದ್ರೆ ಸರ್?
1: ಪ್ರಶಂಸೆ ಅಂದ್ರೆ ನಮ್ಮ ಸ್ಟಾಫ್ಗಳಿಂದ ನಮಗೆ ಪ್ರಶಂಸೆ ಮಾಡ್ತಾರಲ್ಲ, ಅದೇ ದೊಡ್ಡ ಪ್ರಶಸ್ತಿ ನಮಗೆ. ನನಗೂ ಇಲ್ಲಿ 6.5 ವರ್ಷ ಮಾಡಿದೆ ಬೆಂಗಳೂರಿನಲ್ಲಿ, ಎಆರ್ ಬೆಂಗಳೂರಿನಲ್ಲಿ 6.5 ವರ್ಷ ಸರ್ವಿಸ್ ಮಾಡಿದೆ. ಒಳ್ಳೆ ಕೋಆರ್ಡಿನೇಷನ್ ಇತ್ತು, ಸ್ಟಾಫ್ಗಳು ಅಷ್ಟೇ ಕೋಆಪರೇಟ್ ಮಾಡ್ತಾ ಇದ್ರು. ಭಾಳ ನಾನು ಯಾವುದೇ ಏನೇ ಆರ್ಡರ್ ಮಾಡಿದ್ರು ಏನೇ ಹೇಳಿದ್ರು ಕೂಡ ಅವರು ಚಾಚು ತಪ್ಪದೇ ಮಾಡ್ತಾ ಇದ್ರು. ಅದೇ ದೊಡ್ಡ ಪ್ರಶಸ್ತಿ ಅಂತ ಹೇಳ್ಬೋದು ನಮಗೆ.
0: ತುಂಬಾ ಸಂತೋಷ.
1: ಆಮೇಲೆ ಪ್ರೋಗ್ರಾಮು ಅಡ್ಮಿನು ಇತ್ಯಾದಿ ನಮ್ಮಲ್ಲಿ ಆ ರೀತಿ ಭೇದ ಭಾವ ಇಲ್ಲ, ಎಲ್ಲರಿಗೂ ಒಟ್ಟಿ ತಗೊಂಡು. ಯಾಕಂತಿದ್ರೆ ಟೀಮ್ ವರ್ಕ್, ಯಾವುದೇ ಒಬ್ಬ ಒಂದೇ ಸೆಕ್ಷನ್ನಿಂದ ಇಲ್ಲ, ಆಗಲ್ಲ. ಎಲ್ಲರೂ ಬೇಕು, ಎಲ್ಲರೂ ಅಷ್ಟೇ ಮುಖ್ಯರು ಅಂತ ತಿಳ್ಕೊಂಡು ನಾವು ಮೊದಲಿಂದ ನಂದು ಅದು ವಿಚಾರ. ಎಲ್ಲರೂ ಅಷ್ಟೇ ಮುಖ್ಯ. ನಾವು ಮಾಡೋರು ಕೆಲಸಗಳು ಬೇರೆ ಬೇರೆ ಇರ್ಬೋದು, ಬಟ್ ನಮ್ದು ಗೋಲ್ ಏನಿದೆ ಅಲ್ಲ, ಎಲ್ಲರದು ಒಂದೇ ಇದೆ, ಚೆನ್ನಾಗಿ ನಡಿಬೇಕು ಸಂಸ್ಥೆ ಚೆನ್ನಾಗಿ ವರ್ಕ್ ಚೆನ್ನಾಗಬೇಕು.
0: ಸಂಸ್ಥೆ ದೊಡ್ಡದು,
1: ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಏನಂದ್ರೆ ಚೆನ್ನಾಗಬೇಕು
0: ಸರ್. ನಾವು ಕಂಡಿರೋ ಹಾಗೆ ಕೆಲವೊಂದು ಸಲ ಸಡನ್ ಅಂತೇಳಿ ಪವರ್ ಕಟ್ ಆಗ್ಬಿಡೋದು, ಟ್ರಾನ್ಸ್ಮಿಷನ್ ಫೇಲ್ ಆಗೋದು ಅಥವಾ ತಾಂತ್ರಿಕ ದೋಷ ಆಗೋದು, ಇಂಪಾರ್ಟೆಂಟ್ ಕಾರ್ಯಕ್ರಮಗಳು ಪ್ರಸಾರ ಆಗ್ತಿರ್ಬೇಕಾದ್ರೆ ಈ ತರದ ಒಂದು ಅಡಚಣೆಗಳು ಅವಾಗ ಅವಾಗ ಆಗ್ತಾ ಇರುತ್ತೆ. ಸ್ವಲ್ಪ ನಮ್ಗೆ ಅಭಾಸ ಆಗುತ್ತೆ, ನಿಮ್ಗೂ ಕೂಡ ಸ್ವಲ್ಪ ಟೆನ್ಷನ್ ಸಡನ್ ರಕ್ತದ ಚಲನೆಯಲ್ಲಿ ಏರ್ಪಡುತ್ತೆ. ಸೊ ಈ ತರ ಒಂದು ಸಮಸ್ಯೆಗಳನ್ನು ಯಾವ ತರ ಎದುರಿಸಿದ್ರಿ ಸರ್?
1: ಇಲ್ಲ, ಅನೇಕ ಸಲ ಎದುರಿಸಿದೀವಿ. ಬಟ್ ನಮ್ಮೆಲ್ಲ ನಮ್ಮ ಸಿಬ್ಬಂದಿ, ನಮ್ಮ ಟೆಕ್ನಿಕಲ್ ತಾಂತ್ರಿಕ ಸಿಬ್ಬಂದಿ ಏನ್ ಇದೆ ಅಲ್ಲ,
0: ತಾಂತ್ರಿಕ
1: ಬಹಳ ಕೇಪಬಲ್ ಇರೋದ್ರಿಂದ ಇಮಿಡಿಯೇಟ್ ಬಂದು ರಿಸಾಲ್ವ್ ಮಾಡಿದಾರೆ ಅಂತ ಹೇಳ್ಬೋದು
0: ಸರ್. ತಾವು ಇಂಜಿನಿಯರ್ ವಿಭಾಗದಲ್ಲಿ ಸುಮಾರು ವರ್ಷಗಳ ಕಾಲ ತಾವು ಕೆಲಸ ಮಾಡಿ ತಾವು ನಿವೃತ್ತಿಯನ್ನು ಪಡೆದಿದ್ದೀರಾ. ಈ ಪ್ರೋಗ್ರಾಮ್ ವಿಭಾಗ ಏನಿದೆ, ಪ್ರೋಗ್ರಾಮ್ ಒಂದು ಸಿಬ್ಬಂದಿ ಏನಿದೆ, ಇವ್ರ ಜೊತೆಗೆ ತುಂಬ ಉತ್ತಮವಾದಂತಹ ಒಂದು ಒಡನಾಟವನ್ನು ಸ್ನೇಹವನ್ನು ತಾವು ಇಟ್ಕೊಂಡಿದ್ದೀರಿ. ಈ ಕಾರ್ಯಕ್ರಮಗಳು ರೂಪಿಸುವಲ್ಲೂ ಕೂಡ ನೀವು ಯಾವ ಥರ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ರಿ ಸರ್?
1: ಭಾಳ ಉತ್ತಮವಾದಂಥ ರಿಲೇಷನ್ ಎಲ್ಲ ಸ್ಟೇಷನ್ನಲ್ಲೂ ಕೂಡ. ನಾನು ಗುಲ್ಬರ್ಗದಲ್ಲೂ ಕೂಡ ನಮ್ಮಲ್ಲಿ ಎಸ್ ಎಸ್ ಹಿರೇಮಠ ಅಂತಿದ್ರು, ಚಿತ್ರದುರ್ಗದಲ್ಲಿ ಮಿಲನ್ ಸಾರೆ ಅಹಮದ್ ಇದ್ರು,
0: ಹೌದು
1: ಇಲ್ಲೂ ಕೂಡ ಮಿಲನ್ ಸರ್ ಅಹಮದ್ ಇದ್ರು, ಮತ್ತು ಪದ್ಮಾ ಅವರಿದ್ರು, ಎಲ್ಲರ ಜೊತೆಗೆ ಒಳ್ಳೆ ರಿಲೇಷನ್ ಇತ್ತು. ನಾವು ಅವರು ಸೇರಿ ಉತ್ತಮವಾದಂಥ ಕ್ವಾಲಿಟಿ ಬ್ರಾಡ್ಕಾಸ್ಟ್ ಮಾಡೋಂಥ ಕ್ವಾಲಿಟಿದೇನಂತಂದ್ರೆ ನಾವು ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದ್ದೀವಿ. ಉತ್ತಮವಾದಂಥ ಸರ್ಕಾರ ಅವ್ರದಿಂದನೂ ಇತ್ತು, ನಾವು ಕೂಡ ಕೊಟ್ಟಿದ್ದೀವಿ. ಪರಸ್ಪರ ಸಹಕಾರ ಇದ್ದರೆ ಮಾತ್ರ ಒಂದು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ.
0: ಹೌದು ಹೌದು, ಎರಡು ಕೈ ಜೋಡಿಸಿ ಹೊಡೆದ್ರೆ ಚಪ್ಪಲೆ ಆಗೋದು. ಕಾರ್ಯಕ್ರಮ ವಿಭಾಗದವರು ಏನು ಕಾರ್ಯಕ್ರಮ ರೂಪಿಸಿ ತಯಾರು ಮಾಡಿ ಅದನ್ನು ಆನೇರ್ಗೆ ನಮ್ಮ ಕೇಳುಗರಿಗೆ ತಲುಪಿಸಬೇಕಾದ್ರೆ ಈ ಇಂಜಿನಿಯರಿಂಗ್ ವಿಭಾಗ ತುಂಬ ಮುಖ್ಯವಾದ
1: ಪಾತ್ರ,
0: ಬಹಳ ಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ. ಯಾಕಂದರೆ ಒಂದು ಕ್ಷಣ ತಾಂತ್ರಿಕ ದೋಷ ಆಯ್ತಂದ್ರೆ ತುಂಬ ಸಮಸ್ಯೆ ಆಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಕೂಡ ತುಂಬಾ ಜಾಗರೂಕತೆಯನ್ನು ವಹಿಸಿ,
1: ಬಹಳ ಜಾಗರೂಕತೆ ವಹಿಸಿ, ತುಂಬಾ
0: ಕರ್ತವ್ಯ ನಿಷ್ಠರಾಗಿ ಕೆಲಸ ಮಾಡಬೇಕಾಗತ್ತೆ.
1: ಮಾಡಿದೀವಿ.
0: ಆ ಒಂದು ದಾರಿಯಲ್ಲಿ, ಆ ಒಂದು ಹಾದಿಯಲ್ಲಿ ನೀವು ತುಂಬಾ ನಿಷ್ಠೆಯಿಂದ ಕರ್ತವ್ಯ ಪೂರ್ವಕವಾಗಿ ಕೆಲಸ ನಿರ್ವಹಿಸಿದ್ರ ಕೂಡ ಕೆಲವೊಂದ್ಸಲ ನಾವು ಅವಾಗ ಕೇಳ್ತಾ ಇರ್ತೀವಿ, ಸರಿಯಾಗಿ ರೀಚ್ ಆಗ್ತಾ ಇಲ್ಲ, ಸರಿಯಾಗಿ ಕೇಳಿಸ್ತಾ ಇಲ್ಲ ಅನ್ನೋದು, ಆವಾಗ ನೀವು ಯಾವ ತರ ಅದನ್ನ ನಿಭಾಯಿಸ್ತಾ ಇದ್ರಿ ಸರ್?
1: ಅದಕ್ಕೆಲ್ಲ ನಾವು ಸಾಕಷ್ಟು ಸರ್ವೆ ಎಲ್ಲ ಮಾಡಿಸಿ ಈ ಅಲ್ಲಿ ಏನು ವಾಸ್ತವಿಕ ಸ್ಥಿತಿ ಇದೆ, ಅದನ್ನು ಅಪ್ಗ್ರೇಡ್ ಮಾಡಲಿಕ್ಕೆ ಏನಂದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನಮ್ಮ ಜೋನಲ್ ಆಫೀಸಿಗೆ ಮತ್ತು ಡೈರೆಕ್ಟ್ರೇಟಿಗೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ
0: ಸರ್.
1: ನೀವು ಹೇಳಿದೀವಿ ಸಮಸ್ಯೆ ಏನಿದೆ ಅಲ್ಲ, ಕೆಲವೊಂದಲ್ಲಿ ಇದೆ, ಇಲ್ಲಿನೂ ಇದೆ. ಸೊ ಅದು ಕೂಡ ನಾವು ನಮ್ಮ ಜೋನಲ್ ಆಫೀಸಿಗೆ ಮತ್ತು ಡೈರೆಕ್ಟ್ರೇಟಿಗೆಲ್ಲ ಭಾಳಷ್ಟು ರೀತಿಯಲ್ಲಿ ನಾವು ಅವ್ರಿಗೆ ಕನ್ವೆ ಮಾಡಿದ್ದೀವಿ. ಕ್ರಮ ತೆಗೆದುಕೊಳ್ಳಿಕ್ಕೆ ಹೇಳಬೇಕಾಗಿತ್ತು. ನಮ್ಮ ಇದರಲ್ಲಿ ಏನು ವ್ಯಾಪ್ತಿ ಒಳಗೆ ಏನು ಬರ್ತದೋ ಅದನ್ನು ನಾವು ಮಾಡಿದ್ದೀವಿ, ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ
0: ಸರ್. ಮೊದಲು ಈ ರೇಡಿಯೋ ಸೆಟ್ ಅಥವಾ ಟ್ರಾನ್ಸಿಸ್ಟರ್ ಅಂತ ಏನಿತ್ತು,

0: ಅದನ್ನು ನಾವು ಏನು ಮನೆಯಲ್ಲಿ ಇಟ್ಕೊಂಡು ಸೆಲ್ ಹಾಕ್ಕೊಂಡು ಕೇಳುವಂಥ ಪರಿಸ್ಥಿತಿ ಇತ್ತು. ತದನಂತರ ಅದೆಲ್ಲ ಹೋಗಿ ಡಿ ಆರ್ ಎಂ ಬಂತು, ನಂತರ ಇವಾಗ ನ್ಯೂಸ್ ಆನ್ ಏರ್ ಆಪ್ ಬಂದಿದೆ. ವಿದೇಶದಲ್ಲೂ ಕೂಡ ನಮ್ಮ ಕನ್ನಡ ಕಾರ್ಯಕ್ರಮಗಳನ್ನು ಕೇಳಿ ನಮ್ಮೊಂದಿಗೆ ಅವರು ಸಂಪರ್ಕದಲ್ಲಿದ್ದಾರೆ, ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ಎಸ್ ಎಂ ಎಸ್ ಮುಖಾಂತರ ಸಂದೇಶಗಳನ್ನು ಕಳಿಸ್ತಾರೆ, ನಮ್ಮ ಜೊತೆಗೆ ಅವರು ಸಂಪರ್ಕದಲ್ಲಿದ್ದಾರೆ. ಈಗ ಆಸ್ಟ್ರೇಲಿಯಾ, ಅಮೇರಿಕಾ, ಕೆನಡಾ, ಇಟಲಿ, ಕನ್ನಡಿಗರು ಎಲ್ಲೆಲ್ಲಿದ್ದಾರೋ ಅವರೆಲ್ಲರೂ ಕೂಡ ನಮ್ಮ ಆಕಾಶವಾಣಿ ಕೇಂದ್ರಗಳನ್ನು ಈ ಒಂದು ನ್ಯೂಸ್ ಆನ್ ಏರ್ ಆಪ್ ಮುಖಾಂತರ ತುಂಬ ಸುಲಭವಾಗಿ ಕೇಳಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ತುಂಬ ಖುಷಿಯಾಗುತ್ತೆ. ಈ ನ್ಯೂಸ್ ಆನ್ ಏರ್ ಆಪ್ ತುಂಬ ಒಂದು ತಾಂತ್ರಿಕವಾಗಿ ಮುಂದುವರೆದಿದೆ, ಪ್ರಸಾರಕ್ಕೆ ತುಂಬ ಅನುಕೂಲ ಆಗಿದೆ. ಇದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ?
1: ನೀವು ಹೇಳಿದಾಗೆ ಬೇರೆ ಬೇರೆ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಅದೇ ಇಡೀ ದೇಶ ಮತ್ತು ಬೇರೆ ದೇಶದವರಿಗೂ ಕೂಡ ರೀಚ್ ಆಗ್ತಾ ಇದೆ. ಅದು ಬಹಳ ಉತ್ತಮವಾದಂತ ಬೆಳವಣಿಗೆ. ಈಗಿನ ಡಿಜಿಟಲ್ ಯುಗದಲ್ಲಿ ಟ್ರೆಮೆಂಡಸ್ ಚೇಂಜ್ ಆಗಿದೆ, ಎಲ್ಲರೂ ಮೆಚ್ಚುಗೆ ಪಡುವಂತ ವಿಷಯ. ನಮ್ಮ ಕರ್ನಾಟಕದ ಸುದ್ದಿಯನ್ನ, ನಮ್ಮ ಕರ್ನಾಟಕದ ಜಾನಪದ ಸಂಗೀತ, ಇಲ್ಲಿನ ಕಲ್ಚರ್ ಬಗ್ಗೆ, ಈವನ್ ಬೇರೆ ದೇಶದಲ್ಲೂ ಕೂಡ ಅವರು ಇಲ್ಲಿಂದ ಬೆಳವಣಿಗೆಗಳನ್ನ ನಾವು ಕೇಳ್ಬೋದು. ಇದು ಬಹಳ ದೊಡ್ಡ ಬೆಳವಣಿಗೆ ಅಂತ ಹೇಳ್ಬೋದು, ಮತ್ತು ಇದು ಬಹಳ ಮೆಚ್ಚುಗೆ ಪಡುವಂತ ವಿಷಯ ಇದು.
0: ಸರ್, ಈಗ ಹೊಸ ಪೀಳಿಗೆಗೆ ನಿಮ್ಮ ಒಂದು ಸಂದೇಶ, ಸೂಚನೆ, ಸಲಹೆ ಏನಿದೆ ಅಂತೀರಿ ಸರ್? ತುಂಬ ಯುವಕರು ಇಂಜಿನಿಯರ್ಗಳಾಗಿ ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ, ದೂರದರ್ಶನ ಕೇಂದ್ರಕ್ಕೆ ಸೇರ್ತಾ ಇದ್ದಾರೆ, ಸೇರಿದ್ದಾರೆ. ಅವರ ಒಂದು ನಿಷ್ಠಾವಂತ ಕರ್ತವ್ಯಕ್ಕಾಗಿ ನಿಮ್ಮ ಒಂದು ಸಲಹೆ ಸೂಚನೆ ಏನಿದೆ ಸರ್?
1: ಅವರು ಸತತ ಪರಿಶ್ರಮ ಪಟ್ಟು ಈ ಡೇ ಟು ಡೇ ಅಪ್ಗ್ರೇಡ್ ಆಗಬೇಕು. ಹೊಸ ಹೊಸದ ಇಕ್ವಿಪ್ಮೆಂಟ್ಸ್ ಬಗ್ಗೆ ಅವರು ಮಾಹಿತಿ ಪಡ್ಕೊಂಡು ಸ್ಟಡಿ ಮಾಡಿ ಅದನ್ನು ತಿಳ್ಕೊಂಡು ಸರಿಯಾಗಿ ಉತ್ತಮ ರೀತಿಯಲ್ಲಿ ನಿರ್ವಹಿಸಬೇಕು. ಇದು ಹೊಸ ಯುಗ, ಹೊಸ ಜನ್ರೇಷನ್ನು, ಎಲ್ಲ ಡಿಜಿಟಲ್ ಯುಗ ಇದು. ಹಾಗಾಗಿ ಎಲ್ಲ ಅಡ್ವಾನ್ಸ್ ಆಗ್ತಾ ಇದೆ, ಅದರ ಪ್ರಕಾರ ಅವರು ಕೂಡ ಅವ್ರ ಆ್ಯಟಿಟ್ಯೂಡ್ ಮತ್ತು ಅವ್ರದ್ದು ನಾಲೆಜನ್ನು ಅಪ್ಗ್ರೇಡ್ ಮಾಡ್ಕೋಬೇಕು, ಮುಂದುವರಿಬೇಕು ಅಂತ ಹೇಳ್ಬೋದು.
0: ಎಸ್ ಪಿ ಮೈತ್ರಿಯವರೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಸೇವೆಯ ಒಂದು ಅನುಭವಗಳನ್ನು ತುಂಬ ಅಚ್ಚುಕಟ್ಟಾಗಿ ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ನಿಲಯದ ಪರವಾಗಿ ಹಾಗೂ ನಮ್ಮೆಲ್ಲ ಸಿಬ್ಬಂದಿಯ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ತೆ.
1: ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಕೂಡ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ ಬಯಸ್ತೀನಿ.
0: ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಎಂದು ತಿಳಿ ಬಂಧು ಬಳಗವೇ ಗುರುವು. ಅನವರತ ಪರಿಚರ್ಯವರೆವ ಪಾಠ. ಮನೆಯೇ ಮಠವೆಂದು ತಿಳಿ ಬಂಧು ಬಳಗವೆ ಗುರುವು. ಅನವರತ ಪರಿಚರ್ಯವರೆವ ಪಾಠ. ನಿನಗುಳಿದ ಜಗವ ಮುಟ್ಟಿಪ ಸೇತು ಸಂಸಾರ, ಮನಕೆ ಪುಟ ಸಂಸ್ಕಾರ ಮಂಕುತಿಮ್ಮ. ನಿನಗುಳಿದ ಜಗವ ಮುಟ್ಟಿಪ ಸೇತು ಸಂಸಾರ, ಮನಕೆ ಪುಟ ಸಂಸ್ಕಾರ ಮಂಕುತಿಮ್ಮ.

ಈ ಸಂಸಾರ ಅಥವಾ ಜಗದಲ್ಲಿ ಬದುಕು ಅನ್ನೋದನ್ನ ಎರಡು ಮಜಲುಗಳಲ್ಲಿ ಈ ಪದ್ಯದಲ್ಲಿ ಡಿ ವಿ ಜಿ ಅವರು ಭಾವಿಸ್ತಾ ಇದ್ದಾರೆ. ಒಂದು ಮಜಲು ನಮ್ಮ ಬಂಧು ಬಳಗ ಏನಿದೆ, ನಮ್ಮ ಬಂಧು ಬಾಂಧವರು, ಹೆಂಡತಿ, ಮಕ್ಕಳು ಏನಿದ್ದಾರೆ, ಹಾಗೆ ಇರುವಂತಹ ಒಂದು ಸಂಸಾರದ ಚಕ್ರ ಹೊಂದಿದೆ, ಸಂಸಾರದ ವಲಯ ಹೊಂದಿದೆ. ಅದರಾಚೆಗಿರುವಂತಹ ಒಂದು ಜಗತ್ತು ಹೊಂದಿದೆ, ಹೊರಗಿನ ಜಗತ್ತು ಹೊಂದಿದೆ. ಡಿ ವಿ ಜಿ ಅವರ ಪ್ರಕಾರ ಈ ಪದ್ಯದಲ್ಲಿ ಈ ಒಳಗಿನ ಜಗತ್ತೇನಿದೆ, ಈ ಜಗತ್ತಿನಲ್ಲಿ ನಿನಗೆ ಉಂಟಾಗುವಂಥ ಸಂಸ್ಕಾರದಿಂದ ಹೊರಗಿನ ಜಗತ್ತಿಗೆ ಹೋಗುವ ಹಾಗೆ ಈ ಸಂಸ್ಕಾರ ಮಾಡ್ತದೆ ಅನ್ನುವ ಭಾವ ಈ ಪದ್ಯದಲ್ಲಿ ವ್ಯಕ್ತವಾಗ್ತದೆ. ಮನೆಯನ್ನು ಮಠವೆಂದು ತಿಳಿ, ಮಠ ಅನ್ನೋದಿಲ್ಲಿ ವಿಚಾರವನ್ನು ಕಲಿಸುವಂತಹ, ತಿಳುವಳಿಕೆಯನ್ನು ಉಂಟು ಮಾಡುವಂತಹ ಒಂದು ಆವರಣ. ಮನೆಯನ್ನು ಮಠವೆಂದು ತಿಳಿದು ಬಂಧು ಬಳಗವೇ ಗುರು. ಇಲ್ಲಿ ಅಂದರೆ ಯಾವುದನ್ನು ನಾವು ಸಂಸಾರ ಅಂತ ಭಾವಿಸ್ತಿದ್ದೀವಿ, ಫ್ಯಾಮಿಲಿ ಅನ್ನೋ ಅರ್ಥದಲ್ಲಿ, ಈ ಕುಟುಂಬ ಅನ್ನೋ ಅರ್ಥದಲ್ಲಿ ಇಲ್ಲಿ ಕಲಿಯಬೇಕಾದದ್ದು ವ್ಯಕ್ತಿತ್ವಕ್ಕೆ ಮೊದಲು, ಅದು ಕುಟುಂಬ ಅನ್ನೋದು ಮೊದಲ ಪಾಠಶಾಲೆ ಅನ್ನೋದು ಇಲ್ಲಿ ಬಹಳ ಮುಖ್ಯವಾದಂಥ ಒಂದು ಮಾತು. ಇಲ್ಲಿ ಅವರವರೇವ ಪಾಠ ಅಂದರೆ ಬಂಧು ಬಳಗ ಮತ್ತು ಮನೆಯ ಉಳಿದಂತಹ ವ್ಯಕ್ತಿತ್ವಗಳು ವರೆವ ಪಾಠ, ಅವರು ಹೇಳುವಂಥ ಪಾಠ ಇದು. ಉಳಿದ ಜಗತ್ತನ್ನು ಮುಟ್ಟಿಸುವಂತಹ ಸೇತುವಾಗ್ತದೆ, ಸೇತು ಅಂತಂದರೆ ಸೇತುವೆ ಆಗ್ತದೆ ಅನ್ನೋ ಮಾತನ್ನು ಡಿ ವಿ ಜಿ ಅವರು ಇಲ್ಲಿ ವಿವರಿಸ್ತಾ ಇದ್ದಾರೆ. ಇದು ಇಲ್ಲಿ ನೀನು ಕಲಿಯುವ ಪಾಠ ಜಗತ್ತನ್ನು ಅರಿಯೋದಕ್ಕೆ ಸಹಾಯ ಮಾಡ್ತದೆ ನಿನಗೆ. ಆ ದೃಷ್ಟಿಯಲ್ಲೇ ಇದು ಮನಕ್ಕೆ ಪುಟ ಸಂಸ್ಕಾರ ಅನ್ನೋ ಮಾತು, ಮನಸ್ಸಿಗೆ ಇದು ಕಾಯಿಸಿ ಕೊಳೆಯನ್ನು ಕಳೆಯೋದು ಹೇಗೆ ಅನ್ನೋದನ್ನು ಹೇಳುವಂತಹ ಒಂದು ಕುಲುಮೆ ಇದ್ದ ಹಾಗೆ ಮನೆ ಅನ್ನೋದು ಅಥವಾ ಕುಟುಂಬ ಅನ್ನೋದು ಡಿ ವಿ ಜಿ ಅವರು ಹೇಳುವಂಥ ಮಾತಿಲ್ಲಿ.

ವೇಷ ತಾಳದ ತಪಸ್ಸು ಕಠಿಣತರ ತಪಸ್ಸು. ಕಾಷಾಯವೇಂ ತಪಸ್ಸು ಗ್ರಹಲೋಕ ನಿರ್ವಾಹ ವೇಷ ತಾಳದ ತಪಸ್ಸು ಕಠಿಣತರ ತಪಸ್ಸು. ಲೇಸಿ ನಿಂದದು ಸಾಗೆ ಬೇಕು ಶಮದಮ ಸಮತೆ ಅಸಿಧಾರ ಉರುತವು ಮಂಕುತಿಮ್ಮ. ಲೇಸಿ ನಿಂದದು ಸಾಗೆ ಬೇಕು ಶಮದಮ ಸಮತೆ ಅಸಿಧಾರ ಉರುತವು ಮಂಕುತಿಮ್ಮ.

ಇಲ್ಲಿ ಡಿವಿಜಿಯವರು ಸನ್ಯಾಸ ಧರ್ಮವನ್ನ ಮತ್ತು ಕುಟುಂಬ ಧರ್ಮವನ್ನ, ದಾಂಪತ್ಯ ಧರ್ಮವನ್ನ ಕುರಿತಂತೆ ಬಹಳ ಮುಖ್ಯವಾದ ಕೆಲವು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಲೌಕಿಕ ಧರ್ಮವನ್ನ ಬಿಟ್ಟು ವಿರಕ್ತನಾಗುವುದರ ಬಗ್ಗೆ ಡಿವಿಜಿಯವರಿಗೆ ಒಲವಿಲ್ಲ. ಬಹಳ ಮುಖ್ಯವಾದಂಥ ವಿಚಾರ ಇದು. ನೋಡಿ ಇಲ್ಲಿ, ಕಾಷಾಯವೇಂ ತಪಸ್ಸು, ತಪಸ್ಸು ಅಂದ್ರೆ ಏನು ಅನ್ನೋ ಪ್ರಶ್ನೆಯನ್ನ ಡಿವಿಜಿಯವರು ಎತ್ಕೊಳ್ತಾರೆ. ಕಾಷಾಯ ಅಂತಂದ್ರೆ ಕಾವಿ ಬಟ್ಟೆ ಹಾಕೊಳ್ಳೋದು ಅಂತ ಅರ್ಥ.

0: ಬಾವಿ ಬಟ್ಟೆ ಹಾಕೊಳ್ಳೋದು ಅಂತಂದರೆ ಈ ಗ್ರಹ ಧರ್ಮವನ್ನು ಬಿಟ್ಟು ಆಚೆಗೆ ಹೋಗೋದು ಅಂತ ಅರ್ಥ. ಅಂದರೆ ಒಂದು ಪರಂಪರಾಗತ ನಂಬಿಕೆಯನ್ನು ಡಿ ವಿ ಜಿಯವರು ಇಲ್ಲಿ ಅಲ್ಲಗಳಿತಾ ಇದ್ದಾರೆ, ಅದನ್ನು ಗಮನಿಸಬೇಕು. ಕಾವಿ ಬಟ್ಟೆಯನ್ನು ಹಾಕೊಳ್ಳೋದ್ರ ಮೂಲಕ ನಿನಗೆ ಜ್ಞಾನ ಸಿಗ್ತದೆಯೇ, ತಪಸ್ ಸಿಗ್ತದೆಯೇ ಅನ್ನೋ ಮಾತನ್ನು ಪ್ರಶ್ನೆ ಮಾಡೋದ್ರ ಮೂಲಕ ಅದನ್ನು ನೆಗೆಟ್ ಮಾಡ್ತಾ ಇದ್ದಾರೆ, ಇಲ್ಲವಾಗಿಸ್ತಾ ಇದ್ದಾರೆ. ಗ್ರಹಲೋಕ ನಿರ್ವಾಹ ಅಂದರೆ ನೀನು ದಾಂಪತ್ಯ ಧರ್ಮದಲ್ಲಿ ಗ್ರಹಲೋಕವನ್ನು ನಿರ್ವಾಹ ಮಾಡೋದೇ ಅಥವಾ ನಿರ್ವಹಣೆ ಮಾಡೋದೇನೆ ಅದೇ ತಪಸ್ಸು ಅನ್ನೋದು ಡಿ ವಿ ಜಿಯವರ ಮುಖ್ಯವಾದ ಮಾತು. ವೇಷ ತಾಳದ ತಪಸ್ಸದು, ವೇಷವನ್ನು ತಾಳುವಂಥ ತಪಸ್ಸು ಕಾವಿ ಬಟ್ಟೆ ಹಾಕೊಳ್ಳೋದು, ಆದರೆ ವೇಷ ತಾಳದೇ ಇರುವಂತಹ ತಪಸ್ಸೇನಿದೆ ಅದು ಗ್ರಹಲೋಕ ನಿರ್ವಾಹ, ಅದೇ ಹೆಚ್ಚು ಕಠಿಣತರವಾದಂಥ ತಪಸ್ಸು ಅನ್ನೋದು ಡಿ ವಿ ಜಿಯವರ ಮುಖ್ಯವಾದ ಮಾತು. ಅಂದರೆ ಲೌಕಿಕವನ್ನು ಅದರ ಅನುಭವಗಳನ್ನು ಬಹಳ ಮುಖ್ಯ ಅಂತ ಗ್ರಹಿಸುವ, ಅದರ ಮೂಲಕ ಮೌಲ್ಯಯುತವಾದ ಯಾವುದು ಅನ್ನೋದನ್ನು ಗುರುತಿಸುವಂತಹ ಒಂದು ಕ್ರಮ ಏನಿದೆ ಅದು ಮನುಷ್ಯನಿಗೆ ಬಹಳ ಮುಖ್ಯ ಅಂತ ಹೇಳೋ ಮಾತನ್ನು ಹೇಳ್ತಾ ಇದ್ದಾರೆ. ಮುಂದೆ ನೋಡಿ, ಈ ಇಂತಹ ತಪಸ್ಸಿನಲ್ಲಿ ಏನು ಬೇಕು ಅನ್ನೋದನ್ನು ಡಿ ವಿ ಜಿ ವಿವರಿಸ್ತಾ ಅಲ್ಲಿ ಶಮ ದಮ ಸಮತೆ ಅನ್ನೋ ಮೂರು ಮಾತನ್ನು ಬಳಸ್ತಾ ಇದ್ದಾರೆ. ಶಮ ಅಂತಂದರೆ ಅಂತರ್ ಇಂದ್ರಿಯ ನಿಗ್ರಹ ಒಂದರ್ಥ, ದಮ ಅಂತಂದರೆ ಬಹಿರ್ ಇಂದ್ರಿಯ ನಿಗ್ರಹ. ಅಂದರೆ ಯಾವುದನ್ನು ಡಿ ವಿ ಜಿಯವರು ಮತ್ತೆ ಅನೇಕ ಪದ್ಯಗಳಲ್ಲಿ ನಿರಾಕರಿಸ್ತಾ ಇದ್ದಾರೆ, ಕೇವಲ ಲೈಂಗಿಕ ತೃಷಿಯ ಆ ವ್ಯಕ್ತಿತ್ವವನ್ನು ಡಿ ವಿ ಜಿಯವರು ನಿರಾಕರಿಸೋದನ್ನು ಅನೇಕ ಪದ್ಯಗಳನ್ನ ನೋಡಿದ್ದೀವಿ. ಅದೇ ರೀತಿಯ ಒಂದು ಅರ್ಥವನ್ನು ಈ ಪದ್ಯದಲ್ಲಿಯೂ ಡಿ ವಿ ಜಿಯವರು ಹೇಳ್ತಾ ಇದ್ದಾರೆ. ಶಮ ದಮ ಇವೆರಡನ್ನು ನಾವು ಮುಖ್ಯ ಅಂತ ಭಾವಿಸಬೇಕು, ಅಂತಹ ನಿಗ್ರಹಗಳನ್ನು ಮುಖ್ಯ ಅಂತ ಭಾವಿಸಬೇಕು. ಅದರ ಜೊತೆಗೆ ಇನ್ನೊಂದು ಮುಖ್ಯವಾದ ಮಾತು ಸಮತೆ ಅಂತ, ಎಲ್ಲರೂ ಒಂದೇ ಅನ್ನೋ ಭಾವ, ಮೇಲು ಕೀಳು ಇಲ್ಲ ಅನ್ನುವಂಥ ಭಾವ, ಅದು ಕೂಡ ಗ್ರಹಧರ್ಮದ ಒಂದು ಮುಖ್ಯ ಭಾವ ಅನ್ನೋದನ್ನು ಡಿ ವಿ ಜಿಯವರು ವಿವರಿಸ್ತಾರೆ. ಆದರೆ ಇಂತಹ ಒಂದು ಕ್ರಮ ಏನಿದೆ, ಇಂಥದೊಂದು ಬದುಕುವಂತಹ ರೀತಿ ಏನಿದೆ ಅದು ಎಂಥದ್ದು ಅಂತಂದರೆ ಅಸಿಧಾರ ವೃತವೋ, ಅದು ಕತ್ತಿ ಮೇಲೆ ನಡೆದ ಹಾಗೆ. ಹಸಿ ಅಂತಂದರೆ ಕತ್ತಿ, ಹಸಿಧಾರ ಅಂತಂದರೆ ಶಾರ್ಪ್ ಆದಂತಹ ಒಂದು ಅಲಗಿರುವಂಥ ಕತ್ತಿಯ ಮೇಲೆ ನಡೆಯುವ ಹಾಗೆ ಇರುವಂಥ ವೃತ್ತ ಅದು, ಇದನ್ನು ಕಲಿಯೋದು ಅಂತ. ಬಹಳ ಮುಖ್ಯವಾದ ಹೇಳೋ ಶಮಧಮ ಸಮತೆ ಅನ್ನೋ ಮಾತು ನೋಡಲಿಕ್ಕೆ ಭಾಳ ಸರಳವಾಗಿ ಕಾಣಿಸ್ತದೆ, ಆದರೆ ಬದುಕಲಿಕ್ಕೆ ಎಷ್ಟು ಕಷ್ಟ ಅದು ಅನ್ನೋ ಮಾತನ್ನು ಕೂಡ ಡಿ ವಿ ಜಿಯವರಲ್ಲಿ ವಿವರಿಸ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 meter ಅಂದರೆ 612 kilohertz. ಈಗ ಸಮಯ 9:30 ಈಗ ಕೆಲವು ಜಾಹೀರಾತುಗಳು.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800 420 2233.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

0: ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: کاشر زبان ہند پروگرام تو خبری نیوز آن AIR ایپ پہ دستیاب
3: آکاشوانی انیت تمل نکلچوں نیوز آن AIR ایپل کھڑکوں

ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIRನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ಕತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
0: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.
4: ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
5: ಆಕಾಶವಾಣಿ ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಭಾಗವಹಿಸುತ್ತಾರೆ ನಿವೃತ್ತ ನಾಯಕ್ ಎಕೆ ಶಂಕರ್ ಅವರು.
6: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ನಾಯಕ್ ಎಕೆ ಶಂಕರ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಾಯಕ್ ಎಕೆ ಶಂಕರ್ ಅವರೇ, ಶ್ರೋತೃಗಳ ಎಲ್ಲರ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್ ಸರ್.
7: ಜೈ ಹಿಂದ್.
6: ಶಂಕರ್ ಅವರೇ, ಚೀನಾ ಗಡಿಯಲ್ಲಿ ಎರಡು ಬಾರಿ ಇರುವಂತಹ ಅವಕಾಶ ಸಿಕ್ತು ನಿಮ್ಗೆ. ಒಂದು ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂ ಗಡಿ, ಇನ್ನೊಂದು ನೇಫಾ ಗಡಿಯಲ್ಲಿ ಕೆಲಸ ಮಾಡುವಂತಹ ಅವಕಾಶ ಸಿಕ್ತು. ಮೊದಲಿಗೆ ನೀವು ಆರಂಭ ಮಾಡಿದ್ದು ಪಾಕಿಸ್ತಾನದಲ್ಲಿ, ಮತ್ತೆ ನಿಮ್ಗೆ ಪಾಕಿಸ್ತಾನದಲ್ಲಿ ಮಾಡುವಂತಹ ಅವಕಾಶ ಸಿಕ್ಕಿದ್ದು ಗುಜರಾತ್ಗೆ, ರನ್ ಆಫ್ ಕಚ್ಗೆ ನಿಮ್ಗೆ ಪೋಸ್ಟಿಂಗ್ ಆದಾಗ. ರನ್ನಲ್ಲಿ ಹೋಗುವಂತ ಅವಕಾಶ ನಿಮ್ಗೆ ಸಿಕ್ತು. ಕಣ್ಣು ಹಾಯಿಸು ಉದ್ದಕ್ಕೂ ಬಿಳಿ

0: ಹೌದು,
1: ಸಿಕ್ಕಾಪಟ್ಟೆ ಬಿಸಿಲು, ಎಲ್ಲೆಲ್ಲೂ ನೀರಿಲ್ಲ, ಹಸಿರಿಲ್ಲ, ಏನೂ ಇಲ್ಲದೆ ಇರುವಂತ ಕಡೆಯಲ್ಲಿ ಭಾರತೀಯ ಸೈನಿಕರು ನಿತ್ತು ಗಡಿಯನ್ನ ಕಾಯ್ತಾರೆ.
0: ಅಲ್ಲಿ ನಮ್ದೀಗ ಅಹಮದಾಬಾದ್ ಆದ್ಮೇಲೆ ಗಾಂಧಿಧಾಮ್ ಅಂತ ಬರುತ್ತೆ, ಗಾಂಧಿಧಾಮ್ ಆದ್ಮೇಲೆ ಬುಜ್ ಬರುತ್ತೆ,
1: ಬುಜ್ ಬರುತ್ತೆ, ಬುಜ್ಜಿಂದ ಮುಂದಕ್ಕೆ
0: ಮುಂದಕ್ಕೆ. ಆದ್ರೆ ನಾವು ಬುಜ್ಜಲ್ಲಿ ಇರ್ತಿದ್ದೋ, ಮೂರು ತಿಂಗಳಿಗೊಂದ್ಸಲ ಮೂವ್ ಸ್ಕೀಮ್ ಅಂತ ಆಗುತ್ತೆ, ಇದ್ದದ್ದು ತಯಾರಿ ಅಂತ ಆಗುತ್ತೆ. ಆಗ ನಾವು ರನ್ ಆಫ್ ಕಚ್ಗೆ ಹೋಗ್ತೀವಿ. ರನ್ ಆಫ್ ಕಚ್ಚಲ್ಲಿ ನಾವೇ ಎಲ್ಲ ಅಂಡರ್ಗ್ರೌಂಡ್ ಎಲ್ಲ ಡಿಗ್ಗಿಂಗ್ ಮಾಡ್ಕೊಂಡು ಅದ್ರೊಳಗೆ ಇರ್ತೀವಿ ನಾವು. ಮೇಲೆ ಕ್ಯಾಮೆಫ್ಲೈಸ್ ಅಂಡ್ ಕನ್ಸಲ್ಮೆಂಟ್ ಅಂತ ಇರುತ್ತೆ, ಮೇಲೆ ಏರವ್ರಿಗೆ ಏನು ಗೊತ್ತಾಗಬಾರ್ದು ಅಂತೇಳಿ ಆ ತರ ಎಲ್ಲ ರೀತಿಯಿಂದ ಯುದ್ಧದಲ್ಲಿ ಏನು ಮಾಡಬೇಕು ಆ ಇದನ್ನು ನಾವು ಅಲ್ಲಿ
1: ಪ್ರಾಕ್ಟೀಸ್
0: ಮಾಡ್ತೀವಿ ರನ್ ಆಫ್ ಕಚ್ಚಲ್ಲಿ.
1: ಹೇಗಿತ್ತು ಅಲ್ಲಿ ಅನುಭವ ಹೇಗಿತ್ತು?
0: ನಮ್ಗೆ ಅಲ್ಲಿ ಕೇಮಲ್ಸ್ ಒಂಟೆಗಳದ್ದು ಒಂದು ಸಹಕಾರ ಇದೆ. ಆ ಒಂಟೆಗಳು ಯಾವ ದಾರಿಯಲ್ಲಿ ನಡೀತದೆ ಆ ದಾರಿಲೇ ನಡಿಬೇಕು ನಾವು, ಬೇರೆ ಆ ಕಡೆ ಈ ಕಡೆ ಎಲ್ಲೂ ನಮಗೆ ನಡೀಕಾಗಲ್ಲ. ಆದರೂ ಕೂಡ ನಮ್ಮ ಬೆಟಾಲಿಯನ್ಗಿಂತ ಮೊದಲು ಬೆಟಾಲಿಯನ್ ಹೋದವರು ಕೂಡ ನಮಗೊಂದು ರೂಟ್ ಮಾಡಿರ್ತಾರೆ, ಆ ರೂಟಲ್ಲೇ ಹೋಗ್ಬೇಕು, ಆ ರೂಟಲ್ಲೇ ಬರಬೇಕು, ಅಲ್ಲಿಯೇ ಇದು ಮಾಡಬೇಕು. ಇನ್ನು ಬೇರೆ ಕಡೆ ಹೋದ್ರೆ ಅದು ಎಷ್ಟು ಆಳ ಹೊರಟೋಗ್ತೀವೋ ನಮಗೆ ಗೊತ್ತಾಗೋದಿಲ್ಲ, ಆ ಥರ ಉಸುಕು ಮರಳಿರುತ್ತೆ.
1: ಹೌದು, ಕಾಲು ಸಿಕ್ಕಾಕೊಂಡ್ಬಿಟ್ರೆ ಮೇಲೆ
0: ಏನಾಗ
1: ಕೆಳಗೂ ಹೋಗಲ್ಲ, ಅದು ಅಲ್ಲೇ ಉಸಿರು
0: ಲ್ಯಾಂಡ್ ಮಾರ್ಕ್ ಮಾಡಿರ್ತಾರೆ ನಮಗೆ, ಆ ಲ್ಯಾಂಡ್ ಮಾರ್ಕ್ ಅಲ್ಲೇ ಹೋಗ್ತೀವಿ, ಆ ಲ್ಯಾಂಡ್ ಮಾರ್ಕ್ ಅಲ್ಲೇ ಬರ್ತೀವಿ. ಈ ಕೂಡ ನಮ್ಮ ಟ್ರಕ್ಗಳು ಕೂಡ ಆ ಲ್ಯಾಂಡ್ ಮಾರ್ಕ್ ಅಲ್ಲಿ ಮೂವ್ಮೆಂಟ್ ಆಗ್ತವೆ.
1: ಈಗ ಅಲ್ಲಿ ಸುವ್ಯವಸ್ಥಿತವಾದ ರಸ್ತೆ ಆಗಿದೆ ಅಲ್ಲಿ ತನಕ, ಈಗೆಲ್ಲ ಬಹಳಷ್ಟು ಬದಲಾವಣೆಗಳು ಆಗಿದಾವೆ. ಅಲ್ಲಿನು 3 ವರ್ಷ ಇದ್ರಿ
0: ಗುಜರಾತ್ ಏರಿಯಾದಲ್ಲಿ? 3 ವರ್ಷ ಇದ್ದೆ ಅಲ್ಲಿ, ನಮ್ಮ ಬುಜ್ಜಲ್ಲಿ ಇದ್ದೆ, ನಂದು ಎರಡನೇ ಮಗ ಹುಟ್ಟಿದ್ದು ಅಲ್ಲೇನೆ, ಅಲ್ಲಿ ಕರ್ಕೊಂಡೋಗಿದೆ ಮದುವೆಯಾಗಿ, ಅಲ್ಲಿ ಕರ್ಕೊಂಡೋಗಿದೆ ಬುಜ್ ಟ್ರೈನಿಂಗ್ ಅಂದ್ರೆ. ಅಲ್ಲಿ ಏನೇ ಇದ್ರು ಕೂಡ ನಮ್ಗೆ ಏನು ಆರ್ಡರ್ ಬರುತ್ತೆ ಆರ್ಡರ್ ಫಾಲೋ ಮಾಡ್ಕೊಂಡು.
1: ಕೊಡಗಿನಂತಹ ತಂಪಿನ ಜಾಗದಿಂದ ಗುಜರಾತದಂತಹ ಸುಡುವ ಜಾಗಕ್ಕೆ,
0: ಅಲ್ಲಿ ಸುಡೋದು ಜಾಗ ಅಂದ್ರೆ 42 ಮೇಲೆ ಇರುತ್ತೆ ಟೆಂಪರೇಚರ್, ಮೈ ಇಲ್ಲೆಲ್ಲ ಚಿಕ್ಕ ಚಿಕ್ಕದಾಗೆ ಎಲ್ಲ ಗುಳ್ಳೆಗಳು ಬಂದ್ಬಿಡ್ತವೆ.
1: ಬೆಳಿಗ್ಗೆ 6 36 ಇರುತ್ತೆ,
0: ಹಾಗೆ 42-44 ರೇಂಜ್ ಅಲ್ಲಿ ಇರುತ್ತೆ.
1: ಅಂದ್ರೆ ನಾ ಹೇಳಿದ್ದು ನಿಮ್ಮ ಸೈನಿಕರ ಜೀವನ ಏನೇನೆಲ್ಲ ನಿಮ್ಗೆ ಕಲಿಸುತ್ತೆ, ಎಷ್ಟೆಲ್ಲ ತೋರಿಸಿಕೊಡುತ್ತೆ.
0: ಈಗ ನೋಡಕ್ ಹೋದ್ರೆ ಒಂದ್ ಮಾತು ಹೇಳ್ತೀನಿ ಕೇಳಿ, ಜೀವನವನ್ನು ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡುವನೇ ಒಬ್ಬ ಸೈನಿಕ ಮಾತ್ರ, ತನ್ನ ಜೀವವನ್ನು ಪಣಕ್ಕಿಟ್ಟಿದ್ದಾನೆ ಅವನು, ಪಣಕ್ಕಿಟ್ಟು ಓಡಾಡುತ್ತಾರೆ.
1: ಯಾವ ಹೊತ್ತಿಗೂ ಸಾವು
0: ಯಾವತ್ತೊಬ್ಬರು
1: ಮನೆ ಬಾಗ್ಲಲ್ಲೇ ಇರುತ್ತೆ,
0: ಮನೆ ಬಾಗ್ಲಲ್ಲಿ ಇರುತ್ತೆ. ಅವನ ಜೀವನವನ್ನ ಪಣಕ್ಕಿಟ್ಟಿದ್ದಾನೆ,
1: ಅದು ದೇಶಕ್ಕಾಗಿ.
0: ದೇಶಕ್ಕಾಗಿ ಅಂದ್ರೆ ಅವನೊಬ್ಬನೇ ಜೀವನವನ್ನು ಪಣಕ್ಕಿಟ್ಟು ಓಡಾಡುವಂದ್ರೆ ಅವನು ಸೈನಿಕ, ಅವನು ಯಾವುದೇ ಇದರಲ್ಲಿ ಇರಬಹುದು.
1: ಮತ್ತೆ ಭಾರತದ ಎಲ್ಲಾ ಭಾಗಗಳಲ್ಲಿ ಕೆಲಸ ಮಾಡುವಂತ ಅವಕಾಶ ಸಿಕ್ಕರೂ ಯಾವುದೇ ಸೈನಿಕನಿಗೂ ಒಂದು ಬಾರಿಯಾದರೂ ಜಮ್ಮು ಮತ್ತು ಕಾಶ್ಮೀರ ಗಡಿಯಲ್ಲಿ ಕೆಲಸ ಮಾಡಬೇಕು ಅನ್ನುವಂತ ಒಂದು ಅಭಿಲಾಷೆ ಇರುತ್ತೆ. ಎಲ್ಲೇ ಮಾಡಿದ್ರು ಅಲ್ಲಿ ಮಾಡಿಲ್ಲ ಅಂತಂದ್ರೆ ಏನೋ ಒಂದು ಕಳ್ಕೊಂಡೆ ನಾನು ಅನ್ನೋ ತರದಲ್ಲಿ, ಅಷ್ಟು ಜಮ್ಮು ಮತ್ತು ಕಾಶ್ಮೀರದ ಸೇವೆ ಅಂದ್ರೆ ಅಷ್ಟು ಪ್ರೀತಿ ಸೈನಿಕರಿಗೆ. ನಿಮಗೆ ಆ ಅವಕಾಶ ಸಿಕ್ತ?
0: ಈ ಜಮ್ಮು ಕಾಶ್ಮೀರದ ಈ ಮೆಡಲ್ ಇದು ಕಾಣ್ತಾ ಇದೆಯಲ್ಲ, ಅಲ್ಟಿಟ್ಯೂಡ್ ಮೆಡಲ್ ಅಂತ ಕರೀತಾರೆ, ಇದು ಪೂರ್ತಿ ಲೇಹ್ಲದಾಖ್ ಇದು ಸಿಯಾಚಿನ್ ಗ್ಲೇಷಿಯರ್ ಅಂತ ಹೇಳಿ ಯಾವುದು ಈ ಮೆಡಲ್, ಪ್ರಪಂಚದ ಅತಿ ಎತ್ತರದ ಯುದ್ಧ ಭೂಮಿ, -60°C ಎತ್ತರ. ಇದು ವಿದೇಶಿ ಸೇವಾ ಮೆಡಲ್,
1: ಭೂತಾನ್ದು
0: ಇದು. ಇದು ಬೆಂಗಾಲ್ ಅಂಡ್ ಸಿಕ್ಕಿಂ, ಇದು ಇದು 9 ಆದ್ಮೇಲೆ ಒಂದು ಮೆಡಲ್ ಸಿಗುತ್ತೆ. ಹಾಗೆ ಇವೆಲ್ಲ ಇದು ನೇಫಾ, ನ್ಯಾಷನಲ್ ಫಾರ್ವರ್ಡ್ ಈಸ್ಟಿಂಗ್ ಫಾರ್ವರ್ಡ್ ಲೈನ್, ಹಾಗೆ ಇವೆಲ್ಲ ಒಂದೊಂದು ನಮಗೆ
1: ಎಲ್ಲ ಮೆಡಲ್ಗಳನ್ನ ನೀವು ಹೃದಯದ ಮೇಲ್ಭಾಗದಲ್ಲಿ ಹಾಕೊಂಡಿರ್ತೀರ, ಯಾಕೆಂದ್ರೆ ನಿಮ್ಮ ಸೇವೆಗೂ ಹೃದಯಕ್ಕೆ ಹತ್ತಿರವಾಗಿರುತ್ತೆ. ಮತ್ತೆ ಈ ಮೆಡಲ್ಗಳು ಕೂಡ ನಿಮ್ಮ ಜೀವನಕ್ಕೆ, ವ್ಯಕ್ತಿತ್ವಕ್ಕೆ ಒಂದು ಶೋಭೆ ಕೊಡೋ ಹಾಗೆ ಹೃದಯದ ಮೇಲ್ಭಾಗದಲ್ಲಿ ಸದಾ ಸೈನಿಕರಲ್ಲಿ ಇರುತ್ತೆ. ಅದು ನೋಡೋದಕ್ಕೆ ತುಂಬಾ ಸಂತೋಷ ಆಗುತ್ತೆ ನಮ್ಗೆ. ಹೇಗಿತ್ತು ಅಲ್ಲಿ ಜಮ್ಮು ಮತ್ತು ಕಾಶ್ಮೀರ
0: ನೋಡಿ? ಅಲ್ಲಿ ಕಣಿವೆ ಪ್ರದೇಶ, ನಾವು ಒಂದ್ಸಲ ಸೂಸ್ ಹಾಕ್ಬಿಟ್ರೆ ಅದು 24 ಇರ್ಬೋದು ಅಥವಾ 48 ಇರ್ಬೋದು, ಆಗಲ್ಲ. ಸ್ನಾನ ಮಾಡ್ಬೇಕಿದ್ರು 3-4 ಒಂದ್ಸಲಿ ಸ್ನಾನ, ಆ ಪರಿಸ್ಥಿತಿಲಿ ಇರ್ತೀವಿ ಹಾಗೆ. ಆದ್ರೆ ಅದು ಲೇ ಲದಾಖ್ ಆದ್ಮೇಲೆ ಅಲ್ಲಿದೆ ಬೇರೆ ಒಂದು ವಾತಾವರಣ, ಇಲ್ಲಿದೆ ಒಂದು ವಾತಾವರಣ. ಆದ್ರೆ ಲೇ ಲದಾಖ್ ಆದ್ಮೇಲೆ ತ್ರಿಶೂಲ್ ಅಂತಿದೆ ಆ ಜಾಗ, ಅದೇ ಪಾಕಿಸ್ತಾನಕ್ಕೆ ಈಗ POK ಇದೆಯಲ್ಲ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಇದೆಯಲ್ಲ, ಆ ಪ್ಲೇಸು ಚೈನಾ ಕಾರಕೋರಂ ಪಾಸ್ ಅಂತ ಹೇಳ್ತಾರೆ, ಅಲ್ಲಿ ಬಹಳ ಕಷ್ಟ. 3 ನಾವು ಸ್ನಾನ ಮಾಡ್ತೀವಿ, ಅಲ್ಲಿವರೆಗೆ ಸ್ನಾನ ಇಲ್ಲ, ಐಸ್ ಬೀಳುವಂತ ಪ್ಲೇಸು, ಅಲ್ಲಿ ಒಂದು ಒಳಗಡೆ ಸೇರ್ಕೊಂಡು

0: ಮಾಡಿಕೊಂಡು ಐಸ್ ಕಡಿದು ನೀರು ಮಾಡಿಕೊಂಡು ಟವಲ್ ಹಾಕೊಂಡು ಮೈ ಉಜ್ಜಿಕೊಳ್ತೀವಿ ಅಷ್ಟೇ, ಇನ್ನೇನು ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ.
1: ಅದು ತಣ್ಣಗಿರುತ್ತೆ.
0: ಸ್ಟವಲ್ಲಿ ಬಿಸಿ ಮಾಡಿಕೊಂಡು ಬೆಚ್ಚಿಗೆ ಅದು ಟವಲ್ನ ಹಾಕೊಂಡು ಮೈ ಸಿಟ್ಕೊಳ್ತೀವಿ, ಸ್ವಲ್ಪ ಕೂಡ ಗಾಳಿಗೆ ಮೈ ತಗೊಳ್ಬಾರ್ದು.
1: ಹೌದು ಹೌದು,
0: ಆ ಥರದಲ್ಲಿ. ಅಲ್ಲಿ ಏನು ಪ್ಯಾಕೆಟ್ ಟಿನ್ನಡ್ ಫುಡ್ಗಳು ಎಲ್ಲ ಇಲ್ಲಿ ಮೈಸೂರಲ್ಲಿ ಡಿಫೆನ್ಸ್ ರಿಸರ್ಚ್ ಫುಡ್ ಸೆಂಟರ್ ಇದೆ, ಸಿ ಎಫ್ ಟಿ ಆರ್ ಸೆಂಟರ್ ಇದೆ, ಎಲ್ಲ ಪ್ಯಾಕೆಟ್ ಅಲ್ಲಿ ಬಂದು ಕ್ಲೈಮೇಟ್ ಕ್ಲಿಯರ್ ಇದ್ದಾಗ
1: ಡ್ರಾಪ್
0: ಮಾಡ್ತಾರೆ. ನಾವು ಹೋಗಿ ಎತ್ಕೊಂಡು ಅದನ್ನ ಒಳ್ಳೆ ಪ್ಲೇಸ್ ಅಲ್ಲಿ ಸ್ನೋ ಸ್ಕೂಟರ್ ಅಂತಿದೆ, ಅದ್ರಲ್ಲಿ ಹೋಗಿ ಎತ್ಕೊಂಡು ಬರ್ತೀವಿ. ನೋಡೋ ನಮ್ಮೂರಿಂದ ಕಳಿಸಿದ್ದಾರೆ ತಿನ್ಲಿಕ್ಕೆ, ತಿನ್ರು ಅಂತ ಹೇಳ್ತೀವಿ. ನಮ್ಮೂರಿಂದ ಬಂದಿದ್ದೆ ನಿನಗೆ ನೋಡಿ ತಗೊಳ್ಳಿ ಅಂತೇಳಿ ಅಲ್ಲಿ ಮೇಲೆ ಬರ್ದಿರ್ತಾರೆ ವೆಜಿಟೇಬಲ್ ಅಂತೇಳಿ, ಅದನ್ನ ಸ್ವಲ್ಪ ಐಸ್ ನೀರು ಮಾಡಿಕೊಂಡು ಬಿಸಿ ಮಾಡಿಕೊಂಡ್ರೆ ವೆಜಿಟೇಬಲ್ ಬಾತ್ ಆಗೋಯ್ತು. ಹಾಗೆ ಎಲ್ಲ ನಾನಾ ಥರದಲ್ಲಿ ಉಪ್ಪಿಟ್ಟು ಅದನ್ನ ನೀರು ಮಾಡಿಕೊಂಡು
1: ಅದ್ರೊಳಗೆ ಹಾಕೊಂಡು ಆಯ್ತು.
0: ಆ ಥರದಲ್ಲಿ ನಮಗೆ ಆ ಟೈಮಲ್ಲಿ ಇತ್ತು.
1: ಅಲ್ಲಿ ಬಹಳ ಕಡಿಮೆ
0: ಅಂದ್ರೆ ನಾವು ಸಿಯಾಚಿನ್ ಗ್ಲೇಸಿಯರ್ಲಿ ಒಂದು ಪೋಸ್ಟ್ ಅಲ್ಲಿ ಮೂರು ತಿಂಗಳು ಇರಬೇಕು. ಮೂರು ತಿಂಗಳು ಆದ್ಮೇಲೆ ಅವನ ಕೆಳಗಡೆ ನನ್ನ ರಿಲೀವರ್ ಬರ್ತಾರೆ, ಬೇಸ್ ಕ್ಯಾಂಪ್ ಬರಬೇಕು. ಅಲ್ಲಿ ಬೇಸ್ ಕ್ಯಾಂಪ್ ಬಂದು ಅಲ್ಲೆಲ್ಲ ನಾವು ಎಲ್ಲ ಅಕ್ಲಮೇಜೇಷನ್
1: ಆಗಬೇಕು. ಮತ್ತೆ
0: ಅದಾದ್ಮೇಲೆ ಅಲ್ಲಿಂದ ನಾವು ಚಂಡೀಗಢದಿಂದ ಬೈ ಏರ್ ಈ ಕಡೆ ಬರ್ತೀವಿ. ಹಾಗೆ
1: ಹಾಗೆ ಒಂದು ವರ್ಷ ಈ ತರ
0: ಒಂದು ಟರ್ನ್ ಓವರ್
1: ಬಹಳ ಕಡಿಮೆ ಸಮಯ. ಅಲ್ಲಿ ತುಂಬಾ ಜಾಸ್ತಿ ಸಮಯ ಅಲ್ಲಿ ನೀವೇ ಹೇಳಿದ್ರಿ -60 ಡಿಗ್ರಿ ಇತ್ತು ಅಂತ. ನೀವೇ ಶೂ ಹಾಕಿದ್ರೆ ಬಿಚ್ಚಕ್ಕಾಗಲ್ಲ ಅಂತ ಹೇಳಿದ್ರಿ. ಅಲ್ಲಿ ನಿಮಗೆ ದೈಹಿಕವಾಗಿ ತೊಂದರೆ ಆಯ್ತು, ಅದು ಪರ್ಮನೆಂಟ್ ಆಗಿ ನಿಮ್ಮ ಒಟ್ಟಿಗೆ ಉಳಿತು.
0: ಅಂದ್ರೆ ಅಲ್ಲಿ ಚಿಲ್ ಬೆನ್ಸ್ ಫ್ರಾಸ್ಪೇಟ್ ಅಂತ ಆಗುತ್ತೆ. ಹ್ಯಾಂಡ್ ಗ್ಲೌಸ್ ತೆಗೆದುಬಿಟ್ಟು ಏನಾದ್ರೂ ನಾವು ಕಬ್ಬಿಣ ಮುಟ್ಟಿದ್ರೆ ಅದಲ್ಲೇನೆ ರಕ್ತ ಸಂಚಾರ ಕಳ್ಕೊಳ್ಳುತ್ತೆ. ಕಾಲು ಅಷ್ಟೆ ಚಿಲ್ಬೆನ್ಸ್ ಅಂತ ಆಗಿದೆ. ಚಿಲ್ಬೆನ್ಸ್ ಅಂತ ಆಗ್ಬಿಟ್ಟು ಅಂಗಾಲ್ಗಳನ್ನ ಈ ಸುಗರ್ ಗ್ರ್ಯಾಂಗ್ರಿನ್ ಟೈಪಲ್ಲಿ ಆಗ್ಬಿಡುತ್ತೆ. ಕಾಲು ಕತ್ತರಿಸಬೇಕಾಗುತ್ತೆ. ಅಲ್ಲಿ ನಮ್ದು ಚಂಡಿ ಮಂಡಿ ಪಂಜಾಬಲ್ಲಿ ನಮ್ದು ಕಮಾಂಡ್ ಹಾಸ್ಪಿಟಲ್ ಇದೆ, ಎಲ್ಲರನ್ನ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಎಲ್ಲ ಕೆಲವರು ಅಲ್ಲೇ ಕಾಲು ಕೈ ಕಣ್ಣು ಈ ಒಂದೊಂದ್ಸಲಿ ಬಿಸಿಲಿಗೆ ಸೂರ್ಯಕಿರಣ ಬಿದ್ದಾಗ ರಿಪ್ಲೇಟ್ ಆಗುತ್ತೆ ಐಸ್, ಅದನ್ನ ನೋಡಿದ್ರೆ ಕಣ್ಣು ಹಾಳಾಗುತ್ತೆ. ಹಾಗೆ ಎಲ್ಲ ಕೆಲವೊಂದು ತುಂಬಾ ಸಮಸ್ಯೆ, ತುಂಬಾ ಅಂದ್ರೆ ತುಂಬಾ ಸಮಸ್ಯೆ. ನನಗೆ ಚಿಲ್ ಬ್ಯಾನ್ಸ್ ಆಗಿ ನಾನು ಕಾಲ್ ಕಳ್ಕೊಳ್ಬೇಕಾಯ್ತು. ಆಮೇಲೆ ನಮ್ಮನ್ನ ಏನ್ ಮಾಡ್ತಾರೆ ಅಂತಂದ್ರೆ ಮೆಡಿಕಲ್ IL-2 ಮೆಡಿಕಲ್ ಅನ್ಫಿಟ್ ಮಾಡಿ ಕೆಳಗಡೆ ಕಳಿಸ್ಬಿಡ್ತಾರೆ ಹಾಸ್ಪಿಟಲ್ ಇಂದ, ಇವನಿಗೆ ಈ ತರ ಆಗಿದೆ. ಅದಕ್ಕೆ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ, ನಮ್ಮನ್ನ ಮೆಡಿಕಲ್ ಕ್ಯಾಟಗರಿಯಲ್ಲಿ ಇಟ್ಟಿರ್ತಾರೆ. ಲಾಸ್ಟಿಗೆ ಏನ ಕಾಣದೆ ಏನ್ ಮಾಡ್ತಂದ್ರೆ ತೆಗಿಬೇಕಾಗುತ್ತೆ. ಹಾಗಾಗಿ ನಾನು ತನ್ನ ಎಡಗಾಲು ಕಲ್ಕೊಂಡಿದ್ದೀನಿ.
1: ಅಂದ್ರೆ ನೀವು ಶೂ ಹಾಕೊಂಡಿದ್ರು ಐಸ್ ಒಳಗಡೆ ಹೋಗುತ್ತೆ, ಅದರಿಂದ ಆಗುತ್ತೆ
0: ಒಳಗಡೆ ಬೆವರು ಏನು ಬೆವರುತ್ತೆ ಅದೇ ಐಸ್ ಆಗೋಗುತ್ತೆ,
1: ಗಟ್ಟಿ ಆಗ್ಬಿಡುತ್ತೆ.
0: ಹಾಗೆ ಈಗ ಶ್ವಾಸ ಬಿಟ್ರೆ ಇಲ್ಲಿ ಮೂಗಿನ ಮೇಲೆನೆ ಬೆಟ್ಟ ತರ ಐಸ್ ನಿಂತ್ಕೊಳ್ಳುತ್ತೆ ಅಂತ ಪ್ಲೇಸ್ ಅದು.
1: ನಿಮ್ಮ ಅದೃಷ್ಟ ಅಂತಂದ್ರೆ ಈ ಸಿಯಾಚಿನ್ ಪ್ರಪಂಚದ ಅತ್ಯಂತ ಎತ್ತರದ
0: ಯುದ್ಧ ಭೂಮಿ. ಹೌದು,
1: ಅದೇ ತರ ಲೇ ಲದಾಖು ಪ್ರಪಂಚದ ಅತ್ಯಂತ ಎತ್ತರದ ಮೋಟರೇಬಲ್ ರೋಡ್ ಅಂತ. ಅಂದ್ರೆ ಅದಕ್ಕಿಂತ ಎತ್ತರದಲ್ಲಿ ರಸ್ತೆ ಮೇಲೆ ವಾಹನ ಹೋಗೋದು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಆ ಎಲ್ಲ ಎರಡೂ ಕಡೆನೂ ನೀವು ಕೆಲಸ ಮಾಡಿದ್ರಿ, ಎರಡೂ ಕಡೆ ಒಳ್ಳೆ ಅನುಭವ ಆಯ್ತು. ನಿಮ್ಮ ಏನು ಸೇವೆ ಇತ್ತು ಅದಕ್ಕೆ ಸರ್ಕಾರ ಗುರುತಿಸಿ ಸಾಕಷ್ಟು ಪುರಸ್ಕಾರಗಳನ್ನು ನಿಮಗೆ ಕೊಡ್ತು. ಅವುಗಳಲ್ಲಿ ಹಲವನ್ನ ನಾವು ಈಗ ನಿಮ್ಮ ಎದೆಯ ಮೇಲ್ಭಾಗದ ಇದರಲ್ಲಿ ಹಾಕೊಂಡಿದ್ದೀರಾ ನೀವು. ಆ ಎಲ್ಲ ಮೆಡಲ್ಗಳನ್ನ ನೋಡಬಹುದು. ಈಗಾಗಲೇ ಹೇಳಿದ್ರಿ ಇದು ಈ ಮೆಡಲ್ಲು, ಇದು ಈ ಮೆಡಲ್ಲು ಅಂತ ಕೆಲವುದರ ಪರಿಚಯ ಮಾಡಿಕೊಟ್ರಿ. ಆಪರೇಷನ್ ಮೇಘದೂತ್ ಸಿಯಾಚಿನ್ನಲ್ಲಿ ಏನಿದ್ರಿ ನೀವು, ಅದಕ್ಕೆ ನಿಮ್ಗೊಂದು ಪದಕ, ಅದು ಹೈಯೆಸ್ಟ್ ಆಲ್ಟಿಟ್ಯೂಡ್ ಅಲ್ಲಿ ಇರುವಂತಹ
0: ವಾರ್
1: ಯುದ್ಧ ಭೂಮಿಯಲ್ಲಿ ಕೆಲಸ ಮಾಡಿರೋದು.
0: ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್ ಇಂದ ಕಮೆಂಡೇಷನ್ ಕಾರ್ಡ್ ಅಂತ ಬರುತ್ತೆ, ಅದು ಕೂಡ ಕೊಟ್ಟಿದ್ದಾರೆ.
1: ಶ್ಲಾಘನಾ ಪತ್ರ ಅದು ಸಿಕ್ಕಿದೆ ನಿಮ್ಗೆ. ಆಮೇಲೆ ಹೈ ಆಲ್ಟಿಟ್ಯೂಡ್ ಮೆಡಲ್ ಕೂಡ ಮತ್ತೆ ಇನ್ನೊಂದು ಸಿಕ್ಕಿದೆ. ಅಸ್ಸಾಂ ಮತ್ತು ಬೆಂಗಾಲ್ ಸಿಕ್ಕಿಂನಲ್ಲಿ ಕೆಲಸ ಮಾಡೋದಕ್ಕೂ ಒಂದು ಮೆಡಲ್ ಇದೆ. ಮತ್ತೆ ಆಪರೇಷನ್ ಬ್ಯಾಟ್ಲ್ಯಾಕ್ಸ್
0: ಪರಶುರಾಮನ ಕೊಡ್ಲಿ ಅಂತ ಹೇಳ್ತಾರೆ, ಹಾಗೆ ಬ್ಯಾಟ್ಲ್ಯಾಕ್ಸ್ ಅದು ರಾಜಸ್ಥಾನದ್ದು ಶೇರ್ಗಡ್ಡ ಅಂದ್ರೆ ನಮ್ದು ಯುದ್ಧ ನಮ್ಮ ಬೆಟಾಲಿಯನ್ಗೆ ಒಂದು ಪ್ಲೇಸ್, ನಿಗದಿತ ಪ್ಲೇಸ್. ಏನಾದ್ರೂ ನಾಳೆ ಯುದ್ಧ ಆದ್ರೆ ಈ ಪ್ಲೇಸ್ ಅಲ್ಲಿ ಬಂದು ನೀವು ಯುದ್ಧ ಮಾಡ್ಬೇಕು ಅಂತೇಳಿ. ಅಲ್ಲಿ ರಾಜಸ್ಥಾನದ್ದು ಜೋಧ್ಪುರಿಂದ 100 ಕಿಲೋಮೀಟರ್ಸ್ ದೂರ ಇದೆ. ಅಲ್ಲಿ ಕೂಡ ನಾವು ಯುದ್ಧ ಮಾಡಿ ಬಂದಿದ್ದೀವಿ.
1: ಅದಕ್ಕೆ ಬ್ಯಾಟ್ಲ್ಯಾಕ್ಸ್ ಅಂತ ಹೇಳಿ,
0: ಬ್ಯಾಟ್ಲ್ಯಾಕ್ಸ್ ಒಂದೊಂದು, ಇದಕ್ಕೆ ಒಂದೊಂದು ಆಪರೇಷನ್ಗೆ ಒಂದೊಂದು ಹೆಸರು.
1: ಪರಶುರಾಮನ ಕೊಡಲಿ ಅಂತ ನಿನ್ನ ಅದಕ್ಕೆ
0: ಬ್ಯಾಟ್ಲ್ಯಾಕ್ಸ್ ಅಂದ್ರೆ ಪರಶುರಾಮನ ಕೊಡಲಿ ಅಂತ ಹೆಸರು.
1: ಅಂದ್ರೆ ನಮ್ಮ

0: ಪರಂಪರೆಯಲ್ಲಿ ಎಷ್ಟು ಶೂರರಿದ್ರು ಅವರೆಲ್ಲರ ಹೆಸರುಗಳನ್ನ
1: ಈಗ ಪರಂಪರೆ ಯಾವುದೇ ಒಂದು ಇದ್ರು ಕೂಡ, ಈಗ ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ಎಲ್ಲದಕ್ಕೂ ನಮ್ಮ ನಮ್ಮ ಪರಂಪರೆ ಹೆಸರುಗಳಿದೆ. ಬ್ರಹ್ಮೋಸ್ ಅಂತ ಹೇಳ್ತಾರೆ, ಹೊಸದಾಗಿ ನಮ್ಮಲ್ಲೇ ತಯಾರಾಗಿದ್ದು ಅದಕ್ಕೆ ಬ್ರಹ್ಮೋಸ್ ಅಂತ ಹೆಸರಿಟ್ರು. ಅದೇ ತರ ಅದು ಕೆಲಸ ಮಾಡ್ತಾ ಇದೆ, ಎಲ್ಲಾ ವಿದೇಶಗಳಲ್ಲಿ ಅದ್ರ ಬೇಡಿಕೆ ಹೆಚ್ಚಾಗಿದೆ. ಹಾಗೆ
0: ಅದೇ ತರ ನೀವು ವಿದೇಶಿ ಸೇವೆಯನ್ನು ಕೂಡ ಮಾಡಿದ್ರಿ ಭೂತಾನಲ್ಲಿ. ಹೀಗೆ ಬಹಳ ವಿಶಿಷ್ಟವಾದ ಅನುಭವ ನಿಮಗೆ, ನಿಮ್ಮ ವೃತ್ತಿಯ ಒಂದು 18 ವರ್ಷಗಳ ಸೇವೆ ಏನಿದೆ ಅದರಲ್ಲಿ ನಿಮಗೆ ಸಿಕ್ತು. 18 ವರ್ಷದಲ್ಲಿ ನೀವು 108 ಅನುಭವಗಳನ್ನ ಪಡೆದುಕೊಳ್ಳೋದಕ್ಕೆ ಇದರಿಂದ ಸಾಧ್ಯ ಆಯ್ತು ಅಂತ ಅನ್ಕೋತೀನಿ ನಾನು. ಬೇಕಾದಷ್ಟು ಅನುಭವಗಳಾಯ್ತು.
1: ಅಂದ್ರೆ ಇನ್ನೊಂದು ಏನು ಅಂತಂದ್ರೆ, ತಂದೆ ತಾಯಿ ಹೆಂಡತಿ ಮಕ್ಕಳು ಇವರೆಲ್ಲ ಸಪೋರ್ಟ್ ಇರೋದ್ರಿಂದ ನಾವು ಒಬ್ಬ ಸೈನಿಕ ಅಲ್ಲಿ ಯುದ್ಧ ಮಾಡಬಹುದು.
0: ನೀವು ಎಲ್ಲೆಲ್ಲಿ ಸೇವೆಗೆ ಹೋದ್ರು ಅವಾಗೆಲ್ಲ ನಿಮ್ಮ ಫ್ಯಾಮಿಲಿ ಮತ್ತೆ ತಂದೆ ತಾಯಿ ಎಲ್ಲ ಇಲ್ಲೇ ಇದ್ರು?
1: ಇಲ್ಲೇ ಇದ್ರು, ಕೊಡಗಿನಲ್ಲೇ ಇದ್ರು. ಅದೇ ಅದು ನಾ ಹೇಳಿದ್ನಲ್ಲ, ಕಚ್ಚಿ ಬುಜ್ಜಲ್ ಹೋದಾಗ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಬುಜ್ಜಲ್ಲಿದ್ದೆ ನಾನು. ಬುಜ್ಜಲ್ಲಿದ್ದಾಗ ನಮ್ದು ಯಥ ಪ್ರಕಾರ ಏನೋ ಡ್ಯೂಟಿ ಮಾಡ್ಕೊಂಡಿರ್ತಿದ್ದು. ಮತ್ತೆ ಆರ್ಡರ್ ಬರುತ್ತೆ, ಇಂಥ ಜಾಗಕ್ಕೆ ಹೋಗ್ಬೇಕು ಅಂಥ ಜಾಗಕ್ಕೆ ಹೋಗ್ಬೇಕು. ಅವ್ರನ್ನೆಲ್ಲ ಅಲ್ಲೇ ಬಿಟ್ಟು ಅದೆಲ್ಲ ಆರ್ಮಿಯವರು ಎಲ್ಲ ಸೌಕರ್ಯ ಚೆನ್ನಾಗಿ ನೋಡ್ಕೊಳ್ತಾರೆ, ಆ ಥರ ಏನೋ ತೊಂದರೆ ಇರೋದಿಲ್ಲ. ಆವಾಗ ನಾವು 3 ತಿಂಗಳು 4 ತಿಂಗಳು ಈ ಥರ ಟ್ರೈನಿಂಗ್ ಹೊರಗಡೆ ಹೋಗ್ತೀವಿ.
0: ಈಗ ನೀವು ಆರ್ಮಿಗೆ ಸೇರಬೇಕಾದ್ರೆ ನಿಮಗೆ ಬೆಳಗಾವಿಗೆ ಬಂತಲ್ಲ ಟ್ರೈನಿಂಗು, ಅವಾಗ ನೀವು ಮನೆಯಲ್ಲಿ ಹೇಳಿರಲಿಲ್ಲ, ಮಡಿಕೇರಿಯಲ್ಲಿ ಆದ ತಕ್ಷಣ ನೀವು ಬೆಳಗಾವಿ
1: ಮಡಿಕೇರಿಗೆ ಆದ ತಕ್ಷಣ ಹೋಗ್ಬಿಟ್ಟು, ಅವಾಗ ಒಂದು ಇನ್ಲೈನ್ ಶೀಟ್ ಅಂತ ಬರ್ತಿತ್ತು, ಇನ್ಲೈನ್ ಶೀಟ್ ಅಂತೇಳಿ
0: ಲೆಟರ್.
1: ಆ ಲೆಟರ್ ನಾನು ಬರೆದು ಪೋಸ್ಟ್ ಮಾಡಿದ್ದೆ
0: ಬೆಳಗಾವಿಯಿಂದ.
1: ಇವ ಮನೆಯವ್ರಿಗೆಲ್ಲ ಗಾಬರಿ ಆಯ್ತು, ಎಲ್ಲಿ ಹೋಗ್ಬಿಟ್ರು, ಏನಾಯ್ತು ಏನು ಅಂತೆಲ್ಲ ಗಾಬರಿ ಇತ್ತು, ಗೊತ್ತಾಯ್ತು. ಅದನ್ನು ನಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ಗೆ ಸಿಕ್ಕಿ ನಮ್ಮ ತಂದೆಯವ್ರಿಗೆ ಹೇಳಿದೆವು, ನಿನ್ನ ಮಗ ಆರ್ಮಿ ಜಾಯ್ನ್ ಆಗಿಬಿಟ್ಟಿದ್ದಾನೆ, ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಅಂತೇಳಿ. ಆಗ ಯಾವ ತಂದೆಗೆ ತನ್ನ ಮಗ ಆರ್ಮಿಗೆ ಹೋಗಿದ್ದಾನೆ ಅಂದರೆ ಆ ಸೊಸೈಟಿ ಒಳಗಡೆ ಅಂದರೆ
0: ಗೌರವ
1: ಹೆಚ್ಚು. ನಮ್ಮ ಕಡೆ ಎಲ್ಲ ತುಂಬ ಬಡತನ ಇದ್ದಿತ್ತು ಇದರಲ್ಲಿ. ಆವಾಗ ಆವಾಗ ಆರ್ಮಿಯಿಂದ ಹೋದ್ಮೇಲೆ ಸ್ವಲ್ಪ ನಮ್ಮ
0: ಆರ್ಥಿಕವಾಗಿ
1: ಎಲ್ಲ
0: ಉನ್ನತಿ
1: ಆಗುತ್ತೆ,
0: ತುಂಬಾ ಸಂತೋಷ ಆಯ್ತು ಆಮೇಲೆ ತಂದೆ ತಾಯಿಯವರಿಗೆ.
1: ಹೌದು, ಅವ್ರಿಗೆಲ್ಲ ತಂದೆ ತಾಯಿ ರಜೆ ಬಂದು ಹೋಗುವಾಗ ಎಲ್ಲ ದುಃಖ ಪಡ್ತಿದ್ರು. ಹೋದ್ಮೇಲೆ ಆಮೇಲೆ ಎಲ್ಲಾದ್ರೂ ಇದಾಯ್ತು. ಕೊಡಗಿನಲ್ಲಿ ಈಗ ನಾನಿದ್ರು ಕೂಡ ನನ್ನ ಮಗ ಹೋಗ್ಲಿಲ್ವಲ್ಲ, ಆರ್ಮಿ ಸೇರ್ಲಿಲ್ವಲ್ಲ ಅಂತ ಒಂದು ಬೇಜಾರು. ಯಾರೋ ಒಬ್ರು ಇರ್ಲೇಬೇಕು, ಪರಂಪರೆ ಇದು ಕೊಡಗಿನ ಕುಟುಂಬಗಳೇ. ಅವರು ಯಾವುದೇ ಇದಕ್ಕೆ ಸೇರಿರಲಿ, ಆದರೆ ಮನೆಗೊಬ್ಬ ಸೈನ್ಯದಲ್ಲಿ ಇರೋದು ಒಂದು ಪರಂಪರೆನೇ ಅದು.
0: ಹೀಗೆ 18 ವರ್ಷ ಸೇವೆ ಸಲ್ಲಿಸಿದರೂ ಕೂಡ ನಂತರ ನಿವೃತ್ತಿ ಆದಮೇಲೆ ನಿಮಗೆ ಇನ್ನೊಂದು ಮೆಡಲ್ ಜೊತೆಗೆ ಬಂದ್ರಿ ನೀವು, ಅಂದರೆ ನಿಮ್ಮ ಎಡಗಾಲನ್ನ ಕಳ್ಕೊಂಡ್ರಿ, ಅದು ಒಂದು ಮೆಡಲ್ಲೇ ಅಂತ ಯಾವುದೇ ಸೈನಿಕನಿಗೆ
1: ಹೇಳ್ತಾರಲ್ಲ, ದೇಶಕ್ಕಾಗಿ
0: ಮೆಡಲ್ಲೇ ಅಂತ ನನಗೆ ಅನ್ಸುತ್ತೆ.
1: ದೇಶಕ್ಕಾಗಿ ನೀನೇನು ಮಾಡಿದ್ಯಾ ಅಂತ ಕೇಳಿದ್ರೆ, ದೇಶಕ್ಕಾಗಿ ನನ್ನ ಕೈಗಾಲುಗಳನ್ನೇ ಅರ್ಪಣೆ ಮಾಡಿದೀನಿ, ಇದಕ್ಕಿಂತ ಇನ್ನೇನು ಬೇಕು? ಅದೊಂದು ಮನಸ್ಸಿಗೊಂದು ನೆಮ್ಮದಿ ಇದೆ, ದೇಶಕ್ಕಾಗಿ ನಾ ಮಾಡಿದ್ದೀನಿ.
0: ಹಾಗೆ ಅದಕ್ಕೆ ನಾನು ಹೇಳಿದ್ದು ಅದು ಕೂಡ ಒಂದು ಮೆಡಲ್. ಮತ್ತೆ ನಿಮ್ಮ ಸೇವೆಯನ್ನು ಹಾಗೆ ಮುಂದುವರೆಸಿದ್ದೀರಾ ನೀವು, ಇವತ್ತಿಗೂ ಕೂಡ ಯುವಜನತೆಗೆ ಮಾರ್ಗದರ್ಶನ ಕೊಡ್ತೀರಾ, ಸೈನ್ಯಕ್ಕೆ ಹೇಗೆ ಸೇರ್ಬೇಕು, ಹೇಗೆ ಸೇವೆ ಮಾಡಬೇಕು, ಎಲ್ಲೆಲ್ಲ ಅವಕಾಶಗಳಿದೆ, ಈ ತರದ ಎಲ್ಲ ಮಾರ್ಗದರ್ಶನವನ್ನ ನೀವು ಮಾಡ್ತಾ ಇದ್ದೀರಿ.
1: ಶಾಲಾ ಕಾಲೇಜುಗಳಲ್ಲಿ ಹೋಗಿ ಈ ಕಾರ್ಗಿಲ್ ಡೇ ಆಗ್ಬೋದು, ಇಂಡಿಪೆಂಡೆಂಟ್ ಡೇ ಆಗ್ಬೋದು, ರಿಪಬ್ಲಿಕ್ ಡೇ ಆಗ್ಬೋದು, ನಮ್ಮ ಕೈಯಿಂದನೆ ಎಲ್ಲ ಫ್ಲಾಗ್ ಹಾಸ್ಟಿಂಗ್ ಮಾಡಿಸ್ತಾರೆ. ಅವಾಗೊಂದು ಭಾಷಣ ಮಾಡ್ತೀವಿ, ಹೌ ಟು ಜಾಯಿನ್ ಇಂಡಿಯನ್ ಮಿಲಿಟರಿ ಅಕಾಡೆಮಿ, ಯಾವ ಥರ ಸೇರ್ಕೋಬೇಕು, ಏನು ಓದ್ಕೋಬೇಕು, ಯಾವ ರೀತಿಯಿಂದ ನೀವು ಪಿ ಯು ಸಿ ಆದಮೇಲೆ ನೀವು ಯಾವ ಥರ ನೀವು ಜಾಯ್ನ್ ಆಗಬೇಕು, ಅದಕ್ಕೆಲ್ಲ ಯಾವ ಥರದ ಬುಕ್ಗಳು ಸಿಗ್ತವೆ, ನೀವು ಯಾವ ಥರ ಫಿಸಿಕಲ್ ಫಿಟ್ನೆಸ್ ಇಟ್ಕೋಬೇಕು ಅಂತೆಲ್ಲ ನಾನು ಸ್ವಲ್ಪ ಮಕ್ಕಳಿಗೆ ಒಂದು ಮೋಟಿವೇಶನ್ ಕೊಡ್ತೀನಿ ನಾನು.
0: ತುಂಬ ಸಂತೋಷ ಆಗುತ್ತೆ ನಾಯಕ್ ಎ ಕೆ ಶಂಕರ್ ಅವರೇ, ತುಂಬ ವಿಭಿನ್ನವಾದ ಅನುಭವವನ್ನು ನೀವು ಈ 18 ವರ್ಷಗಳಲ್ಲಿ ಪಡೆದಿದ್ದೀರಾ, ಮತ್ತು ಇವತ್ತಿಗೂ ಕೂಡ ನೀವು ಪಡೆದ ಅನುಭವವನ್ನು ಮಕ್ಕಳಿಗೆ ಯುವಜನತೆಗೆ ಕೊಡ್ತಾ ಅವರನ್ನು ಕೂಡ ಪ್ರೇರೇಪಿಸ್ತಾ ಇದ್ದೀರಾ. ನಾನು ಮೊದಲೇ ಹೇಳಿದ ಹಾಗೆ ಕೊಡಗು ಯಾವತ್ತೂ ಕರ್ನಾಟಕದಲ್ಲಿ ವೀರರ ನಾಡು ಅಂತ ಕರೆಸ್ಕೊಳ್ಳುತ್ತೆ. ಅಂತಹ ಕೊಡಗಿನ ಮೂಲದ ನೀವು ಭಾರತೀಯ ಸೇನೆಗೆ ಸೇವೆ ಸಲ್ಲಿಸುವುದರ ಮೂಲಕ ಕರ್ನಾಟಕದ ಹೆಸರನ್ನು ಭಾರತೀಯ ಸೇನೆಯಲ್ಲಿ ಚಿರಸ್ಥಾಯಿಗೊಳಿಸಿದ್ದೀರಿ. ನಮ್ಮೊಂದಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವವನ್ನು ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಹಿಂದ್.
1: ಜೈ ಹಿಂದ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ

ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ನಿವೃತ್ತ ನಾಯಕ್ ಎ.ಕೆ. ಶಂಕರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್. ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. ಸಂಕಲನ ಧನರಾಜ್ ಎಸ್.ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಹೆಸರಾಂತ ಕಲಾವಿದರ ಸಂಗೀತ.
1: ಹೋದ ವರ್ಷ ಬಂದ ಹಬ್ಬ, ಹೋದ ವರುಷ ಬಳೆದ ಬೆಳಕು ಮತ್ತೆ ಮರಳಿ ಬಂದಿತೆಂದು.
0: ಖ್ಯಾತ ಕವಿಗಳ ಸಂದರ್ಶನ.
2: ನನ್ನ ನಾಲ್ಕು ತಂಕಿವರೆಗಿನ ಮಾತು ಯಾವ ಭಾಷಾಕ್ಕೂ ಒಯ್ಲಿಕ್ಕೆ ಬರುವ ಹಾಗೆ.
3: ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಟು ಯು.
0: ಮಕ್ಕಳ ಕಲಿಕೆಗೆ ಪಠ್ಯಾಧಾರಿತ ಕಾರ್ಯಕ್ರಮ ಕಲಿಯುತ್ತಾ ನಲಿಯೋಣ, ಹಾಡು ಮಾತಾಡು.
4: ಬಹಳ ದಿನಗಳ ಮೇಲೆ ಈ ಬೇಟೆಯ ವಿನೋದ ಅಲ್ಲವೇ ಪ್ರಭು?
5: ಇಷ್ಟು ದಿನ ಮರೆತಿದ್ದೆನಲ್ಲ ಎಂದು ಪಶ್ಚಾತ್ತಾಪವಾಗುತ್ತಿದೆ.
4: ಕಾರಣದೊಡನೆಯೇ ಎಲ್ಲವೂ ನಡೆಯಬೇಕೆಂದಿಲ್ಲ ಎಂಬ ನಿಮ್ಮ ಮಾತು ಈಗ ಅರ್ಥವಾಗುತ್ತಿದೆ ಪ್ರಭು.
5: ಇದಕ್ಕೆ ಕಾರಣವಿದೆ ವಜ್ರ.
0: ರೇಡಿಯೋ ನಾಟಕಗಳು, ರೇಡಿಯೋ ಸರಣಿಗಳು ನಮ್ಮ ಯೂಟ್ಯೂಬ್ನಲ್ಲಿ ಲಭ್ಯ. ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳನ್ನ ಉಚಿತವಾಗಿ ಕೇಳಿ. ಯೂಟ್ಯೂಬ್ ವಿಳಾಸ ಇನ್ನೊಮ್ಮೆ, ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು.

0: ಆಕಾಶವಾಣಿ ಬೆಂಗಳೂರು, ಈಗ ಸಮಯ 9:30. ಈಗ ಕಾರ್ಯಕ್ರಮ ಗಾನಗಂಗೆ. ಅದಕ್ಕೂ ಮುನ್ನ ಕೆಲವು ಜಾಹೀರಾತುಗಳು.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
5: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
4: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
8: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
9: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
8: ಜಡ ದಿನವ ಮುದಗೊಳಿಸೋ ಸಹಪಾಠಿ,
9: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
8: ನಿಮ್ಮ ಭಾವಲೋಕದ ರಾಯಭಾರಿ ಈಗ 90ರ ತಾರುಣ್ಯ. ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ.

ಸಮಯ ಆಗ್ತಾ ಇದೆ 9:32:50 ಗಾನಗಂಗೆ ಕಾರ್ಯಕ್ರಮದ ಸಮಯ ಇದು. ಸ್ನೇಹಿತರೆ, ನಾವು ಬದುಕ್ತಾ ಇರುವಂತಹ ಈ ಭೂಮಿ, ಉಸಿರಾಡ್ತಾ ಇರುವಂತಹ ಗಾಳಿ, ಕುಡಿಯೋ ನೀರು ಎಲ್ಲವೂ ಸಹ ನಮಗೆ ಪ್ರಕೃತಿ ಕೊಟ್ಟಿರುವಂತಹ ಉಚಿತವಾದಂತಹ ಕೊಡುಗೆಗಳು. ಆದರೆ ಪ್ರತಿಯಾಗಿ ನಾವು ಪ್ರಕೃತಿಗೆ ಏನೇನು ನೀಡ್ತಾ ಇದ್ದೀವಿ ಅನ್ನೋದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕು ಅಲ್ವಾ? ಯಾಕೆ ಈ ಮಾತು ಅಂತ ಕೇಳ್ತಾ ಇದ್ದೀರಾ? ಇಂದು June 5 ವಿಶ್ವದಾದ್ಯಂತ ವಿಶ್ವ ಪರಿಸರ ದಿನವನ್ನಾಗಿ ಆಚರಣೆಯನ್ನು ಮಾಡಲಾಗ್ತಾ ಇದೆ. ನಮ್ಮ ಜೀವ ಸಂಕುಲಕ್ಕೆ ಆಧಾರ ಆಗಿರುವಂತಹ ಪ್ರಕೃತಿಯನ್ನು ರಕ್ಷಿಸೋದು, ಪರಿಸರ ಮಾಲಿನ್ಯದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಪ್ರೇರೇಪಿಸುವಂತಹ ಮಹತ್ತರವಾದ ಉದ್ದೇಶವನ್ನು ಈ ದಿನ ಹೊಂದಿದೆ. ಇದೆಲ್ಲರ ಜವಾಬ್ದಾರಿಯೂ ಸಹ ಹೌದು. ವಿಶ್ವ ಪರಿಸರ ದಿನ, ಇದರ ಇತಿಹಾಸ ಏನು ಮತ್ತು ಮಹತ್ವವೇನು, ನಾವೆಲ್ಲರೂ ಸಹ ಏನೇನು ಮಾಡಬಹುದು ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನಾನು ಇಂದು ಗಾನಗಂಗೆ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತೀನಿ. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು.

ಸಂಗೀತ ಕಟ್ಟಿಯವರು ಹಾಡಿರುವಂತಹ ನಾಗಮಂಡಲ ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳ್ತಾ ಇದ್ರಿ. ಗೋಪಾಲ ಯಾಜ್ಞಿಕ್ ಅವರ ಸಾಹಿತ್ಯ, ಕೆಸಿ ಅಶ್ವಥ್ ಅವರ ಸಂಗೀತವಿತ್ತು. ಇಂದು ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನವನ್ನಾಗಿ ನಾವೆಲ್ಲ ಸಹ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಮಳೆಗೆ ಬೇಕಾದ ತಂಪಾದ ವಾತಾವರಣ ಒದಗಿಸೋದು ಕಾಡು ಅಲ್ವಾ? ಈ ಕಾಡಿನ ರಕ್ಷಣೆ ಮಾಡೋದು ಮನುಜನ ಆದ್ಯ ಕರ್ತವ್ಯ. ಮಣ್ಣಿನ ಸವಕಳಿಯಿಂದಲೂ ಕಾಡಿನ ನಾಶ ಖಂಡಿತ ಅನ್ನೋದು ಸತ್ಯ. ಮಣ್ಣಿನ ಸಹಾಯದಿಂದಲೇ ಮರಗಿಡಗಳ ರಕ್ಷಣೆ ಸಹ ಸಾಧ್ಯ, ಮತ್ತು ಮಣ್ಣಿನ ಹೀರುವಿಕೆಯಿಂದ ಭೂಮಿ ತೇವಾಂಶವಾಗಲು ಸಹಕಾರಿ. ಹೀಗೆ ನಾವು ಗಮನಿಸಿದಾಗ ಒಂದಕ್ಕೊಂದು ಸರಪಳಿ ಇದ್ದ ಹಾಗೆ ಈ ವಾತಾವರಣದಲ್ಲಿ ಎಲ್ಲವೂ ಸಹ ಸಂಪದ್ಭರಿತ ಸಂಪನ್ಮೂಲ ಆಗಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಮಾನವನ ಬದುಕಿಗೆ ಅಗತ್ಯವಾಗಿ ಬೇಕಾಗಿರೋದು ನೈಸರ್ಗಿಕ ಮೂಲಗಳಾದ ಗಾಳಿ, ನೀರು, ಮಣ್ಣು. ಹೀಗೆ ಪ್ರಕೃತಿಯಿಂದ ದೊರೆಯುವ ಎಲ್ಲ ವಸ್ತುಗಳು ಸಹ ಮಾನವ ಜೀವನಕ್ಕೆ ಅತ್ಯವಶ್ಯಕವಾಗಿರುವಂಥವು. ನಾವು ಜೀವಂತವಾಗಿರಬೇಕು ಅಂತಂದರೆ ಉಸಿರಾಡಲು ಗಾಳಿ ಬೇಕು, ಕುಡಿಯಲು ನೀರು ಬೇಕು, ಸೇವಿಸಲು ಆಹಾರ ಬೇಕು. ಇವೆಲ್ಲವನ್ನು ಸಹ ಸರಿಯಾಗಿಡಬೇಕು ಅಂತಂದರೆ ಇದಕ್ಕೆ ತಕ್ಕಂತಹ ವಾತಾವರಣ ಇರಬೇಕು ಅಲ್ವಾ? ಈ ವಾತಾವರಣವನ್ನು ಯಾರು ಸರಿ ಮಾಡೋದು? ನಾವೇ ಸರಿ ಮಾಡಬೇಕು. ಏನೇ ಸರಿ ಮಾಡೋದು, ಪರಿಸರವನ್ನು ಹೇಗೆ ನಾವು ಉಳಿಸ್ಕೊಳ್ಳೋದು, ಇವೆಲ್ಲವನ್ನು ನಮಗೆ ನಾವೇ ಪ್ರಶ್ನೆ ಮಾಡಿದಾಗ ಇದರ ಉತ್ತರ ಸಹ ನಮ್ಮಲ್ಲೇ ಇದೆ ಅನ್ನೋದು 100ಕ್ಕೆ 100 ಸತ್ಯವಾಗಿರುವಂತಹ ವಿಷಯ.

ವಿಶ್ವ ಪರಿಸರ ದಿನವನ್ನಾಗಿ ನಾವು ಇಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ದಿನಾಚರಣೆಯ ಇತಿಹಾಸವನ್ನು ನಾವು ಗಮನಿಸೋದಾದರೆ 1972 ವಿಶ್ವಸಂಸ್ಥೆಯು ಸ್ಟಾಕ್ ಹೋಮ್ನಲ್ಲಿ ನಡೆಸಿದ ಮಾನವ ಪರಿಸರ ಸಮ್ಮೇಳನದಲ್ಲಿ ಈ ದಿನಾಚರಣೆಯ ನಿರ್ಧಾರವನ್ನು ತೆಗೆದುಕೊಳ್ತಂತೆ. ನಂತರ 1974 ಮೊದಲ ಬಾರಿಗೆ ಒಂದೇ ಒಂದು ಭೂಮಿ ಅಂದರೆ ಓನ್ಲಿ ಒನ್ ಅರ್ತ್ ಎಂಬ ಧ್ಯೇಯವಾಕ್ಯದೊಂದಿಗೆ ಅಧಿಕೃತವಾಗಿ ಆ ದಿನದಿಂದ ಈ ದಿನದ ಆಚರಣೆಯನ್ನು ಪ್ರಾರಂಭ ಮಾಡಿತು. ಪ್ರಸ್ತುತ ವಿಶ್ವದಾದ್ಯಂತ 140 ಹೆಚ್ಚು ದೇಶಗಳು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತವೆ. ಹಲವಾರು ಸಂಸ್ಥೆಗಳು, ಶಾಲಾ ಕಾಲೇಜುಗಳು ಮತ್ತು ನಾಗರಿಕರು ಗಿಡ ನೆಡೋದು ಮತ್ತು ಪರಿಸರ ಜಾಗೃತಿ ಜಾಥಾಗಳ ಮೂಲಕ ಈ ದಿನವನ್ನು ಆಚರಣೆ ಮಾಡ್ತಾರೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಅತಿ ಮಧುರ ಅನುರಾಗ ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳ್ತಾ ಇದ್ರಿ. ಸಾಹಿತ್ಯ ಹಾಗೂ ಸಂಗೀತ ನೀಡಿದಂಥವರು ಹಂಸಲೇಖ ಅವರು. ಸಮಯ ಆಗ್ತಾ ಇದೆ 9:52. ನೀವು ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ. ಸಾಮಾನ್ಯವಾಗಿ ವಿಶ್ವಸಂಸ್ಥೆಯು ಈ ಪರಿಸರದ ದಿನವನ್ನ, ಈ ಪರಿಸರ ಕಾರ್ಯಕ್ರಮವು ಪರಿಸರದ ಪ್ರಮುಖ ಸವಾಲೊಂದನ್ನ ಆಧರಿಸಿ ಒಂದು ನಿರ್ದಿಷ್ಟ ಧ್ಯೇಯ ವಾಕ್ಯವನ್ನ ನೀಡುತ್ತೆ. ಇನ್ನು ವಿಶ್ವ ಪರಿಸರ ದಿನ 2026 ಕೇಂದ್ರ ಬಿಂದು ಏನು ಅಂತಂದ್ರೆ, ಈ ವರ್ಷದ ಅಭಿಯಾನವು ಹವಾಮಾನ ಬದಲಾವಣೆ ಮತ್ತು ಜಾಗತಿಕ

ಅಧಿಕ ತಾಪಮಾನ ಏರಿಕೆಯ ವಿರುದ್ಧದ ತುರ್ತು ಕ್ರಮಗಳ ಮೇಲೆ ವಿಶೇಷ ಗಮನವನ್ನು ಹರಿಸಿದೆ. ಅಂದರೆ ಹವಾಮಾನ ವೈಪರೀತ್ಯದ ಸಂಕೇತಗಳನ್ನು ಗುರುತಿಸಿ ನವೀಕರಿಸಬಹುದಾದ ಇಂಧನಗಳ ಬಳಕೆ ಮತ್ತು ಪರಿಸರ ಸ್ನೇಹಿ ನಗರಗಳ ನಿರ್ಮಾಣಕ್ಕೆ ಒತ್ತು ನೀಡುವುದು ಇದರ ಒಂದು ಮುಖ್ಯ ಆಶಯ ಆಗಿದೆ.

0: ಗಾನಗಂಗೆ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದಾರೆ. ಈಗ ಸಮಯ 10:45. ಈಗ ಕೆಲವು ಜಾಹೀರಾತುಗಳು.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
4: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
5: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
0: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
6: ಜಲ ಜಲ ಜಲಧಾರೆಯಾಗಿ ಭುವಿಯಾಂಗದಾಣದಿಂದ
7: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
8: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದೇ ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
8: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
10: ಸಂಗೀತ ನಿರ್ದೇಶಕರು,
11: ಹಿನ್ನೆಲೆ ಗಾಯಕರು,
10: ಚಿತ್ರ ಸಾಹಿತಿಗಳು,
11: ವಾದ್ಯ ಸಂಗೀತಗಾರರು,
10: ಹೀಗೆ 10 ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
11: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
10: ನಮ್ಮ ವಾಣಿ ಆಕಾಶವಾಣಿ.
12: ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ.
13: ಅಮ್ಮ, ಅಮ್ಮ,
14: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ. ಕಸ

0: ಜಸ್ಟ್ ಬರ್ತೀನಿ.
1: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ದವರಲ್ಲ, ಕಸ ಎಸೆಯೋದಲ್ಲ. ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
1: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
0: ಓ, ಅದು ಬೇರೆ ಮಾಡ್ತಾರೆ.
1: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
0: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
1: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
1: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
2: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
3: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
0: ದೊಡ್ಡೋರು ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ, ಜಾಣ ಕೇಳಣ್ಣ.
1: ಸಮಯ ಆಗ್ತಾ ಇದೆ 10:05. ನಾವಿದ್ದೀವಿ ಗಾನಗಂಗೆ ಕಾರ್ಯಕ್ರಮದಲ್ಲಿ. ಇಂದು ವಿಶ್ವ ಪರಿಸರ ದಿನಾಚರಣೆಯನ್ನ ಪ್ರಪಂಚದಾದ್ಯಂತ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ನಾನು ಹೇಳಿದೆ, ನಾವು ಬದುಕ್ತಾ ಇರುವಂತಹ ಈ ಭೂಮಿ, ಉಸಿರಾಡ್ತಾ ಇರುವಂತಹ ಗಾಳಿ, ಕುಡಿಯೋ ನೀರು ಎಲ್ಲವೂ ಸಹ ಪ್ರಕೃತಿ ನಮಗೆ ಕೊಟ್ಟಂತಹ ಉಚಿತವಾದಂತಹ ಕೊಡುಗೆಗಳು. ಆದರೆ ಪ್ರತಿಯಾಗಿ ನಾವು ಪ್ರಕೃತಿಗೆ ಏನೇನು ನೀಡ್ತಾ ಇದ್ದೀವಿ ಅನ್ನೋದನ್ನು ಈ ಪರಿಸರದ ದಿನದಂದು ನಾವೆಲ್ಲ ಸಹ ನಮಗೆ ನಾವೇ ಕೇಳ್ಕೊಳ್ಬೇಕಾದಂಥ ಒಂದು ಪ್ರಶ್ನೆ. ನಾವೆಲ್ಲ ಗಮನಿಸಿರೋ ಹಾಗೆ ತಿಂಗಳಿಗೊಂದರಂತೆ ಪರಿಸರಕ್ಕೆ ಸಂಬಂಧಿಸಿದಂತೆ ಜಲ ದಿನ ಆಗಿರ್ಬೋದು, ಪರಿಸರ ದಿನ, ಅರಣ್ಯ ದಿನ, ಭೂ ದಿನ, ಹೀಗೆ ಏನೇನೋ ದಿನಗಳನ್ನೆಲ್ಲ ಆಚರಿಸ್ತೀವಿ. ಡಿಪಿಗಳಲ್ಲಿ, ಸ್ಟೇಟಸ್ಗಳಲ್ಲಿ ಹಸಿರನ್ನು ಆಗಿರೋ ಥರ ನಾವು ಮಾಡ್ಕೊಳ್ತೀವಿ. ಆದರೆ ಇಷ್ಟಾದರೆ ಸಾಕ ಅಲ್ಲ ಅಲ್ವಾ? ನಮ್ಮ ದೈನಂದಿನ ಅಭ್ಯಾಸಗಳಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ತರೋ ಮೂಲಕ ಭೂಮಿಗೆ ನಾವು ಹುಟ್ಟಿರೋದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕಾದಂಥ ಒಂದು ಸುದಿನ ವಿಶ್ವ ಪರಿಸರ ದಿನ ಅಂತಂದರೆ ತಪ್ಪಾಗಲಿಕ್ಕಿಲ್ಲ.

ವಿಶ್ವ ಪರಿಸರ ದಿನಕ್ಕೆ ನಾವೇನಪ್ಪ ಮಾಡೋದು, ಒಂದು ಗಿಡವನ್ನು ನೆಡಬಹುದು, ಅದನ್ನು ಒಂದು ಸ್ವಲ್ಪ ಪೋಷಿಸ್ಬೋದು ಅಂತ ನಾವು ಅಂದ್ಕೊಳ್ತೀವಿ. ಹೌದು, ಖಂಡಿತ ಅದು ಕೂಡ ನಿಜ. ಆದರೆ ಇದರ ಜೊತೆಗೆ ಚಿಕ್ಕ ಚಿಕ್ಕ ದೈನಂದಿನ ಕೆಲಸಗಳಲ್ಲಿ ನಾವು ಕೆಲವೊಂದು ವಿಷಯಗಳನ್ನು ಗಮನಿಸೋದಾದರೆ, ಆದಷ್ಟು ನಮ್ಮ ಪಾಲಿನ ಒಂದು ಸೇವೆಯನ್ನು ಈ ಭೂಮಿಗೆ ಮಾಡಿದಂತೆ ಆಗುತ್ತೆ. ಏನು ಹೇಳ್ತೀರಾ? ಏನು ಅಂತಂದರೆ, ಇನ್ನು ಬೆಳಗ್ಗೆ ಒಲೆಯ ಮೇಲೆ ಹಾಲು ಉಕ್ಕುವಾಗ ನಾವೆಲ್ಲ ಗಡ್ಬಿಡಿಯಲ್ಲಿ ಇರ್ತೀವಿ ಅಲ್ವಾ? ಆ ಹೊತ್ತಿನಲ್ಲಿ ಈ ಹಾಲಿನ ಕವರ್ ಇರುತ್ತಲ್ಲ, ಆ ಕವರ್ನ ಪುಟ್ಟ ಮೂಲೆನ ನಾವು ಪೂರ್ತಿಯಾಗಿ ಕತ್ತರಿಸಿ ಬೀಸಾಕುವ ಆ ಸಣ್ಣ ನಡೆ ಅಂದರೆ ಆ ಒಂದು ಮಾಡ್ತೀವಲ್ಲ ನಾವು, ತಕ್ಷಣ ನಮ್ಗೆ ಅರ್ಜೆಂಟ್ಗೆ ಆ ಹಾಲಿನ ಒಂದು ಕೊನೆಯಲ್ಲಿ ಅದನ್ನು ಕಟ್ ಮಾಡಿ ಬೀಸಾಕ್ತೀವಿ ಅಲ್ವಾ? ಆದರೆ ಆ ಕಟ್ ಮಾಡಿರೋ ಒಂದು ತುಂಡು ಏನಿದೆಯಲ್ಲ ಮಣ್ಣಿನ ಒಡಲಿಗೆ ನಾವು ಚುಚ್ಚುವ ಒಂದು ಸಣ್ಣ ಮುಳ್ಳು ಅಂತ ನಾವು ಖಂಡಿತ ಅಂದ್ಕೊಳ್ಳೇಬೇಕು. ಯಾಕೆಂದರೆ ಆ ತುಂಡು ಕವರ್ನಿಂದ ಬೇರ್ಪಡದಂತೆ ಅರ್ಧ ಮಾತ್ರ ಕತ್ತರಿಸುವ ಜಾಗರೂಕತೆ ನಮ್ಮಲ್ಲಿದ್ದರೆ ಮಣ್ಣು ಕೂಡ ನಮ್ಮನ್ನು ಹರಿಸುತ್ತೆ. ಭೂಮಿಗೆ ಪ್ಲಾಸ್ಟಿಕ್ ಕಣ ಸೇದೇ ಇರೋ ಹಾಗೆ ನಾವೊಂದು ಚಿಕ್ಕ ಸೇವೆಯನ್ನು ಮಾಡಿದಂತೆ ಆಗುತ್ತೆ. ಇದಿಷ್ಟೇ ಅಲ್ಲ, ಇನ್ನು ಕಚೇರಿ ಏನಾದರೂ ಅಂದರೆ ಆಫೀಸ್ ಹತ್ತಿರ ಇದ್ದರೆ ಬೆಳ್ಳಂಬೆಳಗ್ಗೆ ಗಾಡಿಯೇ ಕೈ ತಿರುಗಿಸಿ ಹಾರ್ನ್ ಮಾಡ್ತಾ ಟ್ರಾಫಿಕ್ ಗದ್ದಲಕ್ಕೆ ಬೀಳುವ ಬದಲು ಕಚೇರಿ ಹತ್ತಿರ ಇದ್ದರೆ ಅಂದರೆ ಆಫೀಸ್ ಹತ್ತಿರ ಇದ್ದರೆ ಸೈಕಲ್ ಹತ್ತೋದು ಒಂಥರ ಬಾಲ್ಯದ ದಿನಗಳನ್ನು ಕೈ ಬೀಸಿ ಕರೆದಂತೆ ಆಗುತ್ತೆ. ಹಾಗೆ ಮುಖಕ್ಕೆ ಸ್ಪರ್ಶಿಸುವ ಮುಂಜಾವಿನ ಆ ತಂಗಾಳಿ ಇರುತ್ತಲ್ಲ, ಫೆಡಲ್ ತೊಳೆಯುವಾಗ ಮತ್ತು ಹೆಗಲಿರುವಾಗ ಆ ನಿರಾಳತೆ, ದೈಹಿಕ ವ್ಯಾಯಾಮ ಎಲ್ಲ ಸಹ ನಮಗೆ ಆರೋಗ್ಯಕ್ಕೂ ಸಹ ಹಿತ. ಬದುಕಿನ ವೇಗವನ್ನು ಕೊಂಚ ನಿಧಾನಿಸಿ ಪ್ರಕೃತಿಯನ್ನು ಆಸ್ವಾದಿಸಲು ಇದಕ್ಕಿಂತ ಚೆಂದದ ದಾರಿ ಬೇರೆ ಏನಿದೆ ಅಂತ ಹೇಳ್ತೀರಾ ಅಲ್ವಾ? ಹಾಗಾಗಿ ಹತ್ತಿರ ಇದ್ದಾಗ ಆದಷ್ಟು ಸೈಕಲ್ನ ಉಪಯೋಗ ಮಾಡೋದು ತುಂಬ ಒಳ್ಳೆಯದು, ಅಥವಾ ನಡಿಗೆ ಇನ್ನೂ ಒಳ್ಳೆಯದು ಅಂತ ಹೇಳ್ಬೋದು. ಅದರ ಜೊತೆಗೆ ಇನ್ನು ಮನೆ ಮೂಲೆಯಲ್ಲಿ ಅಥವಾ ಅಂಗಳದಲ್ಲೋ ಎಲ್ಲೋ ರಾತ್ರಿ ನಿಶಬ್ದವಾಗಿರುವಾಗ ಟಪ್ ಟಪ್ ಟಪ್ ಅಂತ ನೀರು ತೊಟ್ಟಿಕುವ ಸದ್ದು ನಮಗೆ ಕೇಳಿಸುತ್ತೆ. ಅದೇಕೋ ಮನಸ್ಸು ತಳಮಳ ಆಗ್ತಾ ಇರತ್ತೆ ಅಲ್ವಾ? ಅದು ಕೇವಲ ನೀರಿನ ಸೋರಿಕೆಯಲ್ಲ, ಭೂಮಿಯ ಕಣ್ಣೀರಿನಂತೆ ನಮಗೆ ಭಾಸ ಆಗತ್ತೆ. ಆ ಸಣ್ಣ ಸೋರಿಕೆಗೆ ಒಂದು ಪುಟ್ಟ ವಾಷರ್ ಹಾಕಿ ಬಂದ್ ಮಾಡಿದಾಗ ಇಡೀ ರಾತ್ರಿ ನಿರಾಳವಾಗಿ ನಿದ್ದೆ ನಮ್ಮನ್ನು ಆವರಿಸುತ್ತೆ. ನಮ್ಮೊಳಗೊಬ್ಬ ಪ್ಲಂಬರ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಜಲ ಸಂರಕ್ಷಣೆಗೆ ಇನ್ನೊಂದು ದೊಡ್ಡ ಉಪಕಾರ ಅಂತ ಅಲ್ಲ, ನಮ್ಮ ಮಟ್ಟಿಗೆ ನಮಗೆ ತಿಳಿದಿರುವಂತಹ ಒಂದು ಚಿಕ್ಕ ಕೆಲಸವನ್ನು ನಾವು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಏನು ಹೇಳ್ತೀರಾ?

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನು. ಈಗ ಸಮಯ 10:19:45. ಪರಿಸರ ರಕ್ಷಣೆಗಾಗಿ ಇನ್ನೇನೆಲ್ಲ ಮಾಡಬಹುದಪ್ಪ ಅಂತ ನಾವು ಗಮನ ಹರಿಸಿದಾಗ, ಹಗಲಿನ ಹೊತ್ತು ಕಿಟಕಿಗಳ ಪರದೆಯನ್ನು ಸರಿಸಿ ಸೂರ್ಯನ ಬೆಳಕನ್ನು ಮನೆ ತುಂಬಿಸ್ಕೊಳ್ಳುವಾಗ ಸಿಗುವಂತಹ ಪಾಸಿಟಿವ್ ಎನರ್ಜಿನೇ ಬೇರೆ ಅಲ್ವಾ? ಅಂಥ ಇದನ್ನು ಟೈಮಲ್ಲಿ ನಾವು ಹಗಲಿನ ಹೊತ್ತು ಅಂದರೆ ಕಿಟಕಿಗಳ ಪರದೆಯನ್ನು ಸರಿಸೋದ್ರಿಂದ ಕರೆಂಟನ್ನು ಸ್ವಲ್ಪ ಆದರೂ ನಾವು ಸೇವ್ ಮಾಡಬಹುದು ಅಂತ ಹೇಳ್ಬೋದು. ಜೊತೆಗೆ ಈಗ ನಾವೆಲ್ಲ ಗಮನಿಸಿರ್ತೀವಿ, ಈ ಮೊಬೈಲ್ನ ಚಾರ್ಜ್ ಮಾಡ್ತೀವಿ, ಚಾರ್ಜ್ ಆದ ತಕ್ಷಣ ಸ್ವಿಚ್ ಆಫ್ ಮಾಡಲ್ಲ, ಆ ಪ್ಲಗ್ನಿಂದ ಅದನ್ನು ತೆಗೆಯೋದೂ ಇಲ್ಲ. ಸೊ ದಯವಿಟ್ಟು ಅದನ್ನು ಮಾಡೋದ್ರಿಂದ ಸಹ, ನಾವು ಸ್ವಿಚ್ ಆಫ್ ಮಾಡೋದ್ರಿಂದ ಸಹ ಸ್ವಲ್ಪ ಮಟ್ಟಿಗೆ ನಾವು ಕರೆಂಟನ್ನು ಉಳಿಸೋ ನಿಟ್ಟಿನಲ್ಲಿ ಸ್ವಲ್ಪ ಸೇವೆಯನ್ನು ಮಾಡ್ದಂಗೆ ಆಗುತ್ತೆ. ಹಾಗೆ ಇನ್ನು ಶವರ್ ಕೆಳಗೆ ನಿಂತು ಮೈ ಮರೆತು ಇಷ್ಟ ಆಗೋ ಥರ ಸ್ನಾನ ಮಾಡೋರು ಕೆಲವೊಬ್ಬರು ಇರ್ತಾರೆ. ಆದರೆ ನೀವು ಗಮನಿಸಿ, ಬಕೆಟ್ ತುಂಬಿದ ನೀರಿನಲ್ಲಿ ಚೊಂಬಿನಿಂದ ನೀರು ತಲೆ ಮೇಲೆ ಸುತ್ತಕೊಳ್ಳುವಾಗ ಸಿಗುವಂತಹ ಆ ಹಿತವಾದ ಸುಖಾನೇ ಬೇರೆ ಅಂತ ಹೇಳ್ಬೋದು. ನದಿಯೊಂದರಲ್ಲಿ ಮುಳುಗೆದ್ದ ಅನುಭವ ಅದು, ಏನಂತೀರ ಅಲ್ವಾ? ನೀರನ್ನು ಅಳೆದು ಸುರಿದು ಬಳಸೋವಾಗ ಆ ನೀರ ಹನಿಗಳ ಮೇಲಿನ ಗೌರವ ನಮ್ಗರಿಯದಂತೆ ಹೆಚ್ಚಾಗುತ್ತಾ ಹೋಗುತ್ತೆ. ಹಾಗಾಗಿ ಶವರ್ ಸ್ನಾನ ಬೇಡ, ಬಕೆಟ್ ಸ್ನಾನವೇ ಬೆಸ್ಟು ಅಲ್ವಾ? ಜೊತೆಗೆ ಇನ್ನು ತರಕಾರಿ ಸಿಪ್ಪೆ ಆಗಿರ್ಬೋದು, ಹಣ್ಣಿನ ತರಕಲು, ಒಣಗಿದ ಹೂಗಳು ಇವೆಲ್ಲವೂ ಸಹ ಕಸದ ತೊಟ್ಟಿಗೆ ಸುರಿದ್ರೆ ದುರ್ನಾತ ಬರುತ್ತೆ. ಅದೇ ಅವುಗಳನ್ನು ಒಂದು ಸಣ್ಣ ಕುಂಡದಲ್ಲಿ ಪ್ರೀತಿಯಿಂದ ಕರಗಿಸಿ ಕಪ್ಪನೆಯ ಮಣ್ಣಿನ ಸುವಾಸನೆಯುಳ್ಳ ಗೊಬ್ಬರ ಸಿದ್ಧ ಆಗುತ್ತೆ. ನಮ್ಮ ಕೈಯಾರೆ ಸಿದ್ಧಪಡಿಸಿದ ಆ ಗೊಬ್ಬರವನ್ನು ಬಾಲ್ಕನಿಯ ಗಿಡಗಳಿಗೆ ಹಾಕಿದಾಗ ಅವು ಮತ್ತಷ್ಟು ನಕ್ಕಂತೆ ನಮಗೆ ಭಾಸ ಆಗುತ್ತೆ. ಆಗ ಮನೆ ಮನಸ್ಸು ತಂಪಾಗಿರುತ್ತೆ. ಇದಕ್ಕಿಂತ ಉತ್ತಮ ಐಡಿಯಾ ಇನ್ನೇನಾದರೂ ಇದೆಯಾ? ಇಲ್ಲ ಅಲ್ವಾ? ಇದರ ಜೊತೆಗೆ ಬಟ್ಟೆ ಬ್ಯಾಗು ನಮ್ಮ ಸದಾ ಜೊತೆಯಲ್ಲಿ ಇರಲಿ ಅನ್ನೋದು ಇನ್ನೊಂದು ಅನಿಸಿಕೆ. ಯಾಕೆಂದರೆ ಪ್ಲಾಸ್ಟಿಕ್ಕನ್ನು ನಾವು ಅವಾಯ್ಡ್ ಮಾಡಬಹುದು ಬಟ್ಟೆ ಬ್ಯಾಗನ್ನು ಉಪಯೋಗಿಸೋದ್ರಿಂದ.

ವಿಶ್ವದಾದ್ಯಂತ ಇಂದು ಪರಿಸರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನಾವೆಲ್ಲರೂ ಸಹ ಈ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡೋದ್ರಿಂದ ನಮ್ಮ ಒಂದು ಅಳಿಯಲ್ಲವೋ ಸೇವೆಯನ್ನು ನಾವು ಮಾಡಲೇಬೇಕು. ಈ ನಾವು ಹಿಂದೆ ಎಚ್ಚರಗೊಳ್ತಿದ್ರೆ ಭವಿಷ್ಯದಲ್ಲಿ ನಾವಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆ ಅತ್ಯಂತ ದುಬಾರಿ ದಿನಗಳನ್ನು ಎದುರಿಸಬೇಕಾಗತ್ತೆ ಅನ್ನೋದು ನಾವೆಲ್ಲರೂ ಸಹ ಮರಿಬಾರ್ದು. ಶುದ್ಧ ಗಾಳಿ ಮತ್ತು ಕುಡಿಯುವ ನೀರಿಗಾಗಿ ಯುದ್ಧಗಳು ನಡೀತಾವೆ ಅಂತಂದ್ರೂ ಅಚ್ಚರಿ ಏನಿಲ್ಲ. ಪ್ರಕೃತಿಯನ್ನು ಲೂಟಿ ಮಾಡಿ ನಾವು ಗಳಿಸುವ ಕೋಟ್ಯಾಂತರ ರೂಪಾಯಿ ಆಸ್ತಿ ಉಸಿರಾಡಲು ಶುದ್ಧ ಗಾಳಿನೇ ಇಲ್ಲ ಅಂತಂದಾಗ ಸಂಪೂರ್ಣ ವ್ಯರ್ಥ ಅನ್ಸುತ್ತೆ ಅಲ್ವಾ? ಕಾಡನ್ನು ಕಡಿದು ಕಾಂಕ್ರೀಟ್ ಜಗತ್ತನ್ನು ಸೃಷ್ಟಿಸುತ್ತಿರುವ ನಮಗೆ ಪ್ರಕೃತಿಯ ಮುನಿಸನ್ನು ಎದುರಿಸುವ ಶಕ್ತಿ ಖಂಡಿತ ಇಲ್ಲ. ಇದೆಲ್ಲರೂ ಸಹ ಒಪ್ಕೊಳ್ಳುವಂತಹ ಒಂದು ವಿಷಯ. ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರೂ ಸಹ ಮತ್ತೊಂದು ಜೀವಂತ ಭೂಮಿಯನ್ನು ಸೃಷ್ಟಿಸಲು ಮಾನವನಿಗೆ ಸಾಧ್ಯ ಇಲ್ಲ ಅನ್ನೋದು ನಾವೆಲ್ಲರೂ ಸಹ ಮರಿಬಾರ್ದು. ಹಾಗಾಗಿ ಪರಿಸರ ದಿನದ ಆಚರಣೆ ಕೇವಲ ಒಂದು ದಿನದ ಸಂಭ್ರಮ ಅಥವಾ ಫೋಟೋ ತೆಗೆಸಿಕೊಳ್ಳುವ ಕಸರತ್ತಾಗಬಾರ್ದು. ಬದಲಾವಣೆಯ ಸಂಕಲ್ಪ ಇಂದಲ್ಲ, ಈ ಕ್ಷಣದಿಂದಲೇ ಜಾರಿಗೆ ಬರಬೇಕು ಅಲ್ವಾ? ಪ್ರಕೃತಿಯನ್ನು ರಕ್ಷಿಸೋದು ಅಂತಂದರೆ ನಮ್ಮನ್ನು ನಾವೇ ರಕ್ಷಿಸಿಕೊಳ್ಳೋದು ಅಂತ ಅರ್ಥ ಅಂತ ಹೇಳ್ತಾ ಇಂದಿನ ಗಾನಗಂಗೆ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಇದಾಗಿದೆ.

0: ಗಾನಗಂಗೆ ಕಾರ್ಯಕ್ರಮವನ್ನ ಇದುವರೆಗೆ ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ಬೆಂಗಳೂರು. ಸುನೇರೆ ಫಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3233.
0: ಮೌಸಮ್ ಚಿತ್ರಕ್ಕೆಂದು ಭೂಪೇಂದರ್ ಅವರು ಹಾಡಿರುವಂತಹ ಗೀತೆ, ಗುಲ್ಜಾರ್ ಅವರ ಸಾಹಿತ್ಯವಿದೆ, ಮದನ್ ಮೋಹನ್ ಅವರ ಸಂಗೀತ.

ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಫರಾರ್ ಚಿತ್ರದ ಗೀತೆ ಇನ್ನು ಮುಂದೆ ಪ್ರಸಾರ ಆಗುತ್ತೆ. ರಾಜೇಂದ್ರ ಕೃಷ್ಣ ಅವರ ಸಾಹಿತ್ಯಕ್ಕೆ ಕಲ್ಯಾಣ್ಜಿ ಆನಂದ್ಜಿ ಅವರ ಸಂಗೀತ.

0: ಇದುವರೆಗೆ ಸುನೇರಿ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
1: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
0: ಆಕಾಶವಾಣಿ ಬೆಂಗಳೂರು. ಈಗ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದೇ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಈಗಲೇ ನಿನ್ನ ಕನ್ಯಾಸರೇ ಆ ನೆಲವೆಲ್ಲ

ಕಾಶ್ಮೀರದ ಗಿಳಿಯೇ ನೀ ಬಲ್ಲೆಯೇನೆ, ಕಾಶ್ಮೀರ

ನಾನಾಡ ನುಡಿಯಲ್ಲ ಸವಿಯಾದ ಜೇನೆ ಆ ನಮ್ಮ

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಪ್ರಕೃತಿ ಪ್ರೇರಿತ ಹವಾಮಾನಕ್ಕಾಗಿ ಮತ್ತು ನಮ್ಮ ಭವಿಷ್ಯಕ್ಕಾಗಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪರಿಸರ ದಿನಾಚರಣೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ವ ಪರಿಸರ ದಿನದ ಶುಭಾಶಯ ಕೋರಿದ್ದಾರೆ. ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿರುವ ಎಲ್ಲರನ್ನೂ ತಾವು ಅಭಿನಂದಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಪರಿಸರವನ್ನು ರಕ್ಷಿಸುವ ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ಹೆಚ್ಚಿಸುವ ನಮ್ಮ ಬದ್ಧತೆಯನ್ನು ಪುನರುಚ್ಚರಿಸುವ ದಿನವಿಂದು ಎಂದು ಅವರು ಹೇಳಿದ್ದಾರೆ. ಏಕ್ ಪೇಡ್ ಮಾ ಕೆ ನಾಮ್ ನಂತಹ ಉಪಕ್ರಮಗಳು ಪ್ರತಿ ವರ್ಷ ಸುಮಾರು 1,19,000 ಹೆಕ್ಟೇರ್ ಅರಣ್ಯ ವಿಸ್ತರಿಸುವಲ್ಲಿ ಗಮನಾರ್ಹ ಕೊಡುಗೆ ನೀಡುತ್ತಿವೆ ಎಂದು ಪ್ರಧಾನಮಂತ್ರಿ ಸಮುದಾಯದ ಸಹಭಾಗಿತ್ವವನ್ನು ಶ್ಲಾಘಿಸಿದ್ದಾರೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ನೂತನ ರಂಗಮಂದಿರ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರಕ್ಕೆ ಇಂದು ಬೆಳಗ್ಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಹಂಪಿ ಹೋಲುವ ದೃಶ್ಯ ವೈಶಿಷ್ಟ್ಯ ಒಳಗೊಂಡ ಕೇಂದ್ರ ಸಂಸದರ ಅನುದಾನದಲ್ಲಿ ನಿರ್ಮಾಣವಾಗುತ್ತಿದೆ. ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆ ರಂಗಮಂದಿರ ಆವರಣದಲ್ಲಿ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ಅವರು ಸಸಿ ನೆಟ್ಟರು. ಮೈಸೂರಿನ ಕಾರಂಜಿ ಕೆರೆ ಬಳಿ ಇಂದು ಮಧ್ಯಾಹ್ನ 2:15 ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ 100 ಸಸಿ ನೆಡುವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮೈಸೂರು ಕೊಡಗು ಸಂಸದ ಯದುವೀರ್ ವಡಿಯರ್ ತಿಳಿಸಿದ್ದಾರೆ. ಮುಖ್ಯ ಅತಿಥಿಯಾಗಿ ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭಾಗವಹಿಸಲಿದ್ದಾರೆ. ಸ್ವಚ್ಛ ಮಾಲಿನ್ಯರಹಿತ ಸಾರಿಗೆಯನ್ನು ಉತ್ತೇಜಿಸಲು ಕ್ರಾಂತಿಕಾರಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪಿಎಂ ಇ ಡ್ರೈವ್ ಯೋಜನೆ ಮೂಲಕ ಹಸಿರು ಸಾರಿಗೆಯನ್ನು ಉತ್ತೇಜಿಸಲಾಗುತ್ತಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ವಿಶ್ವ ಪರಿಸರ ದಿನದ ಹಿನ್ನೆಲೆ ಇಂದೇ ಒಂದು ಸಸಿ ನೆಟ್ಟು ಪೋಷಿಸುವ ಸಂಕಲ್ಪ ಮಾಡೋಣ. ಇಂಗಾಲದ ಹೊರಸೂಸುವಿಕೆಯನ್ನು ಶೂನ್ಯ ಮಟ್ಟಕ್ಕೆ ಇಳಿಸಲು ದೃಢ ಹೆಜ್ಜೆ ಇರಿಸೋಣ ಎಂದಿದ್ದಾರೆ. ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಾ ಅಭಿಯಾನ್ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾದೆಮಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಸಸ್ಯಶಾಸ್ತ್ರ ಅಧ್ಯಯನ ವಿಭಾಗ ಸಸ್ಯೋದ್ಯಾನಗಳ ವಿನ್ಯಾಸ ನಿರ್ವಹಣೆ ಹಾಗೂ ಸುಸ್ಥಿರ ಜೀವನೋಪಾಯ ಕುರಿತ ರಾಷ್ಟೀಯ ವಿಚಾರ ಸಂಕಿರಣವನ್ನು ಇಂದು ಸೆನೆಟ್ ಸಭಾಭವನದಲ್ಲಿ ಆಯೋಜಿಸಿವೆ. ಜೀವ ವೈವಿಧ್ಯ ಮಂಡಳಿಯ ಮಾಜಿ ಅಧ್ಯಕ್ಷ ಅನಂತ್ ಹೆಗಡೆ ಅಶೀಸರ್ ಇಂದು ಬೆಳಗ್ಗೆ ವಿಚಾರ ಸಂಕಿರಣಕ್ಕೆ ಚಾಲನೆ ನೀಡಿದರು. ವಿಚಾರ ಸಂಕಿರಣದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಿರಿಯ ಸಸ್ಯಶಾಸ್ತ್ರಜ್ಞ ಪ್ರೊಫೆಸರ್ ದೇವರಾಜನ್ ತಂಗದೊರೈ ಹಾಗೂ ಸಸ್ಯಶಾಸ್ತ್ರ ಸ್ನಾತಕೋತ್ತರ ಅಧ್ಯಯನ ವಿಭಾಗದ ವಿದ್ಯಾರ್ಥಿನಿ ಮಧುಮತಿ.
1: ಇಂದಿನ ಸಂರಕ್ಷಣೆ ನಾಳಿನ ಸಮೃದ್ಧಿ.
2: ಕಾರ್ಯಾಗಾರದ ಮುಖ್ಯ ಉದ್ದೇಶ ಸಸ್ಯೋದ್ಯಾನಗಳ ಯೋಜನೆ ವಿನ್ಯಾಸ ಮತ್ತು ನಿರ್ವಹಣೆಯ ಮೂಲಕ ಸಸ್ಯಜನ್ಯ ಸಂಪನ್ಮೂಲಗಳ ಸಂರಕ್ಷಣೆ ಅವುಗಳ ಸುಸ್ಥಿರ ಬಳಕೆ ಹಾಗೂ ಭವಿಷ್ಯದ ಆಹಾರ ಮತ್ತು ಪರಿಸರ ಭದ್ರತೆಯನ್ನು ಬಲಪಡಿಸುವುದಾಗಿದೆ. ಇಂತಹ ಸಸ್ಯೋದ್ಯಾನಗಳು ಅಪರೂಪದ ಹಾಗೂ ಸ್ಥಳೀಯ ಸಸ್ಯಗಳ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಜೊತೆಗೆ ಸಂಶೋಧನೆ ಶಿಕ್ಷಣ ಮತ್ತು ಪರಿಸರ ಜಾಗೃತಿಗೆ ಸಹ ಪರಿಣಾಮಕಾರಿ ವೇದಿಕೆಗಳಾಗಿವೆ. ಈ ರಾಷ್ಟೀಯ ಕಾರ್ಯಾಗಾರವು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಸೆನೆಟ್ ಹಾಲ್ನಲ್ಲಿ ನಡೆಯಲಿದ್ದು ಪರಿಸರಾಸಕ್ತರಿಗೆ ಜ್ಞಾನ ವಿನಿಮಯ ಮತ್ತು ಚರ್ಚೆಗೆ ಉತ್ತಮ ಅವಕಾಶವನ್ನು ಒದಗಿಸಲಿದೆ. ಸಸ್ಯ ಸಂಪತ್ತನ್ನು ಉಳಿಸೋಣ, ಸುಸ್ಥಿರ ಭವಿಷ್ಯವನ್ನು ಕಟ್ಟೋಣ. ಪರಿಸರ ಸಂರಕ್ಷಣೆ ಮತ್ತು ಜೀವ ವೈವಿಧ್ಯದ ಮಹತ್ವವನ್ನು ಮತ್ತಷ್ಟು ಬಲ

0: ಪಡಿಸುವ ಮಹತ್ವದ ಹೆಜ್ಜೆಯಾಗಿದೆ.
1: ವಿಶ್ವ ಪರಿಸರ ದಿನದ ಅಂಗವಾಗಿ ಕೇಂದ್ರ ಶಿಕ್ಷಣ ಸಚಿವಾಲಯದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹ್ಯಾಶ್ಟ್ಯಾಗ್ ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಸಹಭಾಗಿತ್ವದಲ್ಲಿ ದೇಶಾದ್ಯಂತ ಶಾಲಾ ವಿದ್ಯಾರ್ಥಿಗಳಲ್ಲಿ ಪರಿಸರ ಜಾಗೃತಿ ಹಾಗೂ ಸುಸ್ಥಿರ ಜೀವನ ಶೈಲಿಯನ್ನು ಅಳವಡಿಸಲು ಯೋಜಿಸಿದೆ. ಇಂದಿನಿಂದ ಈ ತಿಂಗಳ 30ನೇ ತಾರೀಖಿನವರೆಗೆ ಹಸಿರು ಬೇಸಿಗೆ ಶಿಬಿರಗಳ ಸಂಘಟನೆ, ಶಾಲೆಗಳಲ್ಲಿ ಮಿಷನ್ ಲೈಫ್ಗಾಗಿ ಪರಿಸರ ಕ್ಲಬ್ಗಳ ಸ್ಥಾಪನೆ, ಸೆಪ್ಟೆಂಬರ್ 30ರವರೆಗೆ 3ನೇ ಆವೃತ್ತಿಯ ಏಕ್ ಪೇಡ್ ಮಾ ಕೆ ನಾಮ್ ಅನುಷ್ಠಾನಕ್ಕೆ ನೀಲನಕ್ಷೆ ರೂಪಿಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯ ಶ್ರೀ ಶಾರದಾಂಬೆ ದೇವಾಲಯಕ್ಕೆ ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭೇಟಿ ನೀಡಿ ದರ್ಶನ ಪಡೆದರು. ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ, ಶ್ರೀ ವಿಧುಶೇಖರ ಸ್ವಾಮೀಜಿ ಸಚಿವರನ್ನು ಗೌರವಿಸಿದರು. ಗಡಿಗಳ ಆರೋಗ್ಯ ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ ನಾಳೆ ಜೂನ್ 6 ವಿಶ್ವ ಕೀಟ ದಿನದ ಸಾರ್ಥಕ ದಶಮಾನೋತ್ಸವ. ರಾಷ್ಟೀಯ ಸ್ವಯಂ ಸೇವಕ ಸಂಘದ 2ನೇ ಸರಸಂಘ ಚಾಲಕರಾಗಿದ್ದ ಗುರೂಜಿ ಮಾಧವ್ ಸದಾಶಿವರಾವ್ ಗೊಳವಲ್ಕರ್ ಅವರ ಪುಣ್ಯತಿಥಿ ಹಿನ್ನೆಲೆ ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಗುರೂಜಿ ಅವರ ವ್ಯಕ್ತಿತ್ವ ಮತ್ತು ಕೃತಿತ್ವ ನೆನೆದು ಶ್ರದ್ದಾಸುಮನ ಅರ್ಪಿಸಿದ್ದಾರೆ. ದೇಶ ರಕ್ಷಣಾ ಸಿದ್ದತೆ ಬಲಪಡಿಸುವ ಹಾಗೂ ತುರ್ತು ಪರಿಸ್ಥಿತಿ ಎದುರಿಸುವ ಪೂರ್ವ ಸಿದ್ದತೆ ಭಾಗವಾಗಿ ಶಿವಮೊಗ್ಗದಲ್ಲಿ ವೈಮಾನಿಕ ದಾಳಿಯ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು, ಇಲಾಖೆಗಳ ಸನ್ನದ್ದತೆ ಪರಿಶೀಲಿಸಲು ಇಂದು ಸಂಜೆ 5 ಗಂಟೆಗೆ ನೆಹರು ಕ್ರೀಡಾಂಗಣದಲ್ಲಿ ಅಣುಕು ಕಾರ್ಯಾಚರಣೆ ನಡೆಯಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ
2: ಆಕಾಶವಾಣಿ ವನಿತಾ ವಿಹಾರ.
3: ಆಕಾಶವಾಣಿ ವನಿತಾ ವಿಹಾರ. ನಮ್ಮ ಇಂದಿನ ವನಿತಾ ವಿಹಾರದಲ್ಲಿ ಕಲಬುರಗಿಯ ಓಂ ನಗರದ ಶ್ರೀ ವೈಭವಲಕ್ಷ್ಮಿ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
4: ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಮಧ್ವೇಶ ವಿಠಲದಾಸರ ಕೃತಿ

ವನಿತಾ ವಿಹಾರದಲ್ಲಿ ಕಲಬುರಗಿಯ ಓಂ ನಗರದ ಶ್ರೀ ವೈಭವ ಲಕ್ಷ್ಮಿ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದ್ರಿ. ಭಾಗವಹಿಸಿದ್ದವರು ನಿರ್ಮಲಾ ಟಿ ಜೋಶಿ, ಸುಲೋಚನಾ ಎಸ್ ಸಾಂಗ್ವಿಕರ್, ವೀಣಾ ತಿಕೋಟಿಕರ್, ವಿಜಯಲಕ್ಷ್ಮಿ ಎ ಕುಲಕರ್ಣಿ, ಚಂದ್ರಕಲಾ ವಿ ಜಾಹಗೀರ್ದಾರ್, ಅನಿತಾ ಎ ದೇಸಾಯಿ ಹಾಗೂ ಅನುರಾಧ ಎಲ್ ದೇಶಮುಖ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಕಲಬುರಗಿ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: 2500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.
3: ಹರಿವಾ

0: ಆಕಾಶವಾಣಿ ಬೆಂಗಳೂರು, ಸಮಯ 12:30. ಈಗ ಕೆಲವು ಜಾಹೀರಾತು ಹಾಗೂ ಪ್ರಕಟಣೆಗಳು.
1: ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
2: ಸಿಕ್ಕಿಬಿದ್ರು.
3: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
6: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
5: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ, ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಿಮಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆಗೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಧುಮೇಹವನ್ನು ಹಿಮ್ಮೆಟ್ಟಿಸುವ ಪ್ರಕ್ರಿಯೆ ಈ ಕುರಿತು ಡಾಕ್ಟರ್ ಹರ್ಷಕುಮಾರ್ ಹೆಚ್ಎಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
2: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಹರ್ಷಕುಮಾರ್ ಎಚ್ಎಲ್ ಅವರು ಇದ್ದಾರೆ. ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ ಅಂದ್ರೆ ಮಧುಮೇಹ ಕಾಯಿಲೆಯ ರಿವರ್ಸಲ್ ಅನ್ನೋದು ಈಗ ಬಹಳ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಪದ. ಡಯಾಬಿಟಿಸ್ ರಿವರ್ಸಲ್ ನಿಜವಾಗ್ಲೂ ಮಾಡ್ಕೋಬಹುದಾ, ನಿಜಾನಾ ಅಲ್ವಾ ಅನ್ನೋದನ್ನ ತಜ್ಞ ವೈದ್ಯರನ್ನ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ.
3: ನಮಸ್ಕಾರ.
2: ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಮಧುಮೇಹ ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಟ್ಟು ಅದನ್ನ ರಿವರ್ಸ್ ಮಾಡಬಹುದಾ ಮಾಡಕ್ ಆಗಲ್ವಾ ಅನ್ನೋದನ್ನ ನೋಡೋಣ.
3: ಮಧುಮೇಹ ಅಂತ ಸಾಮಾನ್ಯವಾಗಿ ಜನ ಏನ್ ಕರೀತಾರೆ ಅದರಲ್ಲಿ ಎರಡು ರೀತಿ ಇರುತ್ತೆ. ನಾವು ವೈದ್ಯಕೀಯವಾಗಿ ನೋಡುವಾಗ ಟೈಪ್ ಒನ್ ಅವ್ರ ಮೊದಲನೇ ರೀತಿಯ ಮಧುಮೇಹ ಅಂದ್ರೆ ಅದರಲ್ಲಿ ಏನಾಗುತ್ತೆ, ಮಧುಮೇಹ ಪ್ಯಾನ್ಕ್ರಿಯಾಸ್ ಗ್ರಂಥಿ ಡ್ಯಾಮೇಜ್ ಆಗಿರುತ್ತೆ. ಪ್ಯಾನ್ಕ್ರಿಯಾಸ್ ಗ್ರಂಥಿ ಏನು ಮಾಡುತ್ತೆ, ಇನ್ಸುಲಿನ್ ಅನ್ನು ತಯಾರು ಮಾಡುತ್ತೆ. ಇನ್ಸುಲಿನ್ ಏನು ಮಾಡುತ್ತೆ, ರಕ್ತದಲ್ಲಿ ಆಗ್ತಕ್ಕಂಥ ನಾವು ಏನು ಆಹಾರ ತಿಂದಮೇಲೆ ರಕ್ತದಲ್ಲಿ ಸಕ್ಕರೆ ಲೆವೆಲ್ ಜಾಸ್ತಿ ಆಗುತ್ತಲ್ಲ, ಅದನ್ನು ಕಂಟ್ರೋಲಿಗೆ ತರುವಂಥ ಒಂದು ಹಾರ್ಮೋನ್ ಅದು ಇನ್ಸುಲಿನ್. ಅದೇನಾಗುತ್ತೆ, ಆ ಇನ್ಸುಲಿನ್ ಗ್ರಂಥಿನೇ ಡ್ಯಾಮೇಜ್ ಆಗಿರುತ್ತೆ. ಅಂಥವ್ರಲ್ಲಿ ಏನಾಗುತ್ತೆ, ನಾವು ಮಧುಮೇಹನ ರಿವರ್ಸ್ ಮಾಡ್ಲಿಕ್ಕೆ ಬರಲ್ಲ, ಅದು ಮೊದಲನೇ ಕ್ಯಾಟಗರಿ. ಅವರಲ್ಲಿ ಯೂಶಲಿ ಏನಾಗುತ್ತೆ, ಅದು ಅನುವಂಶಿಕವಾಗಿ ಬಂದಿರುತ್ತೆ, ಚಿಕ್ಕ ವಯಸ್ಸಿನಲ್ಲೇ ಅವ್ರಿಗೆ ಬಂದಿರುತ್ತೆ.
2: ಟೈಪ್ ಒನ್
3: ಅಂತ ಹೇಳ್ತೀವಲ್ಲ ಆ ಥರದ್ದು. ಇನ್ನು ಕೆಲವರಲ್ಲಿ ಏನಾಗುತ್ತೆ, ದೇಹದಲ್ಲಿ ಫಾರ್ ಎಕ್ಸಾಂಪಲ್ ಈಗ ಕೆಲವರು ಏನ್ ಮಾಡ್ತಾರೆ, ಕುಡಿತದ ಚಟದಿಂದ ಕುಡಿತದ ಚಟ ಮಿತಿ ಮೀರಿದಾಗ ಏನಾಗುತ್ತೆ, ಮತ್ತೆ ಪ್ಯಾನ್ಕ್ರಿಯಾಸ್ ಗ್ರಂಥಿ ಹಾಳಾಗೋಗುತ್ತೆ, ಡ್ಯಾಮೇಜ್ ಆಗೋಗ್ಬಿಡುತ್ತೆ. ಸೊ ಅಂಥವ್ರಲ್ಲಿ ಕೂಡ ನಾವು ಅದನ್ನ ರಿವರ್ಸ್ ಮಾಡ್ಲಿಕ್ಕೆ ಬರಲ್ಲ. ಆದ್ರೆ ಎರಡನೇ ಕ್ಯಾಟಗರಿ ಉಂಟು, ಅದಕ್ಕೆ ನಾವು ಟೈಪ್ ಟು ಅಂತ ಕರಿತೇವೆ. ಈ ಟೈಪ್ ಟು ಮಧುಮೇಹದಲ್ಲಿ ಏನಾಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ಒಂದು 40-45 ವರ್ಷಕ್ಕೆ ರೋಗ ಶುರುವಾಗುತ್ತೆ ಅಥವಾ ಶುರುವಾಗಿದೆ ಅನ್ನೋದು ಜನರಿಗೆ ಗೊತ್ತಾಗುತ್ತೆ. ಏನೋ ಬೇರೆ ಏನೋ ಸಮಸ್ಯೆ ಆಗಿರುತ್ತೆ, ಉದಾಹರಣೆಗೆ ಕಾಲ್ಗೆ ಏನೋ ಗಾಯ ಆಗಿರುತ್ತೆ, ಅದು ಮಾಯ್ತಾ ಇರೋದಿಲ್ಲ, ಎಷ್ಟು ದಿವಸ ಆದ್ರೂ ಗಾಯ ಗುಣ ಆಗೋದಿಲ್ಲ, ಅವ್ರು ಎಲ್ಲೋ ತೋರಿಸ್ಲಿಕ್ಕೆ ಹೋದಾಗ ಅವ್ರಿಗೆ ಹಿಂಗ್ ಸಕ್ಕರೆ ಕಾಯಿಲಿದೆ ಅಂತ ಹೇಳ್ತಾರೆ. ಸೊ ಈ ತರ ಬೇರೆ ಏನಾದ್ರು ಮತ್ತೆ ಮತ್ತೆ ಅವ್ರಿಗೆ ತೊಂದರೆಗಳು ಬಂದು ಅವ್ರ ಆಸ್ಪತ್ರೆಗೆ ಹೋದಾಗ ಅಚಾನಕ್ ಆಗಿ ಅಥವಾ ಅನಿರೀಕ್ಷಿತವಾಗಿ ಗೊತ್ತಾಗುತ್ತೆ. ಇನ್ನು ಕೆಲವ್ರಿಗೆ ಏನಾಗುತ್ತೆ, ಕಾಂಪ್ಲಿಕೇಶನ್ ಆದ ನಂತರ ಗೊತ್ತಾಗುತ್ತೆ. ಉದಾಹರಣೆಗೆ ಏನೋ ಹಾರ್ಟ್ ಅಟ್ಯಾಕ್ ಆಯ್ತು, ಆಸ್ಪತ್ರೆ ಕರ್ಕೊಂಡ್ಬಂದಿದ್ರು, ಅವ್ರಿಗೆ ನಾವು ರಕ್ತದ ಸ್ಯಾಂಪಲ್ ತೆಗೆದು ನೋಡಿದಾಗ ಅವಾಗ ಮಧುಮೇಹ ಇದೆ ಅಂತ ಗೊತ್ತಾಗುತ್ತೆ. ಇಂತಹ ಏನು ಎರಡನೇ ಕ್ಯಾಟಗರಿ ಪೇಷಂಟ್ಸ್ ಏನಿರ್ತಾರಲ್ಲ, ಅವರಲ್ಲಿ ಬಹುತೇಕ ಪ್ಯಾನ್ಕ್ರಿಯಾಸ್ ಗ್ರಂಥಿ ಸರಿ ಇರುತ್ತೆ, ಆದರೆ ಇನ್ಸುಲಿನ್ ಕೆಲಸ ಮಾಡೋ ರೀತಿನಲ್ಲಿ ಅಥವಾ ಅದು ಸರಿಯಾದ ಪ್ರಮಾಣದಲ್ಲಿ ಗ್ರಂಥಿಯಿಂದ ಔಟ್ಪುಟ್ ಆಗ್ದಲೇ ಕೆಲವು ಇಶ್ಯೂಸ್ ಆಗಿರುತ್ತೆ. ಇಂಥ ಎರಡನೇ ಕ್ಯಾಟಗರಿಯ ಮಧುಮೇಹಗಳಲ್ಲಿ ಏನಾಗುತ್ತೆ, ಆಲ್ಮೋಸ್ಟ್ ಒಂದು 60-70%ಗಳಲ್ಲಿ ನಾವು ರಿವರ್ಸ್ ಮಾಡಬಹುದು ಅಂತ ಹೇಳ್ತೀವಿ. ನಾವು
2: ರಿವರ್ಸ್ ಮಾಡಬಹುದು ಸರ್?
3: ರಿವರ್ಸ್ ಮಾಡಬಹುದು ಅಂದ್ರೆ, ನಮ್ಮ ದೇಶದಲ್ಲಿ ಏನಾಗಿದೆ, ಸಕ್ಕರೆ ಕಾಯಿಲೆ ಇರ್ತಕ್ಕಂಥ ಜನರಲ್ಲಿ ಟೈಪ್ ಟು ಇರೋರೇ ಜಾಸ್ತಿ ಇದ್ದಾರೆ ನಮ್ಮ ಇಡೀ ದೇಶದಲ್ಲಿ. ಯುರೋಪಿನ ಉತ್ತರ ಭಾಗ, ನಾರ್ವೆ ಅಂತ ಕಡೆ, ಫಿನ್ಲ್ಯಾಂಡ್ ಅಂತ ಕಡೆ ಎಲ್ಲ ಟೈಪ್ 1 ಹೆಚ್ಚು ಕಾಮನ್ ಇದೆ. ಆದರೆ ಟೈಪ್ 2 ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ತುಂಬ ಕಾಮನ್ ಆಗಿರೋ ಮಧುಮೇಹ, ಹಿಂಗಾಗಿ ಬಹುತೇಕ ಜನರಿಗೆ ರಿವರ್ಸ್ ಮಾಡಬಹುದು.
2: ಸರ್, ಈ ಎರಡರ ನಡುವನು ಒಂದು ಕ್ಯಾಟಗರಿ ಇದೆ ಅಂತಲ್ಲ?
3: ಹೌದು, ಇದೆ. ಇನ್ಫ್ಯಾಕ್ಟ್ ಅಂಥವ್ರಿಗೆ ಹೆಚ್ಚು ಜಾಸ್ತಿ ಸ್ಕೋಪ್ ಇದೆ ಅಂತ ನಾವು ಹೇಳ್ತೇವೆ, ಯಾಕಂದ್ರೆ ಅವ್ರಿಗಿನ್ನೂ ಡಯಾಬಿಟಿಸ್ ಶುರುವಾಗಿರೋದಿಲ್ಲ. ಆದರೆ ಆ ಮೂರನೇ ಕ್ಯಾಟಗರಿನಲ್ಲಿ ಸ್ವಲ್ಪ ಮಟ್ಟಿಗಾರು ನಾವು ಕಮ್ಮಿ ಮಾಡ್ಬೋದು. ಇನ್ನು ಕೆಲವರಲ್ಲಿ ಏನಾಗುತ್ತೆ, ರಿವರ್ಸ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಮೂರನೇ ಕ್ಯಾಟಗರಿನಲ್ಲಿ ನಾವು ಅವರ ಮೆಡಿಸಿನ ರಿಕ್ವೈರ್ಮೆಂಟ್ನ ಖಂಡಿತವಾಗಿ ಕಮ್ಮಿ ಮಾಡ್ಬೋದು. ಇದಂತೂ ಎಲ್ಲರಿಗೂ ಮಾಡ್ಬೋದು ಅಂತ ನಾನು ಹೇಳಬಲ್ಲೆ, ಯಾಕೆಂದ್ರೆ ನನಗೆ ಇದ್ರ ಬಗ್ಗೆ ಆಲ್ಮೋಸ್ಟ್ 20 ವರ್ಷಗಳ ಅನುಭವ ಕೂಡ ಇದೆ ಇದರಲ್ಲಿ. ಇದರಲ್ಲಿ ಏನಾಗುತ್ತೆ, ನಾವು ಜನರ ಒಂದು ಬಿಹೇವಿಯರ್ನ ನಾವು ಸ್ವಲ್ಪ ಬದಲಾವಣೆ ಮಾಡ್ತೀವಿ ಇದರಲ್ಲಿ. ಸೊ ಇದರಿಂದ ಏನಾಗುತ್ತೆ, ರಕ್ತದಲ್ಲಿರೋ ಸಕ್ಕರೆಯ ಅಂಶ ಕಮ್ಮಿ ಆಗ್ತಾ ಹೋಗುತ್ತೆ. ಬಹುತೇಕ ನಾವು ರಿವರ್ಸ್ ಮಾಡ್ಬೋದು ಅಂತ ಹೇಳ್ತೇನೆ. ಆದರೆ ಒಂದು ಟೆಕ್ನಿಕಲ್ ವಿಚಾರ, ತಾಂತ್ರಿಕವಾದ ವಿಚಾರ ಈಗಲೇ ನಾನು ಜನರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದೇನಪ್ಪ ಅಂದ್ರೆ, ನಮ್ಮ ಅಲೋಪತಿಕ್ ಸಿದ್ಧಾಂತದ ಪ್ರಕಾರ ಮಧುಮೇಹ ಗುಣಪಡಿಸ್ಲಿಕ್ಕೆ ಆಗದೆ ಇರುವಂತ ರೋಗ. ಯಾಕೆಂದ್ರೆ ಒಬ್ಬ ಮನುಷ್ಯ ಎಲ್ಲಿವರೆಗೂ ಬದುಕಿರ್ತಾನೆ ಅಲ್ಲಿವರೆಗೂ ಅವ್ನು ಮಾತ್ರೆ ತಗೊಳ್ಬೇಕು ಅಂತಾನೆ ನಮ್ಮ ಸಿದ್ಧಾಂತ ಹೇಳುತ್ತೆ. ನಮ್ಮ ಪ್ರಕಾರ ರಿವರ್ಸಲ್ ಅನ್ನೋದಕ್ಕೆ ಅಲೋಪತಿನಲ್ಲಿ ಯಾವುದು ಡೆಫಿನಿಷನ್ನೇ ಇಲ್ಲ. ಯಾಕೆಂದ್ರೆ ಇಟ್ಸ್ ಎ ಇನ್ಕ್ಯೂರಬಲ್ ಡಿಸೀಸ್, ಅಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಆಗದೆ ಇರುವಂತ ರೋಗ ಅಂತ ನಾವು ಪರಿಗಣಿಸಿರ್ತೇವೆ.
2: ಜೊತೆ ಜೊತೆಗೆ ಹತೋಟಿಯಲ್ಲಿ ಇಟ್ಕೊಂಡು
3: ಅದು. ಸೊ ರಿವರ್ಸಲ್ ಅಂದ್ರೆ ನನ್ನ ಪ್ರಕಾರ ಏನು ಅಂದ್ರೆ, ಓವರ್ ಎ ಪಿರಿಯಡ್

0: ಆಫ್ ಇಯರ್ಸ್ ಅಂದ್ರೆ ಒಂದು ಎರಡು ಮೂರು ವರ್ಷ ಒಂದು ದಿವಸದಲ್ಲಿ ಮಾಡ್ಲಿಕ್ಕೆ ಬರಲ್ಲ ನನ್ನ ಪ್ರಕಾರ, ನನ್ನ ಅನುಭವ ಹೇಳ್ತಾ ಇದ್ದೇನೆ. ಸೊ ಎರಡು ಮೂರು ವರ್ಷದಲ್ಲಿ ನಿಧಾನಕ್ಕೆ ಹಂತ ಹಂತವಾಗಿ ನಾವು ರಕ್ತದ ಲೆವೆಲ್ ಅನ್ನ ಕಮ್ಮಿ ಮಾಡ್ತಾ ಮಾಡ್ತಾ ಬಂದು ಮೆಡಿಸಿನ್ ಅನ್ನ ಕಮ್ಮಿ ಮಾಡ್ತಾ ಮಾಡ್ತಾ ಮಾಡ್ತಾ ಬರ್ತೇವೆ. ಕೆಲವರಲ್ಲಿ ಮೆಡಿಸಿನ್ ಇಲ್ದಂಗೆನೆ ಬರೀ ಕೆಲವರಿಗೆ ಅಭ್ಯಾಸಗಳನ್ನ ಹೇಳ್ಕೊಟ್ಟಿರ್ತೇವೆ, ಕೆಲವು ನಿಯಮಗಳನ್ನ ಹೇಳ್ಕೊಟ್ಟಿರ್ತವೆ, ಅದನ್ನ ಪಾಲಿಸೋದ್ರಿಂದ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಮಟ್ಟ ಅದೇ ರೀತಿ ಕಾಪಾಡ್ಕೊಂಡು ಹೋಗುತ್ತೆ ಕೆಲವರಲ್ಲಿ. ಇನ್ನು ಕೆಲವರಲ್ಲಿ ಏನಾಗುತ್ತೆ, ಮೆಡಿಸಿನ್ ರಿಕ್ವೈರ್ಮೆಂಟ್ ಕಮ್ಮಿ ಆಗ್ತಾ ಬರುತ್ತೆ, ಕಮ್ಮಿ ಆಗ್ತಾ ಬಂದು ಕೊನೆಗೆ ಒಂದು ಸ್ವಲ್ಪ ಮಟ್ಟಿಗೆ ನಿಂತು ಬಿಡುತ್ತೆ ಅದು, ವಿಚ್ ಇಸ್ ಫಾರ್ ಬೆಟರ್. ಅಂದರೆ ಅದು ಸದ್ಯದ ಪರಿಸ್ಥಿತಿಗಿಂತ ಎಷ್ಟೋ ಉತ್ತಮವಾದ ಒಂದು ಔಟ್ಕಮ್ ಅನ್ನು ಅವ್ರು ಪಡ್ಕೋಬಹುದು ಜೀವನದಲ್ಲಿ. ಇದು ನಾನು ವಿಶೇಷವಾಗಿ ಯಾಕೆ ಹೇಳ್ತೀನಿ ಅಂದರೆ, ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಆ ಮಧುಮೇಹ ಇರುತ್ತಾರಲ್ಲ, ಅವರಿಗೆ ಡಾಕ್ಟರ್ಗಳು ಮಾತ್ರೆ ಬರ್ಕೊಟ್ಟಿರ್ತಾರೆ, ಮತ್ತು ನಮ್ಮ ಆಸ್ಪತ್ರೆಗೆ ಬರ್ತಕ್ಕಂಥ ಪೇಷಂಟ್ಸ್ಗಳಲ್ಲಿ ಒಂದು ಒಂದು ತಪ್ಪು ಕಲ್ಪನೆ ಇರುತ್ತೆ ಅಥವಾ ಒಂದು ಅಜ್ಞಾನ ಇರುತ್ತೆ. ಅದೇನಪ್ಪ ಅಂದರೆ, ಡಾಕ್ಟ್ರು ಮಾತ್ರೆ ಬರ್ಕೊಟ್ರು ನಾವು ಮಾತ್ರೆ ತಗೊಳ್ತಾ ಇದ್ದೀವಿ ಇಷ್ಟೇ, ಇಲ್ಲಿಗೆ ಮುಗಿತು ಎಲ್ಲ ಅಂತ ತಿಳ್ಕೊಂಡಿರ್ತಾರೆ ಅವರು. ಆ್ಯಕ್ಚುಲಿ ಆ ಥರ ಇರೋದಿಲ್ಲ ಅದು. ಇಲ್ಲಿ ಎರಡು ಬೇರೆ ಬೇರೆ ಅಂಶ ಬರುತ್ತೆ. ಒಂದು ಮಾತ್ರೆನಲ್ಲಿ ಒಂದೇ ಮೆಡಿಸಿನ್ ಇರೋದಿಲ್ಲ. ಇತ್ತೀಚೆಗೆ ನಾವು FDCs ಫಿಕ್ಸ್ಡ್ ಡೋಸ್ ಕಾಂಬಿನೇಷನ್ ಮೆಡಿಸಿನ್ಸ್ ಅಂತ ಕರಿತೀವಿ. ಆ ಒಂದು ಮಾತ್ರೆನಲ್ಲಿ ಎರಡು ಮೂರು ಮೆಡಿಸಿನ್ಸ್ ಇರುತ್ತೆ. ಅವ್ರು ತಗೊಳೋದು ಒಂದೇ ಮಾತ್ರೆ, ಆದರೆ ಕಾಂಬಿನೇಷನ್ ಡ್ರಗ್ಸ್ ಅಂತ ಕರಿತೀವಿ, FDCs ಫಿಕ್ಸ್ಡ್ ಡೋಸ್ ಕಾಂಬಿನೇಷನ್ಸ್ ಅಂತ ಕರಿತೀವಿ. ಅದಿರುತ್ತೆ ಈಗ ಮೆಟ್ಫಾರ್ಮಿನ್ ಜೊತೆಗೆ ಬೇರೆ ಇನ್ನೂ ಒಂದೆರಡು ಕೆಮಿಕಲ್ಸ್ ಬೇರೆ ಬೇರೆ ಥರ ಕಾಂಬಿನೇಷನ್ಸ್ ಬರುತ್ತೆ. ಅವ್ರಿಗೆ ಏನು ಅನಿಸ್ತಿರುತ್ತೆ, ಒಂದೇ ಮಾತ್ರೆ ತಗೊಳ್ತಾ ಇದ್ದೀವಿ ಸಕ್ಕರೆ ಕಂಟ್ರೋಲಲ್ಲಿದೆ ಅಂತ ತಪ್ಪು ಕಲ್ಪನೆಯಲ್ಲಿ ಬದುಕ್ತಾ ಇರ್ತಾರೆ. ಆದರೆ ಅವರಲ್ಲಿ ಅವ್ರು ಆ್ಯಕ್ಚುಲಿ ಒಂದು ಮಾತ್ರೆಯಲ್ಲಿ ಮೂರು ಬೇರೆ ಬೇರೆ ಔಷಧಗಳು ಇರುತ್ತೆ ಅದರಲ್ಲಿ. ಇದು ಒಂದು ಅಂಶ. ಎರಡನೇ ಅಂಶ ಏನು ಅಂದರೆ, ಆ ಎಷ್ಟೋ ಜನಕ್ಕೆ ಅಜ್ಞಾನ ಇರುತ್ತೆ, ಬರೀ ಮಾತ್ರೆ ತಗೊಳ್ಳೋದ್ರಿಂದ ಮಾತ್ರ ಸಕ್ಕರೆ ಕಂಟ್ರೋಲಿಗೆ ಬರುತ್ತೆ ಅಂತಕ್ಕಂಥ ಒಂದು ತಪ್ಪು ಕಲ್ಪನೆ ಇರುತ್ತೆ. ಅದೊಂದೇ ಅಲ್ಲ, ಅವ್ರ ದಿನಚರ್ಯದಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿಕೊಂಡು ಅವ್ರು ತಿಂತಕ್ಕಂಥ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಪ್ರಮಾಣವನ್ನು ನಾವು ಗಣನೀಯವಾಗಿ ಇಳಿಸ್ಬೋದು. ಸ್ವಲ್ಪ ಅಷ್ಟಿಷ್ಟಲ್ಲ, ಗಣನೀಯವಾಗಿ ಇಳಿಸ್ಬೋದು. ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಇಳಿಸಿದಾಗ ಏನಾಗುತ್ತೆ, ನಾವು ಔಷಧಿ ಯಾಕೆ ಜಾಸ್ತಿ ತಗೋಬೇಕು, ಔಷಧಿನೂ ನಾವು ಕಮ್ಮಿ ಮಾಡ್ತೀವಿ ನಾವು. ಸೊ ಇದು ಏನಾಗುತ್ತೆ, ಒಂದು ಎರಡು ದಿವಸದಲ್ಲಿ ಆಗಲ್ಲ, ಎರಡು ಮೂರು ವರ್ಷದಲ್ಲಿ ಹಂತ ಹಂತವಾಗಿ ನಾವು ಅದನ್ನ ಸಕ್ಕರೆ ಪ್ರಮಾಣವನ್ನು ಕೆಳಗೆ ಇಳಿಸ್ತಾ ಬರ್ತೀವಿ ನಾವು. ಇದು ನಾನು ಅಭ್ಯಾಸ ಮಾಡ್ತಕ್ಕಂಥ ಪದ್ಧತಿ.
1: ಕ್ಲಿನಿಕ್ಗೆ ಭೇಟಿ ಕೊಟ್ಟ ತಕ್ಷಣ ರಿವರ್ಸ್ ಆಗಿಬಿಡೋದಿಲ್ಲ,
0: ಆಗೋದಿಲ್ಲ, ಖಂಡಿತ ಇಲ್ಲ. ಯಾಕೆಂದ್ರೆ ಇದು ನಮ್ಮ ಹತ್ರ ಯಾವುದೇ ಒಂದು ಮ್ಯಾಜಿಕ್ ಮಂತ್ರದಂಡ ಇರೋದಿಲ್ಲ, ಹಿಂಗೆ ಮಂತ್ರ ಹಾಕ್ಬಿಡ್ತೀವಿ ಆ ಮುಟ್ಟಿದಂಗೆ ಸರಿ ಹೋಗುತ್ತೆ ಅಂತ ಆ ಥರ ಏನಿಲ್ಲ. ಇದಕ್ಕೆ ನಾನು ಇನ್ನೊಂದು ವಿಚಾರವನ್ನು ಸಹ ಹೇಳ್ತೀನಿ ಮಧುಮೇಹಿಗಳಿಗೆ. ನೋಡಿ, ನಿಮ್ಗಿರೋ ಸಮಸ್ಯೆ ಒಂದು ದಿವಸದಲ್ಲಿ ಬರಲಿಲ್ಲ, ನಿಮಗೆ ಮಧುಮೇಹ ಅನ್ನೋದು ಬರಬೇಕಾದ್ರೆ ಎಷ್ಟೋ ವರ್ಷಗಳ ನಿಧಾನವಾದ ಹಲವಾರು ಅಂಶಗಳಿಂದ ದೇಹದಲ್ಲಿ ಒಂದು ಸಮಸ್ಯೆಯಾಗಿ ಮಧುಮೇಹ ಬಂತು. ಅದೇ ಥರ ಅದು ರಿವರ್ಸ್ ಆಗಬೇಕಾದ್ರೆ ಕೂಡ ಸ್ವಲ್ಪ ಸಮಯ ಹಿಡಿಯತ್ತೆ, ತಾಳ್ಮೆನೂ ಬೇಕು. ಒಂದು ದಿವಸದಲ್ಲಿ ಆಗೋದಿಲ್ಲ. ನಾನು ಹೇಳ್ದಂಗೆ ಒಂದು ಎರಡು ಮೂರು ವರ್ಷದಲ್ಲಿ ಸಾಮಾನ್ಯವಾಗಿ ಎಷ್ಟೋ ಮಟ್ಟಿಗೆ ಗಣನೀಯವಾಗಿ ನಾವು ಅದನ್ನು ಕಮ್ಮಿ ಮಾಡ್ಬೋದು. ಇದು ಭಾಳ ಮುಖ್ಯ. ಇದು ಅಂದರೆ ಎಲ್ಲರೂ ಪ್ರಯತ್ನ ಮಾಡಲಿ ಅಂತ ನಾನು ಅವ್ರಿಗೆ ಒಂದು ಎನ್ಕರೇಜ್ಮೆಂಟ್ ಕೊಡ್ತೇನೆ. ಯಾಕೆಂದರೆ ಬರೀ ಮಾತ್ರೆ ತೊಗೊಳ್ತಾ ಹೋದರೆ ಏನಾಗುತ್ತೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ನಾನು ಹೇಳ್ದಂಗೆ ನಮ್ಮ ದೇಶದಲ್ಲಿ ಎರಡನೇ ರೀತಿಯಾದ ಡಯಾಬಿಟಿಕ್ಸೇ ಹೆಚ್ಚು ಕಾಮನ್ ಆಗಿರೋದು, ಟೈಪ್ ಟು ಡಯಾಬಿಟಿಕ್ಸೇ ಕಾಮನ್ ಆಗಿರೋದು. ಇದರಲ್ಲಿ ಏನಾಗುತ್ತೆ, ಅವ್ರು ಬರೀ ಮಾತ್ರೆಯನ್ನು ತೆಗೆದುಕೊಳ್ತಾ ಹೋದರೆ ಮಧ್ಯದಲ್ಲಿ ಕೆಲವೊಂದ್ಸಲಿ ಮಾತ್ರೆ ತಪ್ಪಿಸ್ಬೇಕಾಗುತ್ತೆ, ತಪ್ಪಿಸ್ತಾರೆ. ಯಾಕೆಂದರೆ ಪ್ರಯಾಣ ಇರುತ್ತೆ, ಮನೆಯಲ್ಲಿ ಫಂಕ್ಷನ್ ಇರುತ್ತೆ, ಯಾರ್ದೋ ಮದುವೆಗೆ ಹೋಗಿರ್ತಾರೆ, ಏನೆಲ್ಲ ರಿಲೇಟಿವ್ಸ್ ಬಂದಿರ್ತಾರೆ, ಏನೆಲ್ಲ ಆಗುತ್ತೆ. ಆದ್ರಿಂದ ಏನಾಗುತ್ತೆ, ಮಧ್ಯದಲ್ಲಿ ಕಂಟ್ರೋಲ್ ಹೋಗ್ತಾ ಇರುತ್ತೆ. ಇದೇ ರೀತಿ ಇವಾಗ ಫಾರ್ ಎಕ್ಸಾಂಪಲ್, ಇವತ್ತು ಯಾರಿಗೋ ಒಬ್ರಿಗೆ ಮಧುಮೇಹ ಡಯಾಗ್ನೋಸಿಸ್ ಆಯಿತು, ಇವತ್ತು ಅವ್ರಿಗೆ ಕಂಡಿಡಿದ್ವಿ, ಇವತ್ತು ಮಾತ್ರೆ ಕೊಟ್ಟರು ಅಂದರೆ, ಮುಂದಿನ 5-10 ವರ್ಷದಲ್ಲಿ ಎಷ್ಟೋ ಜನಕ್ಕೆ ಕೆಲವು ಮೈಲ್ಡ್ ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗೋಗುತ್ತೆ. 15-20 ವರ್ಷದಲ್ಲಿ ಎಷ್ಟೋ ಜನ ಕಾಂಪ್ಲಿಕೇಶನ್ಸ್ ಬಂದಿರುತ್ತೆ. ಉದಾಹರಣೆಗೆ, ಕಣ್ಣಿನಲ್ಲಿ ರೆಟಿನಾ ಅಂತ ಒಂದು ಪರದೆ ಇರುತ್ತೆ, ನರಗಳ ಪರದೆ. ಆ ಪರದೆಗೆ ಡ್ಯಾಮೇಜ್ ಆಯಿತು ಅಂದರೆ ದೃಷ್ಟಿದೋಷ ಬಂದೇ ಬಿಡುತ್ತೆ. ಆ ದೃಷ್ಟಿದೋಷ ಒಂದು ರೀತಿ ಪರ್ಮನೆಂಟ್ ಅಂತ ಕೂಡ ಹೇಳ್ಬೋದು ನಾವು. ಈಗ ಚರ್ಮಕ್ಕೆ ಗಾಯ ಆದರೆ ಚರ್ಮ ಗುಣ ಆಗುತ್ತೆ, ಆದರೆ ರೆಟಿನಾಕ್ಕೆ ತೊಂದರೆ ಆದರೆ ಅದು ರೆಟಿನಾ ಗುಣ ಆಗೋದಿಲ್ಲ, ಅದು ಆ ದೃಷ್ಟಿದೋಷ ಪರ್ಮನೆಂಟ್ ಆಗುತ್ತೆ. ಅದೇ ಥರ ಕಿಡ್ನಿಗೆ ಪ್ರಾಬ್ಲಮ್ ಆಗ್ಬೋದು. ಅದೇ ಥರ 15-20 ವರ್ಷದಲ್ಲಿ ಕೆಲವ್ರಿಗೆ ಏನಾಗುತ್ತೆ, ಈ ಲಕ್ವ ಅಂದರೆ ಪ್ಯಾರಾಲಿಸಿಸ್, ಪಾರ್ಶ್ವವಾಯು ಅಂತ ಏನು ಹೇಳ್ತೀವಲ್ಲ, ಬ್ರೈನ್ ಡ್ಯಾಮೇಜ್ ಆಗ್ತಕ್ಕಂಥದ್ದು ಅದೆಲ್ಲ ಆಗುತ್ತೆ. ಕೆಲವ್ರಿಗೆ ಹೃದಯಾಘಾತ ಆಗುತ್ತೆ, ಅಥವಾ ನಾವು ಹಾರ್ಟ್ ಅಟ್ಯಾಕ್ ಅಂತ ಏನು ಕರಿತೀವಿ, ಈ ಥರ ಎಲ್ಲ ಆಗ್ತಾ ಹೋಗುತ್ತೆ. ಸೊ ನಾನು ಹೇಳೋದೇನೆಂದರೆ, ನೀವು 15-20 ವರ್ಷ ಸುಮ್ಮನೆ ಮಾತ್ರೆ ತೊಗೊಂಡು ಅದನ್ನ ಪ್ರೋಗ್ರೆಷನ್ ಆಗ್ತಾ ಹೋಗುತ್ತಲ್ಲ, ಅದನ್ನ ತಡೆಗಟ್ಟಲಿಕ್ಕೆ ಇವತ್ತಿಂದನೇ ನೀವು ರಿವರ್ಸಲ್ ಬಗ್ಗೆ ನೀವು ಆಸಕ್ತಿಯನ್ನು ಹೊಂದಿ ಸ್ವಲ್ಪ ನೀವು ಪ್ರಯತ್ನವನ್ನು ಮಾಡಿದ್ರೆ ನಾವು ಅದ್ರ ಪ್ರೋಗ್ರೆಷನ್ ಅನ್ನು ನಿಲ್ಲಿಸ್ಬೋದು, ಮೆಡಿಸಿನ್ ಪ್ರಮಾಣವನ್ನು ಕಮ್ಮಿ ಮಾಡ್ಬೋದು, ಮತ್ತೆ ಔಟ್ಕಮ್ಸ್ ಅಂತ ಏನು ಹೇಳ್ತೇವೆ, 15-20 ವರ್ಷದಲ್ಲಿ ಆಗ್ತಕ್ಕಂಥ ಎಷ್ಟೋ ಕಾಂಪ್ಲಿಕೇಶನ್ಗಳು ಆಗದೇ ಇರಂಗೆ ತಡೆಗಟ್ಬಿಡ್ಬೋದು. ಅಂದರೆ ನೀವು ಎಷ್ಟು ಜಲ್ದಿ ಶುರು ಮಾಡ್ಕೊಳ್ತೀರಾ ಅಷ್ಟು ಜಲ್ದಿ ನಿಮಗೆ ಬೆನಿಫಿಟ್ ಇರುತ್ತೆ ಅಂತ ಹೇಳ್ತೇನೆ ನಾನು.
1: ಸರ್, ಒಂದು ಔಷಧಿಯ ಜೊತೆಗೆ ತಜ್ಞ ವೈದ್ಯರು ಕೆಲವು ಬದಲಾವಣೆಗಳನ್ನು ಹೇಳ್ತಾರೆ,
0: ಹೌದು
1: ಅಲ್ವಾ? ಬದಲಾವಣೆಗಳನ್ನು ಸೂಚಿಸ್ತೀರಿ, ಅದ್ರ ಜೊತೆ ಜೊತೆಗೆ ಔಷಧಿನು ತಗೋಬೇಕು. ನಾನೇನೋ ಒಂದು ಬದಲಾವಣೆ ಮಾಡ್ಕೊಂಡಿದ್ದೀನಿ ಆಹಾರದಲ್ಲಿ, ಇದನ್ನ ಬಿಟ್ಬಿಟ್ಟಿದೀನಿ, ಸಕ್ಕರೆ ಬಿಟ್ಟಿದ್ದೀನಿ, ಕಾಫಿ ಬಿಟ್ಟಿದ್ದೀನಿ ಅನ್ಕೊಂಡು ಔಷಧಿ ನಿಲ್ಸ ಹಾಕಿ.
0: ಹೌದು, ಖಂಡಿತ ಖಂಡಿತ.
1: ಹೇಗಿರುತ್ತೆ ಸರ್ ಇದು ಪ್ಲಾನ್, ಹೇಗಿರುತ್ತೆ? ಮಧುಮೇಹ ಹೊಂದಿರುವಂತಹ ವ್ಯಕ್ತಿ ನಿಮ್ಮ ಹತ್ರ ಬಂದಾಗ ಅವರು ರಿವರ್ಸಲ್ ಅಲ್ಲಿ ಅವ್ರಿಗೆ ಆಸಕ್ತಿ ಇದೆ ಅಂತಂದ್ರೆ, ನೀವು ಹೇಗೆ ಆರಂಭ ಮಾಡ್ತೀರಿ?
0: ಓಕೆ, ನಾನೊಂದು ಒಂದು ಓವರ್ ವ್ಯೂ ಅಂದ್ರೆ ಒಂದು ಸಮ್ಮರಿ ಕೊಡ್ತೇನೆ, ಬಹುತೇಕ ಯಾವ ತರ ಇರುತ್ತೆ ಎರಡ್ ಮೂರು ವರ್ಷದಲ್ಲಿ ಏನ್ ಮಾಡ್ತೇವೆ ಅಂತ. ಮೊದಲನೇ ಹಂತದಲ್ಲಿ ನಾನೇನ್ ಮಾಡ್ತೇನೆ, ಅವ್ರಿಗೆ ಯಾವ ಕಾರಣದಿಂದ ಅವ್ರಿಗೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತಾ ಇದೆ ಅಂತ ನಾವು ಕಂಡುಹಿಡಿತೇವೆ. ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಆಸ್ಪತ್ರೆ

0: ಬಂದರೆ ಇವಾಗ ನನ್ನ ವಿಭಾಗ ಬಂದು ರೋಗ ನಿರೋಧಕ ವಿಭಾಗ ಅಥವಾ ಸಮುದಾಯ ಆರೋಗ್ಯ ವಿಭಾಗ ಪ್ರಿವೆನ್ಷನ್. ಸೊ ನಾವು ನೋಡ್ತಕ್ಕಂಥ ರೀತಿ ಬೇರೆ. ಹಾಸ್ಪಿಟಲಲ್ಲಿ ಸಾಮಾನ್ಯವಾಗಿ ವೈದ್ಯರು ಏನು ಮಾಡ್ತಾರೆ, ಅವರಿಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಖಾತ್ರಿ ಪಡಿಸ್ಕೊಂಡು ಅವರಿಗೆ ಬೇಕಾಗಿರುವಂಥ ಕೆಲವು ಬದಲಾವಣೆಗಳನ್ನು ಹೇಳಿ ಮತ್ತು ಕೆಲವು ಔಷಧಿಗಳನ್ನು ಕೂಡ ಸೂಚಿಸ್ತಾರೆ. ಅದು ಅವ್ರು ಮಾಡೋ ಕೆಲಸ. ನಾವೇನು ಮಾಡ್ತೀವಿ ಅಂದರೆ ಯಾವ ಅಂಶದಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ ಅಂತ ಕಂಡಿಡ್ಕೊಳ್ತೀವಿ. ಆ ಕಂಡಿಡಿರ್ತಕ್ಕಂಥ ಪ್ರಕ್ರಿಯೆ ಒಂದು ಎರಡು ಮೂರು ತಿಂಗಳು ಟೈಮ್ ಹಿಡಿಯುತ್ತೆ ನಮಗೆ. ನಾವು ಅವರಿಗೆ ಆ ಟೈಮ್ನಲ್ಲಿ ಕೆಲವು ಡಿವೈಸಸ್ ಹಾಕ್ಬಿಟ್ಟು ಅವ್ರಿಗೆ ರಕ್ತದಲ್ಲಿ ಆಗ್ತಕ್ಕಂಥ ಶುಗರ್ನ ಹೆಚ್ಚು ಕಡಿಮೆಯನ್ನು ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತೇವೆ. ನಾವು ನಮಗೆ ಗೊತ್ತಾಗುತ್ತೆ ನಮಗೆ ಯಾವ ಕಾರಣದಿಂದ ಯಾವ್ಯಾವ ಕಾರಣದಿಂದ ಜಾಸ್ತಿ ಆಗ್ತದೆ ಅಂತ. ಸೊ ಒಬ್ಬರಲ್ಲಿ ಒಂದು ಕಾರಣ ಇರಲ್ಲ, ಒಬ್ಬೊಬ್ಬ ವ್ಯಕ್ತಿಯಲ್ಲಿ 4-5 ಕಾರಣ 7 ಕಾರಣಗಳೆಲ್ಲ ಕಂಡು ಬರುತ್ತೆ. ಸೊ ನಾನು ಹೇಳೋದೇನು ಅಂದ್ರೆ, ಕಾರಣವನ್ನು ನಾವು ಬದಲಾಯಿಸಿದ್ರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಕಮ್ಮಿ ಆಗಲೇಬೇಕು ಅಂತ. ಫಾರ್ ಎಕ್ಸಾಂಪಲ್, ನಮಗೆ ಒಂದು ರೂಫ್ ಸೋರ್ತಾ ಇದೆ ಅಂತ ಗೊತ್ತಾದ್ಮೇಲೆ ನಾವು ರೂಫ್ನ ನಾವು ಕಾಂಕ್ರೀಟ್ ಹಾಕಿ ಮತ್ತೆ ಸರಿ ಮಾಡಿದ್ಮೇಲೆ ಅದು ಸೋರೋದು ನಿಲ್ಬೇಕಲ್ವಾ. ಅದೇ ತರ ನಾವು ಇಂಥ ಕಾರಣದಿಂದ ಸಕ್ಕರೆ ಅಂಶ ಜಾಸ್ತಿ ಆಗಿದೆ ಅಂತ ನಾವು ಕಂಡಿಡಿದ್ಮೇಲೆ ಆ ಕಾರಣವನ್ನು ನಾವು ಬದಲಾಯಿಸ್ತೀವಿ. ನಾವು ಆ ಬದಲಾವಣೆಯನ್ನ ಹೇಳ್ತೇವೆ, ಆಗ ರಕ್ತದಲ್ಲಿರೋ ಸಕ್ಕರೆ ಪ್ರಮಾಣ ಕಮ್ಮಿ ಆಗುತ್ತೆ. ಸಕ್ಕರೆ ಪ್ರಮಾಣ ಕಮ್ಮಿ ಆದಾಗ ಅದಕ್ಕೆ ತಕ್ಕಂತೆ ನಾವು ಮೆಡಿಸಿನ್ ಡೋಸೇಜ್ ಸಹ ಕಮ್ಮಿ ಮಾಡ್ತೇವೆ. ಸೊ ಇದಿಷ್ಟು ಆಗೋಷ್ಟೊತ್ತಿಗೆ ಇನ್ನೊಂದು 4-5 ತಿಂಗಳಾಗುತ್ತೆ. ಆಮೇಲೆ ನಾವೇನು ಮಾಡ್ತೀವಿ, ದೇಹಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಟೈಮ್ ಸಾಕು ಕೊಡ್ತೇವೆ. ಆಮೇಲೆ ಮತ್ತೊಂದು ಕಾರಣವನ್ನು ಮತ್ತೆ ಬದಲಾವಣೆ ಮಾಡ್ತೇವೆ. ಸೊ ಇದು ಒಂದು 6 ತಿಂಗಳು ನಡೆಯುತ್ತೆ. ಹೀಗೆ ಒಂದು 4-5 ಕಾರಣ ಬದಲಾವಣೆ ಮಾಡೋಷ್ಟೊತ್ತಿಗೆ 2.5-3 ವರ್ಷ ಆಗೋಗುತ್ತೆ. ಅಷ್ಟೊತ್ತಿಗೆ ಏನಾಗುತ್ತೆ, ಮೆಡಿಸಿನ್ ರಿಕ್ವೈರ್ಮೆಂಟ್ ಕೆಲವರಿಗೆ ಪೂರ್ತಿ ಇಲ್ದಂಗಾಗುತ್ತೆ, ಕೆಲವ್ರಿಗೆ ಭಾಳ ಸ್ವಲ್ಪ ಮಾತ್ರ ಉಳಿಯುತ್ತೆ, ವಿಚ್ ಇಸ್ ಫಾರ್ ಬೆಟರ್ ದೆನ್ ರೆಗ್ಯುಲರ್ ಔಟ್ಕಮ್. ಅಂದ್ರೆ ಅವರು ದಿನನಿತ್ಯ ತಗೊಳ್ತಕ್ಕಂಥ ಹೆಚ್ಚಿನ ಡೋಸೇಜಿನ ಮಾತ್ರೆಗಳ ಬದಲು ಯಾವುದೋ ಒಂದು ಮಾತ್ರೆ ಬರೀ ಅರ್ಧ ಡೋಸೇಜ್ ಮಾತ್ರ ತಗೊಳ್ಳೋದು ಬಹಳ ಒಂದು ಬುದ್ಧಿವಂತಿಕೆ ಅಂತ ಹೇಳ್ತಲ್ಲ. ಈ ತರ ಇರುತ್ತೆ. ಈ ರೀತಿ ನಾವು ಒಂದ್ ರೀತಿಯ ನಾವು ಅದನ್ನ ಉಲ್ಟಾ ತಿರುಗಿಸ್ತೇವೆ.
1: ಕೆಲವು ಟೆಸ್ಟ್ಗಳೆಲ್ಲ ಮಾಡಿಸ್ತೀರಾ?
0: ಹಾ ಹೌದು, ಈ ಟೈಮ್ನಲ್ಲಿ ನಾವು ಕೆಲವು ಟೆಸ್ಟ್ಗಳನ್ನ ಮಾಡಿಸ್ತೇವೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ರಕ್ತದಲ್ಲಿ ಆಗ್ತಕ್ಕಂಥ ಶುಗರ್ ವ್ಯತ್ಯಾಸವನ್ನ ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತೇವೆ. ನಾವು ಆ ಟೈಮ್ನಲ್ಲಿ ಮಾತ್ರ ನಾವು ಕೆಲವು ಸೂಚನೆಗಳನ್ನ ಕೊಟ್ಟಿರ್ತೀವಿ, ಹಿಂಗೆ ತಿನ್ಬೇಕು, ಇಷ್ಟೇ ತಿನ್ಬೇಕು, ಈ ತರ ಇದೇ ತರನೇ ಜೀವನ ನಡೆಸಬೇಕು ಅಂತ. ಸ್ವಲ್ಪ ದಿವಸ ಮಾತ್ರ ನಾವು ಹೇಳ್ದಂಗೆ ಅವ್ರು ಅಭ್ಯಾಸ ಮಾಡಿದ್ರೆ ನಮ್ಗೆ ಅದು ಪೂರ್ತಿ ಡಾಟಾ ಕಲೆಕ್ಟ್ ಆಗುತ್ತೆ. ಸೊ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಕಾರಣಗಳು ಕಂಡು ಬರುತ್ತೆ. ಅಂಡ್ ನನ್ನ 20 ವರ್ಷದಲ್ಲಿ ಬಹಳ ವಿಚಿತ್ರವಾದ ಅನುಭವಗಳನ್ನ ಕೂಡ ನಾನು ಇದರಲ್ಲಿ ಕಂಡುಕೊಂಡೆ.
1: ಒಂದಷ್ಟು ಈಗ ನಮ್ಮ ಕೆಳುಗರಿಗೆ ಧೈರ್ಯ ಬರಬೇಕು. ಈಗ ಮಧುಮೇಹ ಬಂದಿದೆ ಅಂದ ತಕ್ಷಣ ಏನೋ ಆಗಿಬಿಡೋದಿಲ್ಲ. ಯಾಕಂದ್ರೆ ಸರ್, ಈಗ ಬಿ ಪಿ ಶುಗರ್ ಇರೋರಿಗೆ ಎಲ್ಲ ಕಾಯಿಲೆಗಳು ಹೆಚ್ಚು ಅನ್ನೋಂಥದ್ದು ಒಂದು ತಲೆಗೆ ಬಂದ್ಬಿಟ್ಟಿದೆ. ಹೆದರ್ಸೋದಲ್ಲ, ನಾವು ಏನೇನು ಆಪ್ಷನ್ಸ್ ಇದೆ ಅದನ್ನು ಹೇಳಬೇಕಾಗುತ್ತೆ. ಒಂದಷ್ಟು ಧೈರ್ಯ ಕೊಡುವಂತ ಕೇಸ್ಗಳನ್ನು ಹೇಳ್ಬೋದು ಸರ್?
0: ಖಂಡಿತ ಹೇಳ್ತೇನೆ. ಒಬ್ರು ಬಂದಿದ್ರು ನನ್ನ ಹತ್ರ, ಅವ್ರಿಗೆ ಬಿ ಪಿನೂ ಇತ್ತು ಮತ್ತೆ ಸಕ್ಕರೆ ಕಾಯಿಲೆನೂ ಇತ್ತು. ನಾವು ಕಾರಣವನ್ನ ಕಂಡಿಡಿದು ಅವ್ರಿಗೆ ಬದಲಾಯಿಸ್ತಾ ಹೋದ್ಮೇಲೆ ಅವರು ಮೊದಲು 3 ಮಾತ್ರೆ ತಗೊಳ್ತಾ ಇದ್ರು. ನಾವು ಅವರಲ್ಲಿ ಏನ್ ಕಾರಣ ಕಂಡಿಡಿದ್ವಿ ಅಂದ್ರೆ, ಅವ್ರು ತಿಂತಕ್ಕಂಥ ಆಹಾರದಲ್ಲಿ ಕೆಲವು ಸಮಸ್ಯೆಗಳಿದ್ವು. ಇಂಥ ಆಹಾರ ತಿನ್ನೋದ್ರಿಂದ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ನಾವು ಕಂಡಿಡಿದ್ವಿ. ಅದು ನಾನು ಹೇಳಿದ್ನಲ್ಲ, ಶುರುವಿನಲ್ಲಿ ನಾವು ಕಂಡಿಡಿಯಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ. ಆಮೇಲೆ ನಾವು ಅವ್ರಿಗೆ ಇಂಥ ಬದಲಾವಣೆಯನ್ನು ಮಾಡಬೇಕು, ಈ ಥರ ಮಾಡಬೇಕು ಅಂತ ಹೇಳ್ಕೊಟ್ವಿ. ಸೊ ಓವರ್ ಎ ಪೀರಿಯಡ್ ಆಫ್ 6-8 ಮಂತ್ಸ್ ಅವ್ರಿಗೆ ಶುಗರ್ ಗಣನೀಯವಾಗಿ ಕಮ್ಮಿ ಆಗ್ಬಿಟ್ಟು ಅವ್ರದ್ದು ಮೆಡಿಸಿನ್ ರಿಕ್ವೈರ್ಮೆಂಟ್ ಆಲ್ಮೋಸ್ಟ್ 70% ಕಮ್ಮಿ ಆಯ್ತು ಅವ್ರದ್ದು. ಇನ್ನೊಂದು ಕೇಸ್ ಹೇಳ್ತೀನಿ, ಅದರಲ್ಲಿ ಏನಾಗಿದೆ ಅಂದರೆ ಅವ್ರಿಗೆ ಸ್ಲೀಪ್ ಡಿಸ್ಟರ್ಬೆನ್ಸಸ್, ರಾತ್ರಿ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಆಗೋದ್ರಿಂದ ಅವ್ರಿಗೆ ಆಲ್ಮೋಸ್ಟ್ ಶುಗರ್ ಲೆವೆಲ್ಸ್ ಯಾವಾಗಲೂ ಹೈ ಇರ್ತಾ ಇತ್ತು ಮತ್ತು ಬಿ ಪಿ ಸಹ ಜಾಸ್ತಿ ಇರ್ತಾ ಇತ್ತು. ಅದನ್ನು ನಾವು ಬಿಕಾಸ್ ಆಫ್ ಕಂಟಿನ್ಯೂಸ್ ಮಾನಿಟರಿಂಗ್ ವಿ ವರ್ ಏಬಲ್ ಟು ಫೈಂಡ್ ಔಟ್. ಅವರು ಯಾಕೆಂದರೆ ನಾವು 24 ತಾಸು ನಾವು ಅದನ್ನ ಮಾನಿಟರ್ ಮಾಡ್ತೀವಿ. ಸ್ಟಾರ್ಟಿಂಗ್ ಸ್ವಲ್ಪ ದಿವಸದಲ್ಲಿ ಮಾತ್ರ ಈ ಒಂದು ಪದ್ಧತಿ ಇರುತ್ತೆ. ನಾವು ಅದನ್ನ ಕಾರಣ ಈ ಥರ ಇದೆ ಅಂತ ಕಂಡಿಡ್ಮೇಲೆ ಅವ್ರಿಗೆ ನಿದ್ದೆ ಡಿಸ್ಟರ್ಬ್ ಆಗಲಿಕ್ಕೆ ಏನು ಕಾರಣ ಅಂತ ಕಂಡಿಡ್ದು ಅದಕ್ಕೆ ಕೆಲವು ಬದಲಾವಣೆಗಳನ್ನು ಸಜೆಸ್ಟ್ ಮಾಡಿದ್ವಿ. ಅದಾದ್ಮೇಲೆ ಆಲ್ಮೋಸ್ಟ್ 1-1.5 ವರ್ಷದಲ್ಲಿ ಅವ್ರ ಸಕ್ಕರೆ ಪ್ರಮಾಣ ಗಣನೀಯವಾಗಿ ಇಳಿತು. 2 ಮಾತು ಇದರಲ್ಲಿ ಹೇಳ್ತೇನೆ. ಮೊದಲನೇ ಮಾತು ಏನಂದರೆ, ಈ ಸಕ್ಕರೆ ಕಾಯಿಲೆ ಬಂದಿರೋರಿಗೆ ಬೇರೆ ಎಲ್ಲ ರೋಗಗಳು ಹೆಚ್ಚು ಅನ್ನುವಂಥ ಒಂದು ಇದೇನಿದೆಯಲ್ಲ, ಅದು ಸ್ವಲ್ಪ ತಾಂತ್ರಿಕವಾಗಿ ಸರಿ. ಯಾಕೆಂದರೆ ನೋಡಿ, ಸಕ್ಕರೆ ಕಾಯಿಲೆ ಇರೋರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಜಾಸ್ತಿ, ಕಿಡ್ನಿ ಫೇಲ್ ಆಗೋ ಚಾನ್ಸ್ ಜಾಸ್ತಿ, ಕಾಲು ಗಾಯ ಮಾಯ್ದೆ ಇರೋಂಗೆ ನಾವೇನು ಗ್ಯಾಂಗ್ರೀನ್ ಅಂತ ಕರಿತೀವಲ್ಲ, ಕಾಲು ಕೊಳತು ಹೋಗೋದು, ಅದು ಕೂಡ ಜಾಸ್ತಿ, ಕಣ್ಣಿಂದು ರೆಟಿನಾಲ್ ಪ್ರಾಬ್ಲಮ್ ಜಾಸ್ತಿ, ಪಾರ್ಶ್ವವಾಯು ಒಡೆಯೋದು ಜಾಸ್ತಿ. ಸೊ ಇವೆಲ್ಲ ಜಾಸ್ತಿ ಅನ್ನೋದು ನಿಜ. ಬಟ್ ನಾನು 2ನೇ ಅಂಶದ ಬಗ್ಗೆ ಹೆಚ್ಚು ಫೋಕಸ್ ಕೊಡ್ತೇನೆ. ಅದನ್ನ ನಾವು ರಿವರ್ಸ್ ಆಗಿ ತಿರುಗಿಸಿದ್ರೆ ಅವ್ರಿಗೇನಾಗುತ್ತೆ, ಕ್ವಾಲಿಟಿ ಆಫ್ ಲೈಫ್ ಏನಿರುತ್ತೆ ಅದು ಆಲ್ಮೋಸ್ಟ್ ಇಂಪ್ರೂವ್ಮೆಂಟ್ ಇರುತ್ತೆ. ಕೆಲವರಲ್ಲಿ 3 ಕೇಸ್ ನಾನು ಆ ಥರ ನೋಡಿದ್ದೀನಿ, ಅವ್ರು ಯಾವುದೇ ಮೆಡಿಸಿನ್ ತಗೊಳ್ತಿಲ್ಲ, ಬಟ್ ದೇ ಆರ್ ಓನ್ಲಿ ಆನ್ ಫಾಲೋ ಅಪ್. 6 ತಿಂಗಳಿಗೆ ಒಂದ್ಸಲ ಅವ್ರು ಬರೀ ರಕ್ತದ ಶುಗರ್ ಪರೀಕ್ಷೆ ಮಾತ್ರ ಮಾಡಿಸ್ಕೊಳ್ತಾರೆ, ಅವ್ರ ಶುಗರ್ ಲೆವೆಲ್ಸ್ ನಾರ್ಮಲ್ಲೇ ಬರ್ತಾ ಇದೆ. ಇನ್ನು ನಾವು ಹೇಳಿರುವಂತ ಕೆಲವು ಬದಲಾವಣೆಗಳನ್ನ ಅವ್ರು ಇವತ್ತಿಗೂ ಕಂಟಿನ್ಯೂ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಜನರು ಹೆದರೋ ಅಗತ್ಯ ಏನಿಲ್ಲ, ನೀ ಇದನ್ನ ರಿವರ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬಹುದು. ಇದ್ರಲ್ಲಿ ಪ್ರಯತ್ನ ನಮ್ದು ಫೇಲ್ ಆಯ್ತು ಅಂದ್ರೆ ಏನಾಗುತ್ತೆ, ವರ್ಸ್ಟ್ ಪಾಸಿಬಲ್ ಔಟ್ಕಮ್ ಏನಾಗುತ್ತೆ ಅಂದ್ರೆ, ನೀವು ಈಗ ತಗೊಳ್ತಾ ಇರುವಂತ ಮಾತ್ರೆಯ ಪ್ರಮಾಣ ಕಮ್ಮಿ ಆಗುತ್ತೆ ಅಷ್ಟೇ, ಬೇರೆ ಇದಕ್ಕಿಂತ ವರ್ಸ್ಟ್ ಇನ್ನೇನು ಆಗಲ್ಲ. ಇಲ್ಲ ಗುಣ ಆಗುತ್ತೆ, ಗುಣ ಅಂದ್ರೆ ಮಾತ್ರೆ ಇಲ್ದಂಗೆ ಕಂಟ್ರೋಲಿಗೆ ಬರುತ್ತೆ, ಅಥವಾ ಮಾತ್ರೆಯ ಡೋಸೇಜ್ ಈಗ ನೀವು 2-3 ಮಾತ್ರೆ ತಗೊಳ್ತಾ ಇದ್ರೆ, ಅಂದ್ರೆ ನಾನು ಹೇಳ್ದಂಗೆ ಒಂದೇ ಮಾತ್ರನಲ್ಲಿ 2-3 ಔಷಧ ಇದ್ದಿದ್ರು ಕೂಡ ಅದ್ರ ಡೋಸೇಜ್ ಬಹಳ ಕಮ್ಮಿ ಇಳಿಸಬಹುದು ನಾವು. ಸೊ ಇದರಿಂದ ಕಾಂಪ್ಲಿಕೇಶನ್ ಆಗೋ ಮಟ್ಟ ಕೂಡ ತುಂಬಾ ಕಮ್ಮಿ ಆಗುತ್ತೆ. ಆಲ್ಮೋಸ್ಟ್ ಒಬ್ಬ ವ್ಯಕ್ತಿ 65-70 ವರ್ಷ ಮಾಡಿದ್ರೂ ಯಾವುದೇ ಕಾಂಪ್ಲಿಕೇಶನ್ ಇಲ್ದಂಗೆ ಬದುಕ್ಬೋದು. ಆ ಥರ ಚೆನ್ನಾಗಿ ವೆಲ್ ಮೈಂಟೈನ್ ಡಯಾಬಿಟಿಕ್ಸ್ನ ನಾವು ನೋಡಿದ್ದೇವೆ ಆಗಲೇ. ಸೊ ಇದು ಸಾಧ್ಯ ಇದೆ, ಆದ ಕಾರಣ ಜನ ಹೆದರೋ ಅಗತ್ಯ ಏನೂ ಇಲ್ಲ,
1: ಹೆದರೋ ಅಗತ್ಯ ಇಲ್ಲ. ಈಗ ಮಾಡಿಫಿಕೇಶನ್ಸ್ ಹೇಳಿ

0: ಹೇಳಿದ್ರಲ್ಲ ಸರ್, ಅದು ಪ್ರತಿ ಪೇಷಂಟ್ಗೂ ಬೇರೆ ಬೇರೆ ತರ ಇರುತ್ತೆ.
1: ಖಂಡಿತ, ಇಟ್ಸ್ ಕೇಸ್ ಸ್ಪೆಸಿಫಿಕ್. ಅದಕ್ಕೋಸ್ಕರ ನಾನು ಹೇಳಿದ್ದು, ಫಸ್ಟ್ ನಾವು ಆ ವ್ಯಕ್ತಿಗೆ ಯಾವ ಕಾರಣದಿಂದ ಜಾಸ್ತಿ ಆಗಿದೆ ಅಂತ ಕಂಡುಹಿಡಿಯಕ್ಕೆ ಪ್ರಯತ್ನ ಮಾಡ್ತೀವಿ. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಕಾರಣಗಳು ಎದ್ದು ಬರ್ತವೆ. ಕೆಲವರಲ್ಲಿ ಆಹಾರಕ್ಕೆ ಸಂಬಂಧಪಟ್ಟಿರೋ ಕಾರಣಗಳು ಎದ್ದು ಬಂದರೆ, ಕೆಲವ್ರಿಗೆ ದಿನಚರ್ಯದಲ್ಲಿ ಇರತಕ್ಕಂಥ ಸಮಸ್ಯೆಗಳು ಕಾಣುತ್ತೆ, ಕೆಲವ್ರಿಗೆ ಇನ್ನೂ ಬೇರೆ ಸಮಸ್ಯೆಗಳು ಕಾಣುತ್ತೆ ನಮಗೆ. ಮೊದಲು ನಾವು ಯಾವ ಕಾರಣದಿಂದ ಸಮಸ್ಯೆ ಬರ್ತಾ ಇದೆ ಅಂತ ಕಂಡುಹಿಡ್ಕೊಂಡು ಅದನ್ನು ನಾವು ಕಾರಣವನ್ನು ನಾವು ತಿದ್ದಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಅವರ್ ಅಪ್ರೋಚ್ ಒಂಥರ ಬೇರೆ, ಕನ್ವೆನ್ಷನಲ್ ಅಪ್ರೋಚ್ಗಿಂತ ಬೇರೆ ಇದು.
0: ಈಗ ಒಂದು ಚಾರ್ಟ್ ಕೊಡೋದಾದರೆ ಅವ್ರಿಗೆ, ಅಂದರೆ ಈ ಕಾರ್ಯಕ್ರಮ ಕೇಳ್ತಾ ಇರೋರು ಎಲ್ಲರೂ ನಿಮ್ಮ ಹತ್ರ ಬಂದು ಕೇಳದೇ ಇರ್ಬೋದು, ಅವ್ರು ಏನೇನು ಮಾಡ್ಕೋಬಹುದು ಸರ್?
1: ನಾವು ಬ್ರಾಡ್ಲಿ ಏನು ಮಾಡ್ತೇವೆ, ಕೆಲವು
0: ಸರ್ ಈಗ ಈ ಟೈಪ್ 1 ಟೈಪ್ 2 ಅಂತ ಹೇಗೆ ಕಂಡುಹಿಡಿತೀರಾ ಸರ್?
1: ಅದಕ್ಕೆ ನಾವೇನು ಮಾಡ್ತೀವಿ, ಕೆಲವು ಸಿ ಪೆಪ್ಟೈಡ್ ಲೆವೆಲ್ಸ್ ಅಂತ ಇರುತ್ತೆ ರಕ್ತದಲ್ಲಿ, ಅದನ್ನು ನಾವು ನೋಡ್ಬಿಟ್ಟು ಕಂಡುಹಿಡಿತೇವೆ. ಮತ್ತು ಕೆಲವು ಆಟೋ ಆ್ಯಂಟಿಬಾಡೀಸ್ GAD ಅಂತ ಎಲ್ಲ ಇರುತ್ತೆ, ಅಂತ ಆಟೋ ಆ್ಯಂಟಿಬಾಡೀಸ್ ಏನಾದ್ರು ಇತ್ತು ಸಿ ಪೆಪ್ಟೈಡ್ ಲೆವೆಲ್ಸ್ ಎಲ್ಲ ನೋಡ್ಬಿಟ್ಟು ನಾವು ಅದು ಟೈಪ್ 1 ಆರ್ ಟೈಪ್ 2 ಅಂತ ಮೊದಲು ಡಿಫ್ರೆನ್ಷಿಯೇಟ್ ಮಾಡ್ತೇವೆ ನಾವು. ಮೊದಲು ಈಗ 15 ವರ್ಷದ ಕೆಳಗಡೆ ನಮ್ಗೆ ಆ ಭಾರತದಲ್ಲಿ ಆ ಫೆಸಿಲಿಟಿ ಇರಲಿಲ್ಲ, ಈಗ ಅದು ಬಂದಿದೆ. ಸೊ ತಾಂತ್ರಿಕವಾಗಿ ಅದನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಇದೆ. ಬಹುತೇಕ ನಮ್ಮ ದೇಶದಲ್ಲಿ ಟೈಪ್ 2 ಹೆಚ್ಚು ಕಾಮನ್ ಆಗಿರುತ್ತೆ, ಟೈಪ್ 1 ಭಾಳ ರೇರ್, ಕೆಲವು ಫ್ಯಾಮಿಲೀಸ್ನಲ್ಲಿ ಮಾತ್ರ ಇರುತ್ತೆ ಅದು ಅಷ್ಟೇ. ಈಗ ಎರಡನೇದು ನೀವು ಚಾರ್ಟ್ ಬಗ್ಗೆ ಹೇಳಿದ್ರಿ. ಚಾರ್ಟ್ ಅಂದರೆ ನಾವು ಏನು ಮಾಡ್ತೀವಿ, ಕೆಲವು ಕಾಮನ್ ಫ್ಯಾಕ್ಟರ್ಸ್ ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ತೀವಿ. ಉದಾಹರಣೆಗೆ ಕೆಲವರಲ್ಲಿ ಏನಾಗುತ್ತೆ, ಫಿಸಿಕಲ್ ಆ್ಯಕ್ಟಿವಿಟಿಯ ಕೊರತೆ ಅಂದರೆ ಕಮ್ಮಿ ಇರುತ್ತೆ, ಅವ್ರು ಇಡೀ ದಿವಸ ಕುಂತ್ಕೊಂಡು ಡೆಸ್ಕ್ ಜಾಬ್ ಮಾಡ್ತಾರೆ, ಅಥವಾ ಕೆಲವ್ರಿಗೆ ವಯಸ್ಸಾಗಿರುತ್ತೆ ಓಡಾಡಲಿಕ್ಕಾಗಲ್ಲ, ನೀವು ಸ್ವಲ್ಪ ವಾಕಿಂಗ್ ಮಾಡಿ ಅಂದರೆ ನಡೆಯೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾರೆ. ಅಂಥವ್ರಿಗೆ ನಾವೇನು ಮಾಡ್ತೀವಿ, ಕೆಲವು ಪ್ಯಾಸಿವ್ ಎಕ್ಸಸೈಸಸ್ ಎಲ್ಲ ಹೇಳ್ತೀವಿ. ಕುಂತಲ್ಲೇ ಕೈಕಾಲು ಅಲ್ಲಾಡಿಸ್ಬೋದು, ಅವರು ನಡಿಲೇಬೇಕು 1 ಕಿಲೋಮೀಟ್ರ್ ಅಂತೇನೂ ಇಲ್ಲ. ಸೊ ಅದೇ ಥರ ಕೆಲವರು ಏನಾಗುತ್ತೆ, ದಿನಚರ್ಯೆಯಲ್ಲಿ ನಾವು ಬದಲಾವಣೆಯನ್ನು ಮಾಡ್ತೇವೆ, ಅವ್ರು ಬೆಳಿಗ್ಗೆ 8 ಗಂಟೆಗೆ ಹೇಳ್ತಾರೆ ಈ ಥರ. ಮತ್ತು ಇನ್ನೂ ಕೆಲವರಲ್ಲಿ ನಾವು ಆಹಾರದ ಸಮಯವನ್ನು ಬದಲಾವಣೆ ಮಾಡಿದ್ರೆ, ಇನ್ನೂ ಕೆಲವರಲ್ಲಿ ಆಹಾರದ ಕಂಟೆಂಟನ್ನು ನಾವು ಬದಲಾವಣೆ ಮಾಡ್ತೇವೆ. ಇನ್ನೂ ಕೆಲವರಲ್ಲಿ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕೆಲವರು ಸ್ಮೋಕಿಂಗ್ ಮಾಡ್ತಾರೆ, ಧೂಮಪಾನ ಅಥವಾ ಸರಾಯಿ ಕುಡಿಯೋ ಅಭ್ಯಾಸ, ಇಂಥವೆಲ್ಲ ನಾವು ಇದನ್ನೆಲ್ಲ ತೆಗಿತೇವೆ. ಬಹುತೇಕ ನಾವು ಈ ಥರ ಕೆಲವು ಬದಲಾವಣೆಗಳನ್ನು ಮಾಡೋದ್ರಿಂದ ಶುಗರ್ ಲೆವೆಲ್ ಎಷ್ಟು ಮಟ್ಟಿಗೆ ಕಂಟ್ರೋಲಿಗೆ ಬರುತ್ತೆ. ಬರೀ ಮಾತ್ರೆ ತಗೊಳ್ಳೋದು ಒಂದೇ ಆಪ್ಷನ್ ಅನ್ನೋದು ತಪ್ಪು. ಬಟ್ ಏನಾಗುತ್ತೆ, ನಮ್ಮ ದೇಶದಲ್ಲಿ ಜನ ಸಾಮಾನ್ಯವಾಗಿ ಮಾತ್ರೆ ಮೇಲೆ ಹೆಚ್ಚು ಅವಲಂಬಿತರಾಗಿರ್ತಾರೆ. ಮಾತ್ರೆ ತಗೊಳ್ತಾ ಇದ್ದೀವಿ, ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ, ಸರಿ ಹೋಗುತ್ತೆ ಅಂತ. ಅದಲ್ಲ, ಅವರು ಸ್ವಲ್ಪ ತಮ್ಮ ಆರೋಗ್ಯದ ಬಗ್ಗೆ ತಾವೇ ಹೆಚ್ಚು ಜವಾಬ್ದಾರಿಯನ್ನು ತೆಗೆದುಕೊಂಡು ಅವರು ಈ ಥರ ಬದಲಾವಣೆಯನ್ನು ಮಾಡಬೇಕಾಗುತ್ತೆ. ಮತ್ತು ಇನ್ನು ಕೆಲವರಲ್ಲಿ ಏನಾಗುತ್ತೆ, ನಾವು ನೋಡಿದ್ದು ಹೊರಗಡೆ ಎಲ್ಲ ಕಡೆ ತಿಂತಾ ಇರ್ತಾರೆ ಅವರು. ನೀವು ಹೊರಗಡೆ ತಿನ್ಲಿಕ್ಕೆ ಹೋದಾಗ ಏನಾಗುತ್ತೆ, ನಿಮ್ಮ ಆಹಾರ ನಿಮ್ಮ ಕಂಟ್ರೋಲಲ್ಲಿ ಇರಲ್ಲ. ಅವ್ರು ಏನು ಕೊಟ್ಟಿರ್ತಾರೆ ಹೋಟ್ಲಲ್ಲಿ ಏನು ಸಿಗುತ್ತೆ ಅದನ್ನು ಮಾತ್ರ ತಿನ್ಬೋದು ಅನ್ನೋ ಒಂದು ಪರಿಸ್ಥಿತಿ ಬರುತ್ತೆ. ನಾವೇನು ಮಾಡ್ತೀವಿ, ಅಂಥವ್ರಿಗೆಲ್ಲ ವಿ ಸಜೆಸ್ಟ್ ಸಮ್ ಸ್ವಲ್ಪ ಅವ್ರ ಆಹಾರದ ಬಗ್ಗೆ ಹೆಚ್ಚು ಗಮನ ಕೊಡಲಿಕ್ಕೆ ನಾವು ಹೆಚ್ಚು ಪ್ರೇರಣೆಯನ್ನು ಕೊಡ್ತೇವೆ. ಮತ್ತು ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ವರ್ಕೌಟ್ ಮಾಡಿ ತೋರಿಸ್ತೇವೆ ವಿತ್ ಎವಿಡೆನ್ಸಸ್. ನಾನು ಹೇಳಿದ್ನಲ್ಲ, ಶುರುವಿನಲ್ಲಿ ನಾವು ಮಾನಿಟರ್ ಮಾಡ್ತೇವೆ ಅಂತ, ನಮಗೆ ಗೊತ್ತಾಗಿರುತ್ತೆ ನೋಡಿ ಇಂಥದನ್ನೇ ತಿನ್ನಬೇಕು, ಇಂಥದನ್ನೇ ತಿನ್ನಬಾರ್ದು ಅಂತ ಅವರಿಗೆ ಪ್ರಾಕ್ಟಿಕಲ್ ಆಗಿ ನಾವು ಪ್ರೂವ್ ಮಾಡಿ ತೋರಿಸ್ತೇವೆ, ಅವ್ರಿಗೆ ಗೊತ್ತಾಗೋಗುತ್ತೆ. ಆಹಾರದ ಬಗ್ಗೆ ಹೆಚ್ಚು ಕಂಟ್ರೋಲ್ ತೆಗೆದುಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇದೆ ಇದರಲ್ಲಿ, ಡಯಾಬಿಟಿಸ್ನಲ್ಲಿ. ಇಲ್ಲಾಂದ್ರೆ ಏನಾಗುತ್ತೆ, ನಾವು ಎಷ್ಟೇ ರಿವರ್ಸಲ್ ಪ್ರಯತ್ನ ಮಾಡಿದ್ರು ಕೂಡ ಅದು ಪ್ರಯತ್ನ ಅಷ್ಟು ನಿಷ್ಫಲ ಆಗೋ ಸಾಧ್ಯತೆಯೂ ಇರುತ್ತೆ. ಸೊ ಅವರು ತಮ್ಮ ದಿನಚರ್ಯೆ ಮತ್ತು ಆಹಾರ ಮತ್ತು ನಿದ್ರೆಯ ಬಗ್ಗೆ ಹೆಚ್ಚು ಅವರು ಬದಲಾವಣೆಗಳನ್ನು ಮಾಡ್ಕೊಳ್ಳೋದ್ರಿಂದ ಬಹುತೇಕ ಸಕ್ಕರೆ ಲೆವೆಲ್ನ ನಾವು ಕಂಟ್ರೋಲಿಗೆ ತರಬಹುದು.
0: ಈಗ ಅನ್ನ ಬಿಟ್ಬಿಡ್ತೀನಿ, ಮುದ್ದೆ ಬಿಟ್ಬಿಡ್ತೀನಿ, ಚಪಾತಿ ತಿನ್ಬಿಡ್ತೀನಿ, ಅವ್ರಿಗೆ ಏನು ಹೇಳ್ತೀರಾ ಸರ್?
1: ಇದು ಬಹಳ ಒಳ್ಳೆ ಪ್ರಶ್ನೆ. ನಾನು ಇಲ್ಲಿ 2 ಕೇಸ್ ಅನುಭವವನ್ನು ನಿಮಗೆ ಹೇಳ್ತೇನೆ. ಇದು ನಾನು ಮಂಗಳೂರಲ್ಲಿ ನೋಡಿದ್ದು. ಅವರು ಅನ್ನವನ್ನು ಬಿಟ್ಟು ಬರೀ ಚಪಾತಿಯನ್ನು ಮಾತ್ರ ತಿಂತಾ ಇದ್ರು. ಸಾಮಾನ್ಯವಾಗಿ ನೀವು ಯಾವುದೇ ಒಂದು ನಮ್ಮ ಮಧುಮೇಹಿಗಳು ಸ್ಪೆಷಲಿಸ್ಟ್ ಏನಿರ್ತಾರೆ ಅವ್ರ ಹತ್ರ ಹೋದ್ರೆ ಇದೇ ಅಡ್ವೈಸೇ ಕೊಡ್ತಾರೆ, ಅನ್ನ ಕಮ್ಮಿ ತಿನ್ನಿ ಅಥವಾ ಅನ್ನ ತಿನ್ನೋದು ಬಿಟ್ಬಿಡಿ, ಚಪಾತಿನೇ ತಿನ್ನಿ, ರೊಟ್ಟಿ ತಿನ್ನಿ ಈ ತರ. ಕೆಲವರು ಮುದ್ದೆ ತಿಂದ್ರೆ ಸರಿ ಹೋಗುತ್ತೆ ಅಂತೆಲ್ಲ ತಿಳ್ಕೊಂಡಿರ್ತಾರೆ. ಆ ವ್ಯಕ್ತಿಯಲ್ಲಿ ನಾವು ಹೇಳಿದ್ವಲ್ಲ, ಶುರುವಿನಲ್ಲಿ ನಾವು ಕಂಡಿಡಿಯಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ, ನಾವು ಕಂಡಿಡಿಲಿಕ್ಕೆ ಪ್ರಯತ್ನ ಮಾಡಿದಾಗ ನಮಗೆ ಆಶ್ಚರ್ಯಕರವಾದ ಸಂಗತಿ ಅಲ್ಲಿ ಗೊತ್ತಾಯ್ತು. ಏನಂದ್ರೆ, ಅವರಲ್ಲಿ ಅನ್ನ ತಿನ್ನೋದ್ರಿಂದ ಅವ್ರ ಸಕ್ಕರೆ ಜಾಸ್ತಿ ಆಗ್ತಿರ್ಲಿಲ್ಲ, ಅವ್ರ ದೇಹಕ್ಕೆ ಗೋಧಿನೇ ಹೆಚ್ಚು ಅವರಿಗೆ ಸರಿಯಾಗಿ ಆಗ ಬರ್ತಾ ಇರಲಿಲ್ಲ. ಸೊ ವಿ ಆರ್ ಏಬಲ್ ಟು ಫೈಂಡ್ ಔಟ್ ದ ಪ್ರಾಬ್ಲಮ್ ಅಂಡ್ ವಿ ಆರ್ ಏಬಲ್ ಟು ಚೇಂಜ್ ದ ಡಯಟ್. ಸೊ ಅವ್ರಿಗೆ ಆಮೇಲೆ ಸಕ್ಕರೆ ಕಂಟ್ರೋಲಿಗೆ ಬಂತು. ಸೊ ಆದ ಕಾರಣ ಸಾಮಾನ್ಯವಾಗಿ ನಾವು ಏನು ಹೇಳ್ತೀವಲ್ಲ, ಅನ್ನ ಕಮ್ಮಿ ಮಾಡಬೇಕು, ವೀಟ್ ಜಾಸ್ತಿ ಮಾಡಬೇಕು ಅಂತ, ಇದರಿಂದ ಇರೋ ತತ್ವಾಂಶ ಏನು, ಟೆಕ್ನಿಕಲ್ ರೀಸನ್ ಏನು ಅಂದರೆ, ನಾವು ಇಟ್ಸ್ ಆಲ್ರೆಡಿ ವೆಲ್ ನೋನ್ ದಟ್ ದ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಆ್ಯಂಡ್ ಫೈಬರ್ ಕಂಟೆಂಟ್ ಅಂತ ಏನು ಹೇಳ್ತೇವೆ, ನಾರಿನ ಅಂಶ, ಅದು ಹೋಲ್ ವೀಟ್ ಮೈದಾ ಅಲ್ಲ, ಹೋಲ್ ವೀಟಲ್ಲಿ ಜಾಸ್ತಿ ಇರುತ್ತೆ. ಪೂರ್ತಿ ನಾವು ಗೋಧಿಯನ್ನು ಹಿಟ್ಟು ಮಾಡ್ತೀವಲ್ಲ, ಪೂರ್ತಿ ಗೋಧಿಯನ್ನು ಹಿಟ್ಟು ಮಾಡ್ತಕ್ಕಂಥದ್ದು, ಅದರಲ್ಲಿ ಹೆಚ್ಚಿರುತ್ತೆ. ಸೊ ಆದ ಕಾರಣ ಅದು ನಾವು ಸಕ್ಕರೆ ಕಾಯಿಲೆಯಲ್ಲಿ ಹೆಚ್ಚು ರೆಕಮೆಂಡ್ ಮಾಡ್ತೇವೆ. ತಾಂತ್ರಿಕವಾಗಿ ಅದು ಒಂದು ಸರಿಯಾದ ಸಲಹೆ ಕೂಡ ಹೌದು, ಆದರೆ ಎಲ್ಲರಲ್ಲೂ ಅದೇ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನು ನಾವು ಅಷ್ಟು ಸರಿಯಲ್ಲ ಅಂತ ಹೇಳ್ತೇವೆ. ನಾವು ಶುರುವಿನಲ್ಲಿ ನಾವು ಕಂಡಿಡಿಯಕ್ಕೆ ಪ್ರಯತ್ನ ಮಾಡ್ತೀವಲ್ಲ, ಸೊ ಅವಾಗ ನಮಗೆ ಗೊತ್ತಾಗುತ್ತೆ ಯಾರಿಗೆ ಯಾವ್ದು ಆಗ್ಬರುತ್ತೆ, ಯಾರಿಗೆ ಯಾವ್ದು ಆಗ್ಬರಲ್ಲ ಅಂತ. ಯಾವ್ದು ಆಗ್ಬರಲ್ಲ ಅದನ್ನು ತೆಗಿತೇವೆ, ಯಾವ್ದು ಆಗ್ಬರುತ್ತೆ ಅದನ್ನು ತಿಂದ್ರಪ್ಪ ಅಂತ ಹೇಳ್ತೀವಿ. ಆದ್ರಿಂದ ಹೆಚ್ಚೇನು ಇದೇನೂ ಆಗಲ್ಲ. ಅಂದರೆ ನೀವೇನು ಹೇಳಿದ್ರಲ್ಲ, ತಾಂತ್ರಿಕವಾಗಿ ಅದು ಸರಿಯಾದ ವಿಚಾರ ಆದರೂ ಕೂಡ ಅದು ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ನಾವು.
0: ಹಾಗಾಗಿ ಮುದ್ದೆ ತಿಂದ್ರೆ ಜಾಸ್ತಿ ಆಗುತ್ತಾ, ಗೋಧಿ ತಿಂದ್ರೆ ಜಾಸ್ತಿ ಆಗುತ್ತಾ, ಅಥವಾ ಅಕ್ಕಿ ತಿಂದ್ರೆ ಜಾಸ್ತಿ ಆಗುತ್ತಾ, ಅದನ್ನು ಕಂಡು ಹಿಡ್ಕೊಂಡು ನಮ್ಗೆ ಏನ್ ಬೇಕು ಅನ್ನೋದನ್ನ ಕಂಟಿನ್ಯೂ ಮಾಡಿ.
1: ಖಂಡಿತ. ಸೊ ಆದ ಕಾರಣ ಪ್ರತಿಯೊಬ್ಬ ಮಧುಮೇಹದ ರೋಗಿ

0: ಕಂಡಿಡಿಯೋದಕ್ಕೆ ನಮ್ಗೆ ಸ್ಟಾರ್ಟಿಂಗ್ನಲ್ಲಿ ಟೈಮ್ ಹಿಡಿಯತ್ತೆ. ಬಟ್ ಒಂದ್ಸಲ ಅದನ್ನ ಕಂಡಿಡಿದ ಮೇಲೆ ಅವ್ರಿಗೆ ಅವ್ರು ಸ್ವತಂತ್ರರಾಗ್ಬಿಡ್ತಾರೆ. ಇನ್ಫ್ಯಾಕ್ಟ್ ನಾನು ಇಲ್ಲಿ ಇನ್ನೊಂದು ವಿಚಾರ ಹೇಳ್ತೇನೆ ಇದ್ರ ಜೊತೆಗೆ. ಕೆಲವರಲ್ಲಿ ಇನ್ನೊಂದು ತಪ್ಪು ಅಂಶ ಇದೆ, ಏನಪ್ಪಾ ಅಂದ್ರೆ ಹಲವಾರು ಜನ ಏನ್ ಮಾಡ್ತಿದ್ದಾರೆ, ಕೆಲವು ಡಬ್ಬಿಗಳನ್ನ ಮಾರಾಟ ಮಾಡ್ತಾರೆ. ನೀವು ಈ ಡಬ್ಬಿನಲ್ಲಿರೋದು ಎಲ್ಲಿವರೆಗೂ ತಿಂತಿರೋ ಅಲ್ಲಿವರೆಗೂ ನಿಮ್ ಸಕ್ಕರೆ ಕಂಟ್ರೋಲ್ ಅಲ್ಲಿ ಇರುತ್ತೆ, ನೀವು ಮಾತ್ರೆ ತಗೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಕೂಡ ನಾನು ನೋಡಿದೀನಿ. ಸೊ ಜನ ಅದನ್ನು ಕೂಡ ತಿಂತಿರ್ತಾರೆ. ಆದ್ರೆ ನೀವು ಈಗ ನೆಂಟರು ಮನೆಗೆ ಹೋದ್ವಿ, ಊರಿಂದ ಊರಿಗೆ ಹೋದ್ರೆ ಎಲ್ಲ ಕಡೆ ಡಬ್ಬಿ ಹೆಂಗ್ ತಗೊಂಡು ಹೋಗಿ ಬರುತ್ತೆ, ಮೂರು ಹೊತ್ತು ಡಬ್ಬಿನಲ್ಲಿರೋ ಆಹಾರನೇ ಹೆಂಗ್ ತಿನ್ಲಿಕ್ಕೆ ಬರುತ್ತೆ. ಸೊ ನನ್ನ ಪದ್ಧತಿ ಪ್ರಕಾರ ಏನು ಅಂದ್ರೆ ರಿವರ್ಸಲ್ ಅಂದ್ರೆ ಸ್ವಾತಂತ್ರ್ಯ. ನೀವು ಮೆಡಿಸಿನ್ ಮೇಲೆ ಅವಲಂಬಿತರಾಗಿರಬಾರ್ದು, ನೀವು ಯಾವುದೇ ಡಬ್ಬಿ ಅಥವಾ ಸಪ್ಲಿಮೆಂಟ್ಸ್ ಮೇಲೆ ಅವಲಂಬಿತರಾಗಿರಬಾರ್ದು. ಸ್ವತಂತ್ರವಾಗಿ ಬರೀ ಜೀವನ ಶೈಲಿಯ ಮಾಡಿಫಿಕೇಶನ್ ಇಂದ ಮಾತ್ರ ನೀವು ಸಕ್ಕರೆನ್ ಕಂಟ್ರೋಲಿಗೆ ತಂದ್ರೆ ಅದನ್ನ ನಾವು ರಿವರ್ಸಲ್ ಅಂತ ಹೇಳ್ಬೋದು. ಬರೀ ಯಾವುದೋ ಒಂದು ಹರ್ಬಲ್ಸ್ ಅಥವಾ ಸಪ್ಲಿಮೆಂಟ್ಸ್ ಅನ್ನ ತಗೊಂಡು ನಾವು ಶುಗರ್ ಕಂಟ್ರೋಲಿಗೆ ತಗೊಂಬಂದ್ವಿ ಅನ್ನೋದು ನನ್ನ ಪ್ರಕಾರ ಅದು ಕೂಡ ಅವಲಂಬನೆ ತಾನೆ. ಮೆಡಿಸಿನ್ ಮೇಲೆ ಅವಲಂಬಿತರಾಗಿರೋದು ಒಂದೇ, ಸಪ್ಲಿಮೆಂಟ್ಸ್ ಮೇಲೆ ಅವಲಂಬಿತರಾಗಿರೋದು ಒಂದೇ. ಸೊ ರಿವರ್ಸಲ್ ದ ಒಂದು ಮಹತ್ವ ಏನಪ್ಪಾ ಅಂತಂದ್ರೆ ನಾವು ಸ್ವಾತಂತ್ರ್ಯ, ಅವರು ತಮ್ಮ ಜೀವನ ಶೈಲಿಯ ಬದಲಾವಣೆಯಿಂದಾನೆ ಅವ್ರಿಗೆ ಸ್ವಾತಂತ್ರ್ಯ ಸಿಕ್ಕಿರುತ್ತೆ. ಹೌದು, ನಾನು ಹಿಂಗ್ ಮಾಡಿದ್ರೆ ಈಗ ಜಾಸ್ತಿ ಆಗುತ್ತೆ, ಹಿಂಗ್ ಮಾಡದೇ ಇದ್ರೆ ಇದು ಕಂಟ್ರೋಲಿಗೆ ಬರುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೆ ನಾವು ಅರಿವನ್ನು ಮೂಡಿಸ್ತೀವಿ, ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡು ಅವ್ರ ಜೀವನ ಅವರೇ ಸ್ವತಂತ್ರವಾಗಿ ನಡೆಸ್ಕೊಂಡು ಹೋಗ್ತಾರೆ. ಸೊ ಇದರಲ್ಲಿ ಸ್ವಾತಂತ್ರ್ಯ ಸಿಗುತ್ತೆ ಇದರಲ್ಲಿ, ಅದೊಂದು ಬಹಳ ದೊಡ್ಡ ಅಂಶ ಅಂತ ಹೇಳ್ಬೋದು. ನಮ್ಮ
1: ದೊಡ್ಡ ಅಂಶ ಆದ್ರೆ ರಿವರ್ಸಲ್ ಆಗಿದೆ ಅಂದ ತಕ್ಷಣನೇ ಮತ್ತೆ ನಾವು ಮೊದಲು ಹೆಂಗ್ ಬೇಕಂತ ತಿನ್ನಾಗಿಲ್ಲ.
0: ನಾನು ನಿಮಗೆ ಧನ್ಯವಾದಗಳು ಹೇಳ್ತೇನೆ ಈ ಪಾಯಿಂಟ್ ಹೇಳಿದ್ದಕ್ಕೆ. ಯಾಕಂದ್ರೆ ಇದನ್ನ ನಾನು ಇದನ್ನ ಹೇಳ್ತೀನಿ ಕೇಳಿ, ನನ್ನ ಒಂದು ಅನುಭವ ಹೇಳ್ತೇನೆ. ಒಬ್ರಿಗೆ ನಾವು ಕಷ್ಟಪಟ್ಟು ರಿವರ್ಸಲ್ ಮಾಡಿದ್ವಿ, ಆಮೇಲೆ ಅವ್ರು ಬಂದು ಹೇಳಿದ್ರು ಮಗಳ ಮದುವೆನಲ್ಲಿ ನಾನು ನಾಲ್ಕು ಹೋಳಿಗೆ ತಿಂದೆ, ನನಗೆ ಏನು ಆಗ್ಲಿಲ್ಲ ಅಂತ. ಸಿ ಇದೊಂದು ಏನಾಗುತ್ತೆ, ನಾವು ಎಲ್ಲ ಸರಿ ಮಾಡಿದ್ಮೇಲೆ ಮತ್ತೆ ಹೋಗ್ಬಿಟ್ಟು ಅವ್ರು ಅದೇ ತಪ್ಪು ಅಭ್ಯಾಸಗಳನ್ನೇ ಫಾಲೋ ಮಾಡಿಕೊಂಡು ಮತ್ತೆ ಆರೋಗ್ಯ ಕೆಡಿಸ್ಕೊಂತಾರೆ. ಆದ್ರಿಂದ ನೀವು ಈ ಪ್ರಶ್ನೆ ಕೇಳಿದ್ಕೆ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನಾನು ಒಂದ್ಸಲ ನಾವು ಕಷ್ಟಪಟ್ಟು ರಿವರ್ಸಲ್ ಮಾಡಿದ್ಮೇಲೆ ಜನ ತಮ್ಮ ಆರೋಗ್ಯನ ಜವಾಬ್ದಾರಿಯಿಂದ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಮಾತ್ರ ನಾನು ಹೇಳ್ಬೋದು.
1: ರಿವರ್ಸಲ್ ಆಗಿದೆ ಅಂತ ಮಾತ್ರ ಬಿಟ್ವಿ ಒಳ್ಳೆ ಹೋಳಿಗೆ ಪಾಯಸ ತಿನ್ಕೊಂಡಿದ್ರೆ ಆಗಲ್ಲ
0: ಆಗಲ್ಲ. ಸೊ ಯಾವಾಗ ಒಂದ್ಸಲ ಆದ್ರೂ ಪರವಾಗಿಲ್ಲ, ಬಟ್ ಕೆಲವರು ತಮ್ಮ ಹಳೆಯ ದುರಭ್ಯಾಸಗಳನ್ನ ಫಾಲೋ ಮಾಡಿರುವುದು ನಾನು ನೋಡಿದ್ದೇನೆ, ಆತರ ಆಗಿದೆ.
1: ತುಂಬಾ ಧನ್ಯವಾದಗಳು ಸರ್. ಯಾಕಂದ್ರೆ ಅದು ನಿಜಾನ ಸುಳ್ಳ ಅನ್ನುವಂಥದ್ದು ಒಂದು ಆತಂಕ ಅಥವಾ ಒಂದು ಡೌಟ್ ಮನಸ್ಸಲ್ಲಿ ಇದ್ದೇ ಇರುತ್ತೆ. ರಿವರ್ಸಲ್ ಮಾಡ್ಕೋಬಹುದಾ ಇಲ್ವಾ ಅಂತ, ಮಾಡ್ಕೋಬಹುದು ಅಂತ ತಜ್ಞ ವೈದ್ಯರು ಹೇಳಿದಾಗ ಬಹಳ ಸಂತೋಷ ಆಗುತ್ತೆ. ಬಟ್ ಮಾಡ್ಕೊಂಡ ಮೇಲೆ ಆ ವ್ಯಕ್ತಿಗೆ ಅಷ್ಟೇ
0: ಜವಾಬ್ದಾರಿಯುತವಾದ ಜೀವನ ನಡೆಸಲೇಬೇಕಾಗುತ್ತೆ
1: ತುಂಬಾ ಧನ್ಯವಾದಗಳು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ.
0: ಧನ್ಯವಾದಗಳು. ಎಲ್ಲ ಕೇಳಿರ್ತಕ್ಕಂತ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ.
2: ಇದುವರೆಗೆ ಮಧುಮೇಹವನ್ನು ಹಿಮ್ಮೆಟ್ಟಿಸುವ ಪ್ರಕ್ರಿಯೆ ಈ ಕುರಿತು ಡಾಕ್ಟರ್ ಹರ್ಷಕುಮಾರ್ ಹೆಚ್ಎಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
2: ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
3: ಅವಧಿ

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ಮಾಹಿತಿ ನೀಡುವವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೋಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು. ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ.
2: ನನ್ನ ಹೆಸರು ರವಿಚಂದ್ರ ಆಚಾರ್ಯ ಮರೋಳಿ. ನಾನು ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷನಾಗಿ ಹಾಗೂ ವಿವಿಧ ನಮ್ಮ ಜಾತಿಯ ಸಂಘಟನೆಗಳಲ್ಲಿ ಅಧ್ಯಕ್ಷನಾಗಿ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳುವಂಥದ್ದು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಂತೇಳಿ ಅದನ್ನು ಕುಲಕಸುಬುಗಳ ಏಳಿಗೆಗಾಗಿ ಗೌರವಾನ್ವಿತ ಪ್ರಧಾನಮಂತ್ರಿಯವರು ನಮ್ಮ ಕುಲಕಸುಬುಗಳ ಅಭಿವೃದ್ಧಿಗಾಗಿ ಒಂದು ಕೊಟ್ಟಂಥ ಯೋಜನೆ. ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳುವುದು ಒಂದು ಜಾತಿಗೆ ಸೀಮಿತವಾಗಿ ಪ್ರಧಾನಿಯವರು ಘೋಷಣೆ ಮಾಡಿದಂಥ ಯೋಜನೆ ಅಲ್ಲ. ಅದು ಕುಲಕಸುಬುಗಳ ಅಭಿವೃದ್ಧಿ. ಸಾಧಾರಣ 18 ಕುಲಕಸುಬುಗಳು ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಆ ಕುಲಕಸುಬುಗಳು ಯಾವುದಂತ ಹೇಳಿದರೆ ಒಂದು ಕಾರ್ಪೆಂಟರ್ ಇರ್ಬೋದು, ದೋಣಿ ತಯಾರಕರು, ಶಸ್ತ್ರಾಸ್ತ್ರ ತಯಾರಕರು, ಶಿಲಾಶಿಲ್ಪಿಗಳು, ಅಕ್ಕಸಾಲಿಗರು, ಕಮ್ಮಾರ, ಸುತ್ತಿಗೆ ಮತ್ತು ಉಪಕರಣಗಳ ತಯಾರಕರು, ಬೀಗ ತಯಾರಕರು ಲಾಕ್ಸ್ಮಿತ್ ಅಂತೇಳಿ, ಮಡಿಕೆ ತಯಾರಕರು ಕುಂಬಾರರು, ಚಮ್ಮಾರರು ಅಂದರೆ ಪಾದರಕ್ಷೆಯನ್ನು ತಯಾರು ಮಾಡತಕ್ಕಂಥವರು, ಮೇಸ್ತ್ರಿ, ನೇಕಾರರು, ಗೊಂಬೆ ಮತ್ತು ಬೊಂಬೆ ಅದು ಟ್ರೆಡಿಷ್ನಲ್ ಗೊಂಬೆ ಮತ್ತು ಬೊಂಬೆ ತಯಾರಕರು, ಪ್ಲಾಸ್ಟಿಕ್ ಅಲ್ಲ, ಕ್ಷೌರಿಕರು ಬಾರ್ಬರ್ ಅಂತೇಳಿ ಏನು ಹೇಳ್ತೇವೆ ಕ್ಷೌರಿಕರು, ಅಗಸರು ದೋಬಿ, ಮೀನುಗಾರಿಕಾ ಬಲೆಯನ್ನು ಮಾಡುವಂಥವರು, ಸಣ್ಣ ಪ್ರಮಾಣದಲ್ಲಿ ಮೀನುಗಾರಿಕಾ ಬಲೆಗಳನ್ನು ಮಾಡುವಂಥವರು, ಹೂಮಾಲೆಯನ್ನು ಕಟ್ಟುವರು ಗಾರ್ಲ್ಯಾಂಡ್ ಮೇಕರ್ ಅಂತೇಳಿ ಹೂಮಾಲೆಯನ್ನು ಕೊಟ್ಟು, ದರ್ಜಿ, ದರ್ಜಿ ಅಂತ ಹೇಳಿದರೆ ನಮ್ಮಲ್ಲಿ ಟೈಲರಿಂಗ್, ಬೇರೆ ಕಡೆ ಕುಲಕಸುಬಾಗಿ ದರ್ಜಿ ಅಂತೇಳಿ ದರ್ಜಿ, ಮತ್ತೊಂದು ಕಲ್ಲು ಒಡೆಯುವರು ಅಂತ ಸ್ಟೋನ್ ಬ್ರೇಕರ್ ಅಂತ ಹಾಕಿದ್ದಾರೆ. 18 ವಿಭಾಗಗಳನ್ನು ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ವಿದ್ಯಾರ್ಹತೆ ಅರ್ಹತೆ ಅಲ್ಲ. ಅವರ ಅರ್ಹತೆ ಅಂತ ಹೇಳಿದರೆ ಅವರ ನಾಲೆಜ್ ಒಂದು, ಮತ್ತೆ ಆ 18 ಏನು ಕುಲಕಸುಬುಗಳನ್ನು ಮಾಡ್ತಾ ಇದ್ದಾರೆ ಆ ಕುಲಕಸುಬು ಮಾಡುವವರು ಯಾವುದೇ ಇದಕ್ಕೆ ಹೋಗ್ಲಿಕ್ಕಿಲ್ಲ, ಡೈರೆಕ್ಟ್ CSC ಸೆಂಟರ್ಗಳಲ್ಲಿ ಅಪ್ಲೈ ಮಾಡುವಂಥದ್ದು, ಬೇರೆಯವರನ್ನು ಸಂಪರ್ಕಿಸುವಂಥ ಅವಶ್ಯಕತೆ ಇಲ್ಲ. ಕುಲಕಸುಬು ಮಾಡುವವರು CSC ಸೆಂಟರ್ಗಳಲ್ಲಿ, ಅದು ನಮ್ಮ SKDRP ಇರ್ಬೋದು, ಬೇರೆ CSC ಸೆಂಟರ್ಗಳು ಇರ್ತಾವಲ್ಲ, CSC ಸೆಂಟರ್ಗಳಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಇರತಕ್ಕಂಥ ದಾಖಲೆಗಳು ಒಂದು ಆಧಾರ್ ಕಾರ್ಡ್, ಆಧಾರ್ ಕಾರ್ಡ್ ಅಂತ ಹೇಳೋದಂತೂ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆದಂಥ ಆಧಾರ್ ಕಾರ್ಡ್, ಅಕೌಂಟ್ ಡೀಟೇಲ್ಸ್, ಮತ್ತು ಆಧಾರ್ ಕಾರ್ಡ್ ರೇಷನ್ ಕಾರ್ಡಿಗೂ ಲಿಂಕ್ ಆಗಿರಬೇಕು, ಲಿಂಕ್ಡ್ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಡೀಟೇಲ್ಸ್, ಇದು ಎರಡು ಇದ್ದರೆ ನಾವು ಅರ್ಜಿ ಸಲ್ಲಿಸಲಿಕ್ಕೆ ಅದು ಎರಡು ಡಾಕ್ಯುಮೆಂಟ್ಗಳು ಸಾಕಾಗ್ತದೆ. ಮತ್ತು ಡಾಕ್ಯುಮೆಂಟ್ಗಳನ್ನು ಸಲ್ಲಿಸಿದ ನಂತರ ಅದು ಜಿಲ್ಲಾ ಪೋರ್ಟಲ್ಲಿಗೆ ಹೋಗ್ತದೆ. ಇದಕ್ಕೆ ಯಾವುದೇ ಅರ್ಜಿ ಶುಲ್ಕ ನಾವು ತೆರಲಿಕ್ಕಿಲ್ಲ. ಪಂಚಾಯತಲ್ಲಿ ಓಕೆ ಮಾಡಿದರೆ ಅವರು ಹೌದು ಬಡಗಿ ವೃತ್ತಿಯನ್ನು ನಿರ್ವಹಿಸೋರು ಹೌದು ಅಂತೇಳಿ ಓಕೆ ಮಾಡಿದರೆ ಅದೇ ದಾಖಲೆ, ಬೇರೆ ಯಾವುದೇ ಸರ್ಟಿಫೈಡ್ ದಾಖಲೆಗಳನ್ನು ನಾವು ಸಲ್ಲಿಸಬೇಕಾಗಿಲ್ಲ. ಅರ್ಜಿಗಳನ್ನು ಹಾಕಿದ್ದೀರಿ, ಅರ್ಜಿಗಳು ಓಕೆ ಆದ ನಂತರ ನಮಗೆ PM ವಿಶ್ವಕರ್ಮ ಯೋಜನೆಯ ID ಬರ್ತದೆ, ID ಕಾರ್ಡ್ ಬರ್ತದೆ, ಮತ್ತೊಂದು ಅದರ ಸರ್ಟಿಫಿಕೇಟ್ ಬರ್ತದೆ ಆಯ್ಕೆ ಆದದಕ್ಕೆ. ಸರ್ಟಿಫಿಕೇಟ್ ಬಂದ ನಂತರ ನಮ್ಮ ಏನು ಟ್ರೈನಿಂಗ್ ಸೆಂಟರ್ಗಳಿವೆ ಆ ಸೆಂಟರ್ಗಳಿಗೂ ಸಹ ಈ ನಮ್ಮ ಡಾಕ್ಯುಮೆಂಟ್ಗಳು ಪಾಸ್ ಆಗ್ತವೆ. ಅಲ್ಲಿ ಸೆಂಟರ್ನಿಂದ ನಮಗೆ ಕಾಲ್ ಬರ್ತದೆ, ನಿಮಗೆ ಇಂಥ ದಿವಸ PM ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಆಯೋಜನೆ ಉಂಟು, ನೀವು ಬರ್ಬೋದಾ. ಕೆಲವರು ಈ ಒಂದು ಪೀರಿಯಡಲ್ಲಿ ಆಗೋದಿಲ್ಲ, ನೆಕ್ಸ್ಟ್ ಬರ್ತೀನಿ ಅಂತ ಹೇಳೋರು ಇರ್ತಾರೆ. ಪ್ರಕ್ರಿಯೆ ಅನ್ನೋದು ಹಾಗೆ ಬರ್ತದೆ, ಒಂದು ಟ್ರೈನಿಂಗ್ ಸೆಂಟರಿಂದ ಡೈರೆಕ್ಟ್ ಫೋನ್ ಬರ್ತದೆ, 7 ದಿನದ ಟ್ರೈನಿಂಗ್ ಇರ್ತದೆ. ಟ್ರೈನಿಂಗ್ ಆದ ನಂತರ ಆ ಟ್ರೈನಿಂಗ್ ಸರ್ಟಿಫಿಕೇಟ್ ಸಿಕ್ಕಿದ ನಂತರ ಸೀದಾ ಅದು ಬ್ಯಾಂಕಿಗೆ ಹೋಗ್ತದೆ, ನಮಗೇನು ಬೇರೆ ಇದಿಲ್ಲ. ಬ್ಯಾಂಕಿಂದ ಟ್ರೈನಿಂಗ್ ಆಗಿದೆ ಇವರಿಗೆ ಅಂತೇಳಿ ಕಾಲ್ ಬರ್ತದೆ. ಆ ಕಾಲ್ ಬಂದ ನಂತರ ನಾವು ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕಿಗೆ ಹೋಗಿ ನಮ್ಮ ಏನು ಡಾಕ್ಯುಮೆಂಟ್ಗಳು, ಬ್ಯಾಂಕಲ್ಲಿ ಕೆಲವು ಸ್ವಲ್ಪ ಡಾಕ್ಯುಮೆಂಟ್ಗಳು ರಿಕ್ವೈರ್ ಮಾಡ್ತಾರೆ, ಆ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಬೇಕು. ನಮಗೆ ಯಾರು ಆಯ್ಕೆ ಆಗಿರ್ತಾರೆ ಅವರಿಗೆ ಡೈಲಿ 500 ರೂಪಾಯಿ ದಿನಭತ್ಯೆ ಸಿಗ್ತದೆ. ಮತ್ತು ಕೆಲವು ಸೆಂಟರ್ಗಳಲ್ಲಿ ಊಟದ ವ್ಯವಸ್ಥೆ ಸಹ ಆಗಿದೆ ಉಡುಪಿ ಜಿಲ್ಲೆಯಿಂದ ಮತ್ತು ಉಳಿದ ಎಲ್ಲ ಜಿಲ್ಲೆಗಳಿಗೂ ಆ 2ನೇ ಸ್ಟೆಪ್ನಲ್ಲಿ ಅದನ್ನು ಯೋಜನೆಯನ್ನು ಅನುಷ್ಠಾನಗೊಳಿಸಿದರು. ನಮ್ಮವರನ್ನು ಆ ಯೋಜನೆಯೊಳಗೆ ತರುವುದು ನಮ್ಮ ಒಂದು ದೊಡ್ಡ ಸಮಸ್ಯೆ. ಯಾಕಂತೇಳಿ ಕೆಲವರಿಗೆ ಅದರ ಅನುಭವಗಳಿರುವುದಿಲ್ಲ, ತಿಳುವಳಿಕೆಗಳಿರುವುದಿಲ್ಲ.

0: ಅದಕ್ಕಾಗಿ ನಾವು ಏನು ಮಾಡಿದ್ದೇವೆ ಕೇಳಿದರೆ, ಪಿಎಂ ವಿಶ್ವಕರ್ಮ ಯೋಜನೆಯ ಅನುಷ್ಠಾನಗೊಳಿಸಲಿಕ್ಕೆ ಅಥವಾ ರಿಜಿಸ್ಟ್ರಿ ಮಾಡಲಿಕ್ಕಾಗಿ ಒಂದು ಹಲವಾರು ಕ್ಯಾಂಪ್ಗಳನ್ನು ಮಾಡಿದ್ವಿ. ಕಸಾಲಿಗರ ವ್ಯಾಪ್ತಿಯಿಂದ ಎಲ್ಲ ಸಾಧಾರಣ ಎಲ್ಲ ಸಂಘಟನೆಗಳು, ಈಗ ಜಿಲ್ಲಾ ಸಂಘಟನೆಗಳಾಗಿ ಟೈಲರಿಂಗ್ ಅಸೋಸಿಯೇಷನ್ನವರು, ಹಾಗೆ ಕಾರ್ಪೆಂಟರ್ ಯೂನಿಯನ್ನವರು, ಒಳ್ಳೆ ಯೂನಿಯನ್ಗಳು ಆ ಒಂದು ಇನಿಷಿಯೇಟಿವ್ ಅನ್ನು ತಗೊಂಡು ಅವರು ಇದು ಮಾಡಿದರು, ಏನು ಕ್ಯಾಂಪ್ಗಳನ್ನು ಮಾಡಿದರು. ನಂತರ ಸತತವಾಗಿ ನಮ್ಮ ಒಂದು ಪ್ರಯತ್ನದ ಮುಖಾಂತರ ಆ ಕ್ಯಾಂಪ್ಗಳನ್ನು ಜಾಸ್ತಿ ಮಾಡಿ, ಮತ್ತು ನಾವು ಕೆಲವು ಆಯ್ದ ಸಿ ಎಸ್ ಸಿ ಸೆಂಟರ್ಗಳನ್ನೇ ಆಯ್ಕೆ ಮಾಡಿಕೊಂಡು, ನಾವು ಕ್ಯಾಂಪಿಗಾಗಿ ಬೇರೆ ಬೇರೆ ಕಡೆ ಮಾಡದೆ ಕೆಲವು ಸಿ ಎಸ್ ಸಿ ಸೆಂಟರ್ಗಳನ್ನು ಮಾತಾಡಿ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ನೀವು ಅಲ್ಲಿ ಹೋಗಿ ಅಲ್ಲಿ ಮಾಡ್ತಾರೆ ಅಂತ ಹೇಳುವಂಥ ಮಾಹಿತಿಗಳನ್ನು ಕೊಟ್ಟು, ಆ ರೀತಿಯಾಗಿ ನಾವು ಜನರನ್ನು ಪಿ ಎಂ ವಿಶ್ವಕರ್ಮ ಯೋಜನೆಯೊಳಗೆ ಬರುವಂತೆ ಪ್ರಯತ್ನ ಪಟ್ಟಿದ್ದೇವೆ. ನಮ್ಮ ಪಿ ಎಂ ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಆದ ನಂತರ, ಟ್ರೈನಿಂಗ್ ಆಗಿ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಇರುವುದಂದರೆ ಟೂಲ್ ಕಿಟ್ ಬರುವಂತೆ. ಟೂಲ್ ಕಿಟ್ಟು ನಮ್ಮ ಕುಲಕಸಬು ಏನುಂಟು, ಆ ಕುಲಕಸಬಿಗೆ ಬೇಕಾದಂಥ ಟೂಲ್ ಕಿಟ್ಗಳನ್ನು ಕೊಡ್ತಾರೆ. ಒಳ್ಳೆಯ ಕ್ವಾಲಿಟಿಯ ಒಳ್ಳೆಯ ಟೂಲ್ ಕಿಟ್ಗಳನ್ನೇ ಕೊಟ್ಟಿದ್ದಾರೆ. ಬೇರೆ ಬೇರೆ ವೃತ್ತಿಯಲ್ಲಿರೋರಿಗೂ ಬೇರೆ ಬೇರೆ ಒಳ್ಳೆಯ ರೀತಿಯ ಟೂಲ್ ಕಿಟ್ಗಳನ್ನು ಕೊಟ್ಟಿದ್ದಾರೆ. ಈ ಕೌಶಲ್ಯ ಅಭಿವೃದ್ಧಿಗೆ ನಾವು ಏನು ಟ್ರೈನಿಂಗ್ಗೆ ಅಟೆಂಡ್ ಆಗ್ತೇವೆ, 7 ದಿವಸ ಟ್ರೈನಿಂಗಿಗೆ ಅಟೆಂಡ್ ಆದಾಗ ಅಲ್ಲಿರಲ್ಲಿ ಎಲ್ಲ ಮಾಹಿತಿಗಳನ್ನು ಅವರು ಒದಗಿಸ್ತಾರೆ. ನಾವು ಯಾವ ರೀತಿ ನಮ್ಮ ಕೌಶಲ್ಯ ಅಭಿವೃದ್ಧಿ ಮಾಡ್ಬೋದು, ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ನಮ್ಮ ಪ್ರಾಡಕ್ಟ್ಗಳನ್ನು ಯಾವ ರೀತಿ ಸೇಲ್ ಮಾಡಿಸ್ಬೋದು, ಈ ಆನ್ಲೈನಿಗೆ ನಾವು ಯಾವ ರೀತಿಯಲ್ಲಿ ಆನ್ಲೈನಿಗೆ ಹೋಗ್ಬೋದು, ಆ ಮಾಹಿತಿಗಳನ್ನು ಅವರು ಪಿನ್ ಟು ಪಿನ್ ಸೆಂಟರ್ನವ್ರು ಕೊಡ್ತಾರೆ. ಆ ಮಾಹಿತಿಯನ್ನು ಆಧರಿಸಿ ನಾವು ಏನು ಒಂದು ಪ್ರಾಡಕ್ಟನ್ನು ತಯಾರು ಮಾಡಿದರೆ ಆ ಪ್ರಾಡಕ್ಟನ್ನು ಯಾವ ರೀತಿಯಲ್ಲಿ ನಾವು ಸೇಲ್ಸ್ ಮಾಡ್ಬೋದು ಅಥವಾ ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ಕಸ್ಟಮರ್ಗಳನ್ನು ಸೆಳಿಬೋದು ಅನ್ನುವಂಥ ಮಾಹಿತಿಗಳೆಲ್ಲವೂ ಸಹ ನಮ್ಮ ಟ್ರೈನಿಂಗ್ನಲ್ಲಿ ಅತ್ಯುತ್ತಮವಾಗಿ ನೀಡಿರ್ತಾರೆ. ಅಲ್ಲಿ ಈಗಲೂ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸೋರಿಗೆ ಅವಕಾಶ ಈಗಲೂ ಇದೆ. ಸೇಮ್ ಪ್ರೊಸೀಜರ್ ಸಿ ಎಸ್ ಸಿ ಸೆಂಟರ್ಗಳು, ಅಲ್ಲಿಯೇ ಅರ್ಜಿಯನ್ನು ಸಲ್ಲಿಸ್ತಕ್ಕದ್ದು. ಸಿ ಎಸ್ ಸಿ ಸೆಂಟರ್ ಒಂದು ಗ್ರಾಮವನ್ನು ಅಂತ ಬರ್ತದೆ, ಸೇವಾ ಸಿಂಧು ಅಂತ ಬರ್ತದೆ. ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಎಸ್ ಕೆ ಡಿ ಆರ್ ಪಿ ಅಂತೇಳಿ ಒಂದು ಘಟಕ ಇದೆ, ಅದು ಬರ್ತದೆ. ಅದು ಎಲ್ಲ ಸಾಧಾರಣ ಹಳ್ಳಿ ಹಳ್ಳಿಯಲ್ಲಿ ಸಹ ಆ ಘಟಕಗಳಿಂಟು, ಅಲ್ಲಿ ಸಹ ಸಲ್ಲಿಸಬಹುದು. ಹಾಗಾಗಿ ನಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ. ಅಂದರೆ ನಮಗೆ ಸಿಟಿಗೆ ಬರಬೇಕು, ಹಳ್ಳಿಯಿಂದ ಸಿಟಿಗೆ ಬರಬೇಕು ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಅಲ್ಲಿನ ಏನು ಕೆಲಸದ ಸಂಘಟನೆಗಳಲ್ಲಿ ಸ್ವಲ್ಪ ಮಾಹಿತಿಯನ್ನು ವಿನಿಮಯ ಮಾಡಿಕೊಂಡ್ರೆ ಅದು ತುಂಬ ಸುಲಭ ಆಗ್ತದೆ. ಆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ, ಅದು ಅರ್ಜಿ ಸಲ್ಲಿಸುವ ವ್ಯಕ್ತಿ ಇದಕ್ಕಿಂತ ಮೊದಲು ಯಾವುದೇ ಸಬ್ಸಿಡಿ ಸ್ಕೀಮ್ಗಳಲ್ಲಿ ಭಾಗಿಯಾಗಿರಬಾರ್ದು, ಸಬ್ಸಿಡಿ ಸ್ಕೀಮ್ಗಳ ಅಂಡರಲ್ಲಿ ಸಾಲ ಪಡೆದಿರಬಾರ್ದು. ಅವ್ರು ಸಾಲ ಪಡೆದು ಕ್ಲೋಸ್ ಮಾಡಿದ್ರು ಸಹ ಸಾಲ ಪಡೆದಿದ್ರೆ ಈ ಇದರಲ್ಲಿ ಅವರು ಆಯ್ಕೆ ಆಗುವುದಿಲ್ಲ.
1: ನಮಸ್ಕಾರ, ನಾನು ಅರುಣಾಚಾರ್ಯ ಪೆರಡೂರ್ ಅಂತೇಳಿ. ನಮಗೆ ಪಿ ಎಂ ವಿಶ್ವಕರ್ಮ ಯೋಜನೆಯ ಮಾಹಿತಿಯನ್ನು ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿಗಾರರ ಸಂಘದಿಂದ ಮಾಹಿತಿ ಸಿಕ್ಕಿತ್ತು. ಅದೇ ರೀತಿ ನಾವು ಉಡುಪಿಯಲ್ಲಿರುವಂಥ ಐ ಐ ಜಿ ಜೆ ಸೆಂಟರನ್ನು ಅವರು ಸಂಪರ್ಕಿಸಿ ಐ ಐ ಜಿ ಜೆ ವತಿಯಿಂದ ನಮಗೆ 7 ದಿನಗಳ ಒಂದು ಟ್ರೈನಿಂಗನ್ನು ಸಹ ನೀಡಿದರು. ಆ 7 ದಿನಗಳಲ್ಲಿ ನಮಗೆ ಉತ್ತಮ ರೀತಿಯ ಟ್ರೈನಿಂಗನ್ನು ನೀಡಿದರು. ಅದರ ಮುಖಾಂತರ ಪುನಃ 500 ರೂಪಾಯಿಗಳ ರೀಫಂಡನ್ನು ಸಹ ಕೊಟ್ಟರು. ಊಟ ವಸತಿ ಎಲ್ಲ ಕೊಟ್ಟು ಟ್ರೈನಿಂಗನ್ನು, ಒಂದು ವಾರದ ಟ್ರೈನಿಂಗನ್ನು ಕೊಟ್ಟರು. ಮತ್ತು ಎಮ್ ಎಸ್ ಎಮ್ಇ ವತಿಯಿಂದ ನಮಗೆ 1 ಲಕ್ಷದ ಸಾಲ, 18 ತಿಂಗಳಿಗೆ 5% ಬಡ್ಡಿಯಲ್ಲಿ ಸಾಲ ಸಹ ಕೊಟ್ಟರು. ಅದು ನಮಗೆ ಒಂದು ಒಳ್ಳೆಯದಾಯಿತು. ಮತ್ತು 15,000 ಟೂಲ್ ಕಿಟ್ ಸಹ ನಮಗೆ ಕೊಟ್ಟರು. ಮತ್ತು ನಾವು ಈ ಯೋಜನೆಯಡಿಯಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಭಾಗವಹಿಸುವಂಥ ಒಂದು ಸುವರ್ಣ ಅವಕಾಶ ಸಿಕ್ಕಿತ್ತು. ಅದೇ ರೀತಿ ಇತ್ತೀಚೆಗೆ ಉಡುಪಿಗೆ ಬಂದಿದ್ದಂಥ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮ ಅವರಿಂದ ಉತ್ತಮ ಸಾಧನೆಗಾಗಿ ಪ್ರಶಸ್ತಿಯನ್ನು ಕೂಡ ಪಡೆಯುವಂಥ ಅವಕಾಶ ನಮಗೆ ಸಿಕ್ಕಿತ್ತು. ಇದರಿಂದ ನಮಗೆ ತುಂಬ ಸಂತೋಷವಾಯಿತು. ಈ ಯೋಜನೆಯನ್ನು ಎಲ್ಲರೂ ಪಡ್ಕೊಳ್ಳಿ ಅಂತೇಳಿ ನಾನು ಹಾರೈಸ್ತೇನೆ. ಈ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಲಿಕ್ಕೆ ಇಚ್ಛೆ ಬರ್ತಿದೆ ಎಲ್ಲರೂ ಸಹ ಅರ್ಜಿಯನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಟ್ರೈನಿಂಗನ್ನು ಪಡ್ಕೊಳ್ಳಿ. ನಿಮಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ನಾನು ಹಾರೈಸ್ತೇನೆ.
2: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಯಿತು. ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ನೀಡಿದವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೊಳ್ಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು ಇವರು. ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ. ಇದು ಇಂದಿನ ಪ್ರಗತಿ ಪಥ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಗುಜರಾತ್ನ ಸೂರತ್ ಹಾಗೂ ದಾಮನ್ಗೆ ಭೇಟಿ, ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಇಂದು ವಿಶ್ವ ಪರಿಸರ ದಿನ. ಮುಂದಿನ ಪೀಳಿಗೆಗೆ ಭವ್ಯ ಭವಿಷ್ಯ ರೂಪಿಸುವುದು ಪ್ರತಿಯೊಬ್ಬರ ಕರ್ತವ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕರ್ನಾಟಕ ಪ್ರವಾಸದಲ್ಲಿ ಸಚಿವರಾದ ನಿರ್ಮಲಾ ಸೀತಾರಾಮನ್, ವಿಜಯನಗರ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನ, ಕರ್ನಾಟಕದ ನೂತನ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ. 18 ವರ್ಷ ವಯೋಮಿತಿಯೊಳಗಿನ ಹಾಕಿ ಟೂರ್ನಿ ಸೆಮಿಫೈನಲ್ಸ್ನಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಗುಜರಾತ್ನ ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು, ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡುವರು. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸುವರು. ಇಂದು ಜಗತ್ತಿನಾದ್ಯಂತ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತಿದೆ. ಭೂಮಿಯ ಮೇಲಿನ ಜೀವ ಉಳಿಸಲು, ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಭಾಗವಾಗಿ 1973 ಪ್ರತಿ ವರ್ಷ ಜೂನ್ 5 ಪರಿಸರ ದಿನ ಆಚರಿಸಲಾಗುತ್ತಿದೆ. ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆ, ಸುಸ್ಥಿರ ಜೀವನ ಮತ್ತು ಜೀವ ವೈವಿಧ್ಯತೆಯ ರಕ್ಷಣೆಗೆ ತಮ್ಮ ಬದ್ಧತೆಯನ್ನು ಬಲಪಡಿಸುವಂತೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು, ಭಾರತದ ನಾಗರಿಕತೆಯು ತನ್ನ ನಾಗರಿಕರಿಗೆ ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕಲು ಬಹಳ ಹಿಂದಿನಿಂದಲೇ ಕಲಿಸಿದೆ. ಮುಂದಿನ ಪೀಳಿಗೆಗೆ ಹಸಿರು, ಆರೋಗ್ಯಕರ ಮತ್ತು ಹೆಚ್ಚು ಸಮೃದ್ಧ ಭವಿಷ್ಯವನ್ನು ನಿರ್ಮಿಸಲು ಪ್ರತಿಯೊಬ್ಬ ನಾಗರಿಕರು ಒಟ್ಟಾಗಿ ಕೆಲಸ ಮಾಡಬೇಕೆಂದು ಸಲಹೆ ಮಾಡಿದ್ದಾರೆ. ವಿಶ್ವ ಪರಿಸರ ದಿನದಂದು ಪ್ರಧಾನಿ ನರೇಂದ್ರ ಮೋದಿ ದೇಶವಾಸಿಗಳಿಗೆ ಶುಭಾಶಯ ಕೋರಿದ್ದಾರೆ. ಭಾರತದ ಕೆಲವು ಪ್ರಮುಖ ಯಶಸ್ಸುಗಳಲ್ಲಿ ಹಸಿರು ಹೊದಿಕೆಯನ್ನು ವಿಸ್ತರಿಸುವುದು ಮತ್ತು ಹಲವಾರು ಪ್ರಾಣಿಗಳ ಜನಸಂಖ್ಯೆ ಏರಿಕೆಯೂ ಸಹ ಸೇರಿವೆ. ಸಾಮೂಹಿಕ ಪ್ರಯತ್ನ, ನೀತಿ, ವಿಜ್ಞಾನ ಮತ್ತು ನಾವೀನ್ಯತೆಯಲ್ಲಿ ನಂಬಿಕೆ ಪರಿಸರವನ್ನು ಹೇಗೆ ಸುಧಾರಿಸಬಹುದು ಎಂಬುದನ್ನು ರಾಷ್ಟ್ರದ ಜನ ತೋರಿಸಿದ್ದಾರೆ. ತಾಯಿ ಹೆಸರಿನಲ್ಲಿ ಒಂದು ಗಿಡ ಎಂಬ ಅಭಿಯಾನ ಪ್ರತಿ ವರ್ಷ ಸುಮಾರು 1.19 ಲಕ್ಷ ಹೆಕ್ಟೇರ್ ಅರಣ್ಯವನ್ನು ವಿಸ್ತರಿಸುವಲ್ಲಿ ಗಮನಾರ್ಹ ಕೊಡುಗೆಯನ್ನು ನೀಡಿವೆ. ಹಿಮಚಿರತೆಗಳು, ಕರಡಿಗಳು ಮತ್ತು ಚಿರತೆಗಳ ಸಂರಕ್ಷಣಾ ಪ್ರಯತ್ನಗಳು ವನ್ಯಜೀವಿಗಳು ಮತ್ತು ಪರಿಸರ ವ್ಯವಸ್ಥೆಗಳನ್ನು ಪುನಃ ಸ್ಥಾಪಿಸಲು ಸಾಧ್ಯವಾಗಿದೆ. ಒಂದು ಭೂಮಿ, ಒಂದು ಕುಟುಂಬ ಮತ್ತು ಒಂದು ಭವಿಷ್ಯ ತತ್ವದಿಂದ ಮಾರ್ಗದರ್ಶಿಸಲ್ಪಟ್ಟ ಜೀವನ ಅಭಿಯಾನದ ಮೂಲಕ ದೇಶವು ಸ್ವಚ್ಛ, ಹಸಿರು ಮತ್ತು ಹೆಚ್ಚು ಸುಸ್ಥಿರ ಗ್ರಹದತ್ತ ಕೆಲಸ ಮಾಡುವುದನ್ನು ಮುಂದುವರಿಸುತ್ತದೆ ಎಂದು ಪ್ರಧಾನಿ ಒತ್ತಿ ಹೇಳಿದ್ದಾರೆ. ಕರ್ನಾಟಕ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆಯ ಟಿಬಿ ಡ್ಯಾಂ ರಸ್ತೆಯ ಜಿಲ್ಲಾಧಿಕಾರಿಗಳ ಕಚೇರಿ ಸಮೀಪ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರವಾದ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ರಂಗಮಂದಿರದ ಪ್ರಧಾನ ವಾಸ್ತುಶಿಲ್ಪ ವಿನ್ಯಾಸಕರಾದ ಅವಿನ್ ಎಸ್ ಜೈನ್ ಸಚಿವರಿಗೆ ರಂಗಮಂದಿರದ ಕುರಿತು ಮಾಹಿತಿ ಒದಗಿಸಿದರು. ಈ ಮಂದಿರವು ಮುಕ್ತ ಆಕಾಶ ರಂಗಮಂದಿರ, ಕಲಾ ಗ್ಯಾಲರಿ ಮತ್ತು ಪ್ರದರ್ಶನ ಸಭಾಂಗಣ, ಮಿನಿ ಥಿಯೇಟರ್ ಹಾಗೂ ಗ್ರಂಥಾಲಯಗಳನ್ನು ಒಳಗೊಂಡ ಸುಸಜ್ಜಿತ ರಂಗಮಂದಿರವಾಗಿದೆ. ಹಂಪಿ

0: ಸುಪ್ರಸಿದ್ಧ ವಾಸ್ತುಶಿಲ್ಪಗಳಾದ ಕಲ್ಲಿನ ರಥ, ರಂಗಮಂಟಪ, ಪ್ರವೇಶ ಮಂಟಪ, ಗೋಪುರ ಹಂಪಿಯ ವೈಶಿಷ್ಟ್ಯತೆಗಳನ್ನು ಒಳಗೊಂಡಿದೆ. ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರ ಸಂಸದರ ಅನುದಾನದಲ್ಲಿ ನಿರ್ಮಾಣವಾಗುತ್ತಿದೆ. ಇದೇ ಸಂದರ್ಭದಲ್ಲಿ ಕೇಂದ್ರ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ರಂಗಮಂದಿರದ ಬಳಿ ತಾಯಿ ಹೆಸರಿನಲ್ಲಿ ಗಿಡ ಅಭಿಯಾನದಡಿ ಸಸಿ ನೆಟ್ಟು ನೀರೆರೆದರು. ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನಗೊಂಡಿರುವ ರಾಮಲಿಂಗಾರೆಡ್ಡಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಜಯನಗರ ಮತ್ತು ಬಿಟಿಎಂ ಲೇಔಟ್ ಕ್ಷೇತ್ರದಿಂದ ಸತತ 8 ಬಾರಿ ಗೆಲುವು ಸಾಧಿಸಿರುವ ರಾಮಲಿಂಗಾರೆಡ್ಡಿ ಅವರಿಗೆ ಭಾರಿ ಮತ್ತು ಮಧ್ಯಮ ನೀರಾವರಿ ಖಾತೆ ನೀಡಲಾಗಿದೆ. ತಮಗೆ ನೀಡಿದ್ದ ಭರವಸೆಯಂತೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಜವಾಬ್ದಾರಿ ನೀಡಿಲ್ಲ, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡಲು ತಮಗೆ ಇಷ್ಟವಿಲ್ಲ, ಹೀಗಾಗಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ, ಶಾಸಕನಾಗಿ ಮುಂದುವರಿಯುತ್ತೇನೆ, ಕಾಂಗ್ರೆಸ್ ಪಕ್ಷದಲ್ಲಿಯೇ ಇರುತ್ತೇನೆ ಎಂದು ರಾಮಲಿಂಗಾರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ. ಅವರ ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಕಚೇರಿಗೆ ತಲುಪಿಸಲಾಗಿದೆ. ಈ ಮಧ್ಯೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ರಾಮಲಿಂಗಾರೆಡ್ಡಿ ಪಕ್ಷದ ಹಿರಿಯ ಮತ್ತು ನಿಷ್ಠಾವಂತ ನಾಯಕರಾಗಿದ್ದು ಅವರ ಜೊತೆ ಪಕ್ಷದ ವರಿಷ್ಠರು ಚರ್ಚೆ ನಡೆಸಿ ಸಮಸ್ಯೆಯನ್ನು ಬಗೆಹರಿಸಲಿದ್ದಾರೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವ ದ್ವೈವಾರ್ಷಿಕ ಚುನಾವಣೆಗೆ ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ 7 ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಪ್ರಕಟಿಸಿದೆ. ಈ ತಿಂಗಳ 18 ನಡೆಯಲಿರುವ ಚುನಾವಣೆಗೆ ಕರ್ನಾಟಕದಿಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ಅವರನ್ನು ಅಭ್ಯರ್ಥಿಗಳನ್ನಾಗಿ ಘೋಷಿಸಲಾಗಿದೆ. ಮಧ್ಯಪ್ರದೇಶದಿಂದ ಮೀನಾಕ್ಷಿ ನಟರಾಜನ್, ರಾಜಸ್ಥಾನದಿಂದ ನೀರಜ್ ಟಾಂಗಿ, ತಮಿಳುನಾಡಿನಿಂದ ಪ್ರವೀಣ್ ಚಕ್ರವರ್ತಿ ಹಾಗೂ ಜಾರ್ಖಂಡ್ನಿಂದ ಪ್ರಣವ್ ಝಾ ಅವರು ಅಭ್ಯರ್ಥಿಗಳಾಗಿದ್ದಾರೆ ಎಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ತಿಳಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಅಭ್ಯರ್ಥಿಗಳು ಇಂದು ಮಧ್ಯಾಹ್ನ ನಾಮಪತ್ರ ಸಲ್ಲಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಮತ್ತಿತರ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿರಲಿದ್ದಾರೆ ಎಂದು ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿರುವ 4 ಅಭ್ಯರ್ಥಿಗಳು ಸಹ ಇದೇ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ. 7 ಸ್ಥಾನಗಳಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ 5 ಅಭ್ಯರ್ಥಿಯನ್ನೂ ಸಹ ಕಣಕ್ಕಿಳಿಸಲಾಗುವುದು ಎಂದು ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಸತತ 2 ಬಾರಿಗೆ ಬಡ್ಡಿದರಗಳನ್ನು ಯಥಾಸ್ಥಿತಿಯಲ್ಲಿ ಇರಿಸಿದೆ. ಮುಂಬೈನಲ್ಲಿಂದು ಪ್ರಸಕ್ತ ಹಣಕಾಸು ವರ್ಷದ 2 ದ್ವೈಮಾಸಿಕ ಹಣಕಾಸು ನೀತಿಯನ್ನು ಪ್ರಕಟಿಸಿದ ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ, ಹಣಕಾಸು ನೀತಿ ಸಮಿತಿ ತಟಸ್ಥ ನಿಲುವಿನೊಂದಿಗೆ ಅಲ್ಪಾವಧಿಯ ಸಾಲ ದರ ಅಥವಾ ರೆಪೋ ದರವನ್ನು ಶೇಕಡ 5.25 ಉಳಿಸಿಕೊಳ್ಳಲು ಸರ್ವಾನುಮತದಿಂದ ನಿರ್ಧರಿಸಿದೆ ಎಂದು ಹೇಳಿದರು. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಜಿಡಿಪಿ ಬೆಳವಣಿಗೆಯ ಮುನ್ಸೂಚನೆಯನ್ನು ಆರ್ಬಿಐ ಶೇಕಡ 6.9 ರಿಂದ ಶೇಕಡ 6.6 ಇಳಿಸಿದೆ. ಸಿಪಿಐ ಹಣದುಬ್ಬರ ಗುರಿಯನ್ನು ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಶೇಕಡ 4.6 ರಿಂದ ಶೇಕಡ 5.1 ಹೆಚ್ಚಿಸಿದೆ. ಅನಿವಾಸಿ ಭಾರತೀಯರು, ಭಾರತದ ಸಾಗರೋತ್ತರ ನಾಗರಿಕರು ಈಕ್ವಿಟಿ ಸಾಧನಗಳಲ್ಲಿ ಹೂಡಿಕೆ ಮಾಡುವ ಮಿತಿಯನ್ನು ಆರ್ಬಿಐ ಹೆಚ್ಚಿಸಿದೆ. ರಾಷ್ಟೀಯ ಸ್ವಯಂ ಸೇವಕ ಸಂಘದ 2 ಸರಸಂಘ ಚಾಲಕ್ ಮಾಧವ ಸದಾಶಿವರಾವ್ ಗೋಲ್ವಾಲ್ಕರ್ ಅವರ ಪುಣ್ಯತಿಥಿ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಗಲಿದ ನಾಯಕರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅಮಿತ್ ಶಾ ಅವರು ಗೋಲ್ವಾಲ್ಕರ್ ಸಾಂಸ್ಕೃತಿಕ ರಾಷ್ಟೀಯತೆಗೆ ಬಲವಾದ ಸೈದ್ಧಾಂತಿಕ ಆಧಾರವನ್ನು ನೀಡಿದ್ದಾರೆ. ರಾಷ್ಟ್ರ ನಿರ್ಮಾಣದ ಸೇವೆಯನ್ನು ದೊಡ್ಡ ಶಕ್ತಿಯಾಗಿ ಸ್ಥಾಪಿಸಿದ್ದಾರೆ. ಅವರ ನಾಯಕತ್ವದಲ್ಲಿ ಸಂಘವು ರಾಷ್ಟೀಯ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಜನರನ್ನು ಜಾಗೃತಗೊಳಿಸಿತು ಮತ್ತು ರಾಷ್ಟೀಯ ಪ್ರಜ್ಞೆಗೆ ಹೊಸ ಎತ್ತರವನ್ನು ನೀಡಿತು ಎಂದು ಸಚಿವರು ಹೇಳಿದ್ದಾರೆ. ಜಪಾನ್ನ ಕಾಕಾ ಮಿಗಹರದಲ್ಲಿ ನಡೆಯುತ್ತಿರುವ 18 ವಯೋಮಿತಿಯೊಳಗಿನ

0: ಏಷ್ಯಾಕಪ್ ಹಾಕಿ ಟೂರ್ನಿಯ ಸೆಮಿಫೈನಲ್ಸ್ನಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿಯಾಗಲಿವೆ. ಚೀನಾದ ತೈಪೇ ವಿರುದ್ದ ನಿನ್ನೆ ನಡೆದ ಕೊನೆಯ ಲೀಗ್ ಪಂದ್ಯದಲ್ಲಿ 13-1 ಗೋಲುಗಳ ಭಾರೀ ಅಂತರದಿಂದ ಗೆಲುವು ಸಾಧಿಸಿದ್ದ ಭಾರತ ಇಂದಿನ ಪಂದ್ಯದಲ್ಲೂ ಉತ್ಸಾಹದಿಂದ ಕಣಕ್ಕಿಳಿಯಲು ಸಜ್ಜಾಗಿದೆ. ಈ ಮಧ್ಯೆ ಮಹಿಳಾ ತಂಡ ಕೂಡ ಸೆಮಿಫೈನಲ್ಸ್ಗೆ ಲಗ್ಗೆಯಿಟ್ಟಿದ್ದು ಚೀನಾ ವಿರುದ್ದ ಸೆಣಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಗುಜರಾತ್ನ ಸೂರತ್ ಹಾಗೂ ದಾಮನ್ಗೆ ಭೇಟಿ, ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಇಂದು ವಿಶ್ವ ಪರಿಸರ ದಿನ. ಮುಂದಿನ ಪೀಳಿಗೆಗೆ ಭವ್ಯ ಭವಿಷ್ಯ ರೂಪಿಸುವುದು ಪ್ರತಿಯೊಬ್ಬರ ಕರ್ತವ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕರ್ನಾಟಕ ಪ್ರವಾಸದಲ್ಲಿ ಸಚಿವರಾದ ನಿರ್ಮಲಾ ಸೀತಾರಾಮನ್, ವಿಜಯನಗರ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನ, ಕರ್ನಾಟಕದ ನೂತನ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ. 18 ವರ್ಷ ವಯೋಮಿತಿಯೊಳಗಿನ ಹಾಕಿ ಟೂರ್ನಿ ಸೆಮಿಫೈನಲ್ಸ್ನಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30
1: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಜಾಹೀರಾತು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 1:30. ಇನ್ನು ಮುಂದೆ ಚೈತ್ರವನ ಕಾರ್ಯಕ್ರಮ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳಿದರೆ, ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ 13ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಇಂದು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ಎಲ್ ರತ್ನ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ.
3: ಸುಧನ್ವ ನೋಡ್ತಾ ಇದ್ದಾನೆ, ಪ್ರತಿನಿತ್ಯವೂ ಕೂಡ ತಾನು ತನ್ನ ಅಂತರಂಗದಲ್ಲಿ ಯಾವ ನಿರ್ಮಲಾತ್ಮ ದಿವ್ಯ ಮೂರ್ತಿಯನ್ನು ಧ್ಯಾನ ಮಾಡ್ತೀನೋ ಅವನೇ ಅರ್ಜುನನ ರಥದ ಮುಂದೆ ಕುಳಿತುಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ರೋಮಾಂಚನವಾಗ್ಬಿಡ್ತು. ರೋಮಾಂಚನದಿಂದ ಅಲ್ಲೇ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ್ದಾನೆ, ಮನಸ ಸಂತೋಷಗೊಂಡಿದ್ದಾನೆ, ಜಯಕಾರದಿಂದ ಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ.

ಕವಿ ಬಹಳ ಚೆನ್ನಾಗಿ ಆ ಪರಮಾತ್ಮನನ್ನ ಅದ್ವೈತ ಭಾವದಿಂದ ಸ್ತೋತ್ರ ಮಾಡ್ತಾ ಇದ್ದಾನೆ. ಸರ್ವರ ಅಂತರಾತ್ಮನಾಗಿದ್ದೀಯಾ, ಸರ್ವ ಚೈತನ್ಯ ಸ್ವರೂಪನಾಗಿದ್ದೀಯಾ, ಶುದ್ಧವಾದಂತಹ ಅದ್ವಯ ಸ್ವರೂಪ ಅದ್ವಿತೀಯನಾಗಿದ್ದೀಯಾ, ನೀನು ನಿರಂಜನ ನಿರಾವರಣ, ನೀನು ಯಾವಾಗಲೂ ಕೂಡ ಪ್ರಕಾಶಮಾನವಾಗಿದ್ದೀಯಾ. ಪರಮಾತ್ಮ, ಹೇಳೋದಾದ್ರೆ ಈ ಪ್ರಪಂಚವೆಲ್ಲ ನಿನ್ನಲ್ಲೇ ಅಧ್ಯಸ್ಥವಾಗಿದೆ, ಕಲ್ಪಿತವಾಗಿದೆ. ನಿಜವಾಗಿ ಇದೆಲ್ಲವೂ ಕೂಡ ಕೇವಲ ಆಭಾಸ ಮಾತ್ರ. ಪ್ರಪಂಚದಲ್ಲಿ ಸತ್ಯ ಯಾವುದು ಅಂದರೆ ನೀನೇ ಸತ್ಯ ಸ್ವರೂಪ. ಇದೆಲ್ಲವೂ ಕೂಡ ಕೇವಲ ಆಭಾಸ, ಮಾಯೆಯ ಹೊರತು ಈ ಪ್ರಪಂಚದಲ್ಲಿ ಯಾವುದಕ್ಕೂ ಬೆಲೆಯೇ ಇಲ್ಲ. ನಾರಾಯಣ, ಮುಕುಂದ, ಮಾಧವ, ಕೃಷ್ಣ ಅಂತ ಹೇಳಿಬಿಟ್ಟು, ಆ ಕೃಷ್ಣ ಅಂತಂದ್ರೆ ನಮ್ಮ ಪಾಪವನ್ನೆಲ್ಲ ಸೆಳೆದುಕೊಂಡು ಅನುಗ್ರಹ ಮಾಡುವನು ಅಂತ. ಸುದರ್ಶನ ಚಕ್ರಧಾರಿಯೇ, ಪೀತಾಂಬರನೇ, ಲಕ್ಷ್ಮೀ ಲೋಲನೆ ಅಂತ ಹೇಳಿಬಿಟ್ಟು ಆ ಕೃಷ್ಣನ ಸ್ತೋತ್ರ ಮಾಡ್ತಾ, ಪರಮಾತ್ಮ ನೀನು ಸರ್ವಸ್ವತಂತ್ರ, ನಿನಗೆ ಪ್ರಪಂಚದಲ್ಲಿ ಎಲ್ಲವೂ ಅಧೀನವಾಗಿದೆ, ಸರ್ವೇಶ್ವರ ನೀನು, ಆದ್ದರಿಂದ ನಿನಗೆ ಎಲ್ಲ ಸಾಮರ್ಥ್ಯವಿರೋದಿಂದ ಈ ಸಂಸಾರ ಪಾಶರಿಂದ ನನ್ನನ್ನು ಬಿಡುಗಡೆ ಮಾಡು, ಸಾಕು ನನಗೆ ಈ ಮೋಹ ಸಾಕು ಅಂತ ಹೇಳಿಬಿಟ್ಟು ಬಹಳ ಭಕ್ತಿಯಿಂದ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆಮೇಲೆ ಜಗನ್ಮಯನನ್ನು ಭಕ್ತಿಭಾವದಿಂದ ಪ್ರಾರ್ಥನೆ ಮಾಡ್ತಾ ಮುಂದೆ ಆ ಸುಧನ್ವ ಯುದ್ಧಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಕವಿ ಬಹಳ ಚೆನ್ನಾಗಿ ಸುಧನ್ವನ ಭಕ್ತಿಯನ್ನೇ ವರ್ಣನೆ ಮಾಡ್ತಾ ಇದ್ದಾನೆ.

ಹೀಗೆ ಭಕ್ತಿಯಿಂದ ಆ ಪರಮಾತ್ಮನನ್ನ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಧ್ಯಾನ ಮಾಡಿದ್ದಾನೆ. ಜಗನ್ಮಯನಾದಂತಹ ಜಗನಾತ್ಮನಂತಹ ಆ ವಿಶ್ವರೂಪನನ್ನ ಬಹಳ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪರಮಾತ್ಮ, ನೀನು ನಿನ್ನ ಸರ್ವಜ್ಞ ಸ್ವಭಾವವನ್ನೇ ನನಗೆ ತೋರಿಸ್ಬಿಟ್ಟಿದೀಯ, ಎಲ್ಲವೂ ನಿನಗೆ ಗೊತ್ತಾಗತ್ತೆ ಅನ್ನೋದು ಕ್ಷಣ ಮಾತ್ರಕ್ಕೆ ತೋರಿಸ್ಬಿಟ್ಟೆ. ಇಲ್ಲಿ ಅರ್ಜುನನ ಮನಸ್ಸಿನಲ್ಲಿ ಏನು ಬಂತು, ಕ್ಷಣ ಮಾತ್ರದಲ್ಲಿ ನೀನು ಅವನ ರಥಕ್ಕೆ ಬಂದ್ಬಿಟ್ಟು ನಾನು ಸರ್ವಜ್ಞ, ಎಲ್ಲವನ್ನೂ ಅಂತರಾತ್ಮನಾಗಿ ತಿಳಿತಾ ಇದ್ದೀನಿ ಅನ್ನೋದನ್ನು ತೋರಿಸ್ಬಿಟ್ಟ. ಪರಮಾತ್ಮ, ವಾಸ್ತವವಾಗಿ ಹೇಳದೇ ಇದ್ವು ಅಂತಂದರೆ, ಈ ಲೋಕದಲ್ಲಿ ಪಾಂಡವರು ಗೆದ್ರು ಅಂತಂದರೆ ಅದೆಲ್ಲವೂ ನಿನ್ನ ಅನುಗ್ರಹದಿಂದ. ನೀನು ಹೇಳಿಬಿಟ್ಟಿಯ, ಮಮ ಪ್ರಾಣಾಹಿ ಪಾಂಡವಾಹ ಅಂಥೇಳಿ, ಪಾಂಡವರು ಅಂದರೆ ನಾನು ಅಂದರೆ ಬೇರೆ ಬೇರೆ ಎಲ್ಲ ಅಂತ ಹೇಳಿಬಿಟ್ಟು, ಆದ್ದರಿಂದ ನಿನ್ನ ಅನುಗ್ರಹದಿಂದಲೇ ಪಾಂಡವರ ಗೆಲುವಾಯಿತು ಅಂತ ಎಲ್ಲರಿಗೂ ಗೊತ್ತಿದೆ. ಮೇಲ್ಮಾತುಗಳೆಲ್ಲ ಬೇಡ. ಈಗ ಅರ್ಜುನ ನಿನ್ನ ಮುಂದೆ ಒಂದು ಪ್ರತಿಜ್ಞೆಯನ್ನು ಮಾಡಲಿ. ಅದು ಯಾವ ವಿಷಯದಲ್ಲಿ, ನನ್ನನ್ನು ಕೊಲ್ಲೋ ವಿಷಯದಲ್ಲಿ ಪ್ರತಿಜ್ಞೆ ಮಾಡಲಿ. ನಾನು ಆ ಪ್ರತಿಜ್ಞೆಗೆ ತಕ್ಕಂತಹ ಪ್ರತಿಜ್ಞೆಯನ್ನು ಮಾಡ್ತೀನಿ ಅಂತ ಅಂದರೆ, ಸುಧನ್ವನ ಮನಸ್ಸಿನಲ್ಲಿ ಇನ್ನೂ ಕೃಷ್ಣನ ದರ್ಶನವಾದ ಮೇಲೆ ನಾನು ಹೆಚ್ಚು ಹೊತ್ತು ಬದುಕಿರಬಾರದು, ಈ ಲೋಕದ ಇದೆಲ್ಲವೂ ಸಾಕು ನನಗೆ, ಬೇಗ ಅರ್ಜುನ ನನ್ನನ್ನು ಕೊಲ್ತೀನಿ ಅಂತ ಪ್ರತಿಜ್ಞೆ ಮಾಡಬೇಕು, ನಾನು ಕೃಷ್ಣನನ್ನು ನೋಡ್ತಾ ಪ್ರಾಣವನ್ನು ಬಿಡಬೇಕು ಅಂತ ಹೇಳಿಬಿಟ್ಟು ಮನಸ್ಸಿನಲ್ಲಿ ಮಾಡ್ತಾ, ಕೃಷ್ಣ ನನ್ನ ಮೇಲೆ ಒಂದು ಪ್ರತಿಜ್ಞೆ ಮಾಡಲಿ ಅರ್ಜುನ ನಿನ್ನ ಮುಂದೆ ಅಂತ ಹೇಳಿಬಿಟ್ಟು ಬಹಳ ಪರಾಕ್ರಮದಿಂದ ಹೇಳಿದ್ದಾನೆ. ಅದನ್ನು ಅರ್ಜುನ ಕೇಳಿದ ಕೂಡಲೇ ಅರ್ಜುನನಿಗೂ ಕೂಡ ಮನಸ್ಸಿನಲ್ಲಿ ಉತ್ಸಾಹ ಬಂದಿದೆ. ಅವನು ಕೂಡ ಹೇ ಕೇಳೋ ಅಂತ ಹೇಳಿಬಿಟ್ಟು ಸುಧನ್ವನ ಹತ್ರ ಹೇಳ್ತಾ ಇದ್ದಾನೆ.

ಅರ್ಜುನ ಅದನ್ನು ಕೇಳಿದ ಕೂಡಲೇ, ಮರುಳೇ ಈಗ ನೋಡಪ್ಪ, ಸ್ವಲ್ಪವೂ ಕೂಡ ಪುಣ್ಯವಿಲ್ಲದ ಮಹಾಪಾಪಿಷ್ಠರ ಲೋಕ ನನಗೆ ಪ್ರಾಪ್ತಿಯಾಗಲಿ. ಯಾವಾಗ ಅಂತಂದ್ರೆ ಮೂರು ಬಾಣದಲ್ಲಿ ನಿನ್ನ ತಲೆಯನ್ನು ನಾನು ಹಾರಿಸದೇ ಇದ್ರೆ ನನಗೆ ಅಂಥ ಪಾಪಿಷ್ಠರಲ್ಲಿ ಪಾಪಿಷ್ಠರ ಲೋಕ ನನಗೆ ಬರಲಿ. ನಾನು ನಿನ್ನನ್ನು ಸಂಹಾರ ಮಾಡೋದನ್ನು ಸಕಲ ದೇವತೆಗಳು ಕೂಡ ಸಾಕ್ಷಿಯಾಗಿ ನೋಡಲಿ ಅಂತ ಹೇಳಿಬಿಟ್ಟು ಅರ್ಜುನ ಹೇಳೋಣ. ಕೃಷ್ಣನಿಗೆ ಆ ಸಂದರ್ಭದಲ್ಲಿ ನಗು ಬಂದ್ಬಿಡ್ತು. ಆ ಸುಧನ್ವ ಹೇಳ್ದ ಅಂತ ಹೇಳಿಬಿಟ್ಟು ನನ್ನನ್ನು ಕೇಳದೆ ನೀನು ಪ್ರತಿಜ್ಞೆ ಮಾಡಿಬಿಟ್ಟಿಯಲ್ಲೋ ಅಂತ ಹೇಳಿಬಿಟ್ಟು, ದುರ್ಜಯ ನೀವಂ, ನಿನಗೆ ಸಾಧ್ಯನಲ್ಲ ಅಂತ. ಅಂದರೆ ನೀನು ಕೇವಲ ನನ್ನ ಒಂದು ಅನುಗ್ರಹವಿಲ್ಲದೆ ಅವನನ್ನು ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಅಂತ. ಇಲ್ಲಿ ಸುಧನ್ವನು ಕೂಡ ಮಹಾಹರಿಭಕ್ತ, ಅರ್ಜುನ ಕೃಷ್ಣನ ಪ್ರಾಣ. ಆದ್ದರಿಂದ ಆ ಸುಧನ್ವನ ಭಕ್ತಿಯನ್ನು ವಿಶೇಷವಾಗಿ ಎತ್ತು ತೋರಿಸ್ಬೇಕು ಅಂತ ಹೇಳಿಬಿಟ್ಟು, ಈ ಸುಧನ್ವ ದುರ್ಜಯಪ್ಪ, ಇವನನ್ನು ನಿನಗೆ ಗೆಲ್ಲೋದಕ್ಕೆ ಆಗತ್ತೆ, ನೀನು ಎಂಥ ಹೀಗೆ ಪ್ರತಿಜ್ಞೆ ಮಾಡಿಬಿಟ್ಟೆ ಅಂತ ಹೇಳಿಬಿಟ್ಟು ಕೃಷ್ಣ ಹೇಳೋಣ. ಆ ಸಂದರ್ಭದಲ್ಲಿ ಆ ಅರ್ಜುನನ ಹತ್ರ ಹಂಸಧ್ವಜನ ಮಗನಾದಂತಹ ಸುಧನ್ವನು ಕೂಡ ಪ್ರತಿಯಾಗಿ ಪ್ರತಿಜ್ಞೆಯನ್ನು ಮಾಡ್ತಾ ಹೇಳ್ತಾ ಇದ್ದಾನೆ. ಲೋ ಅರ್ಜುನ, ಬಹಳ ಗರ್ವದಿಂದ ನುಡಿದು ಬಿಟ್ಟಿಯಲ್ಲ ಕೃಷ್ಣನ ಮುಂದೆ, ಕೇಳು ನನ್ನ ಮಾತನ್ನ.

ಅಂದ ಕೂಡ್ಲೆ ಅಹಂಕಾರ ಜಾಸ್ತಿ ಆಗ್ಬಿಡ್ತಾನೆ ನಿನಗೆ. ಕೃಷ್ಣನ ಮುಂದೆ ಇಷ್ಟೆಲ್ಲ ನೀನು ಗರ್ವದಿಂದ ನುಡಿತಾ ಇದೀಯಾ, ಇಲ್ಲಿ ಬಂದಂತಹ ಬ್ರಹ್ಮಾದಿ ದೇವತೆಗಳೆಲ್ಲ ನೋಡ್ತಾ ಇದ್ದಾರೆ, ಅವರು ಕೂಡ ಸಾಕ್ಷಿಯಾಗಿದೆ. ನೀನು ಸರ್ವಶಕ್ತಿಯನ್ನು ಕೂಡ ಉಪಯೋಗಿಸ್ಕೊಂಡು ಪ್ರಯೋಗ ಮಾಡುವಂತಹ ಮೂರು ಬಾಣಗಳನ್ನು ಕೂಡ ನನಗೆ ಮುಟ್ಟೋದ್ರೊಳಗೆ ನಾನು ತುಂಡರಿಸದೆ ಇದ್ರೆ ಈ ಭೂಮಿಯಲ್ಲಿ ಮಹಾಪಾತಕಿಗಳಿಗೆ ಯಾವ ಒಂದು ದುರ್ಗತಿಯಾಗತ್ತೋ ಅಂಥ ದುರ್ಗತಿ ನನಗೆ ಬರಲಿಪ್ಪ ಅಂತ ಹೇಳಿಬಿಟ್ಟು ಅವನು ಹೇಳ್ತಾ ತನ್ನ ಒಂದು ತೀವ್ರವಾದಂತಹ ಬಾಣವನ್ನು ತೆಗೆದುಕೊಂಡ್ಬಿಟ್ಟು ಅರ್ಜುನನ ರಥದ ಮೇಲೆ ಪ್ರಯೋಗ ಮಾಡಿದ್ದಾನೆ. ರಥ ಸ್ವಲ್ಪ ದೂರ ತೊಲಗಿಬಿಡ್ತು. ಅಲ್ಲೇ ವಿಶೇಷವಾಗಿ ಸುಧನ್ವನ ಮನಸ್ಸಿನಲ್ಲಿ ಏನಿತ್ತು ಅಂತಂದರೆ, ಕೃಷ್ಣ ರಥದ ಮೇಲೆ ಕುಳಿತಿದ್ದಾನೆ ಅಂಥೇಳಿ ನೀನು ಈ ರೀತಿ ಅಹಂಕಾರ ಪಡ್ತಾ ಇದೆಯಾ, ಕೃಷ್ಣನ ಸಮೇತವಾಗಿ ನಿನ್ನ ರಥವನ್ನು ನಾನು ತಳ್ಳಿಬಿಡ್ತೇನೆ ಹಿಂದಕ್ಕೆ ಅಂತ ಹೇಳಿಬಿಟ್ಟು ಆ ಒಂದು ಬಾಣದಿಂದ ಅರ್ಜುನನ ರಥ ಹಿಂದಕ್ಕೆ ಸರಿದು ಬಿಟ್ಟಿದೆ. ಯಾವ ರೀತಿ ಆ ಬಾಣದಿಂದ ಪರಿಣಾಮವಾಯಿತು ಅಂತ ಹೇಳಿಬಿಟ್ಟು ಕವಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ಕೃಷ್ಣನಿಗೂ ಕೂಡ ಒಂದು ಸಂಕಷ್ಟಕ್ಕೆ ಸಿಕ್ಕಿಸ್ಬಿಟ್ಟ.

ಈ ರೀತಿಯಾಗಿ ಆ ಸುಧನ್ವನ ಆ ಬಾಣ ಪ್ರಯೋಗ ಯಾವಾಗ ಆಯಿತೋ, ರಥಕ್ಕೆ ಬಡೀತೋ, ಅದು ಕ್ಷಣ ಮಾತ್ರದಲ್ಲಿ ಬೆಂಡಾಗ್ಬಿಡ್ತಂತೆ. ಇಡೀ ರಥವೇ ಒಂಥರ ಬಾಗ್ಬಿಡ್ತು, ನಾರ್ಮೊಳಂ ಪೋಗೋಲ್ಕೆ ಅಂತ 400 ಮೊಳ ಹಿಂದಕ್ಕೆ ಹೋಗ್ಬಿಡ್ತು. ಆ ಸಂದರ್ಭದಲ್ಲಿ ಸುಧನ್ವನ ಪರಾಕ್ರಮವನ್ನು ನೋಡಿಬಿಟ್ಟು ಕೃಷ್ಣ ತಲೆ ದೂಗುಬಿಟ್ಟ. ಸುಧನ್ವನನ್ನು ಕೊಂಡಾಡ್ತಾ ಇದ್ದಾನೆ, ಆ ಬಾ ಪರಾಕ್ರಮಿ ಅಂದರೆ ಸುಧನ್ವ ಅಂತ ಹೇಳಿಬಿಟ್ಟು ಅವನನ್ನು ಕೊಂಡಾಡ್ತಾ ಅರ್ಜುನನನ್ನು ನೋಡ್ದ. ನೋಡಿಬಿಟ್ಟು ಒಂಥರ ಭಗವಂತನಿಗೆ ಮನಸ್ಸಿಗೆ ದುಃಖವಾಗ್ಬಿಡ್ತು. ಅಲ್ಲಪ್ಪ, ಅವತ್ತು ಜಯದ್ರಥನ ಸಂಹಾರ ಕಾಲದಲ್ಲಿ ನನ್ನನ್ನು ಕೇಳದೆ ಪ್ರತಿಜ್ಞೆ ಮಾಡಿದೆ, ಈ ಒಂದು 4 ದಿವಸ ಸೂರ್ಯಾಸ್ತದೊಳಗೆ ಈ ಜಯದ್ರಥನ ತಲೆಯನ್ನು ನಾನು ಹಾರಿಸದೇ ಇದ್ದರೆ ನನಗಿಂಥ ದೋಷ ಬರಲಿ ಅಂತ. ನಾನು ಪಕ್ಕದಲ್ಲಿ ಇದ್ದೀನಿ ಕೃಷ್ಣ, ಏನು ಮಾಡಲಿ, ನನ್ನನ್ನು ಕೇಳದೆ ಪ್ರತಿಜ್ಞೆ ಮಾಡಿಬಿಟ್ಟಿಯ, ನಿನ್ನ ಪ್ರತಿಜ್ಞೆ ಪೂರೈಸೋದಕ್ಕೆ ನಾನು ಅನೇಕ ರೀತಿಯ ಲೀಲೆಗಳನ್ನು ಮಾಡೋ ಹಾಗಾಯಿತು. ಅಲ್ಲಪ್ಪ, ಇವಾಗಲೂ ಕೂಡ ಅಂಥ ಒಂದು ಸಂದರ್ಭವನ್ನೇ ತಂದ್ಕೊಂಡು ಬಿಟ್ಟಿದೆಯಲ್ಲಪ್ಪ, ನಾನು ಸಿಟ್ಟಾದರೂ ಕೂಡ ಇವನು ಹೆದರೋನಲ್ಲ, ಇವನು ಮಹಾಭಾಗವತೋತ್ತಮ, ಪರಮಾತ್ಮನ ಸಿಟ್ಟು ಅಂತಂದರೆ ಅದು ಅನುಗ್ರಹ ಮಾಡ್ತಾನೆ ಹೊರತು ಸ್ವಲ್ಪವೂ ಕೂಡ ಹೆದರೋದಿಲ್ಲ. ಅಷ್ಟೇ ಅಲ್ಲ, ಈ ಸುಧನ್ವನನ್ನು ಎದುರಿಸೋರು ಯಾರಿದ್ದಾರೆ, ನೀನು ಸ್ವಲ್ಪವೂ ಕೂಡ ಆಲೋಚನೆ ಮಾಡಿದೆ, ನನ್ನ ಹತ್ರ ಕೇಳ್ದೇನೆ ಪ್ರತಿಜ್ಞೆ ಮಾಡಿಬಿಟ್ಟಿಯಲ್ಲಪ್ಪ ಅಂತ ಹೇಳಿಬಿಟ್ಟು ಈ ಸುಧನ್ವನನ್ನು ವಿಶೇಷವಾಗಿ ಪರಮಾತ್ಮ ಕೊಂಡಾಡ್ತಾ ಇದ್ದಾನೆ. ಯಾಕೆ ಅಂತಂದರೆ ಈ ಸುಧನ್ವನಿಗೆ ಈಗ ಮರಣಕಾಲ ಸನ್ನಿಹಿತವಾಗಿದೆ, ಮರಣ ಅಂತಾನೆ ವೈರಾಣಿ ಅಂತ ಹೇಳಿಬಿಟ್ಟು ಶಾಸ್ತ್ರಕಾರರು ಹೇಳ್ತಾರೆ. ಆದ್ದರಿಂದ ಈ ಸುಧನ್ವ ಸಾಮಾನ್ಯನಲ್ಲಪ್ಪ, ಏಕಪತ್ನಿ ವ್ರತಸ್ಥ, ಅವನಿಗೆ ವಿಶೇಷವಾದಂಥ ಬ್ರಹ್ಮಚರ್ಯದ ಬಲವೂ ಕೂಡ ಇದೆ.

ಅರ್ಜುನ, ಇವನು ಏಕಪತ್ನಿ ವ್ರತಸ್ಥನಾಗಿರೋದ್ರಿಂದ ಬ್ರಹ್ಮಚರ್ಯದ ಸಾಮರ್ಥ್ಯವಿದೆ. ಇವನು ತಂದೆಯ ಮಾತಿಗೆ ಬಹಳ ವಿಧೇಯನಾಗಿರೋದ್ರಿಂದ ಪೂರ್ಣವಾಗಿ ತಂದೆಯ ಅನುಗ್ರಹವಿದೆ. ಅಷ್ಟೇ ಅಲ್ಲ, ಯಾವತ್ತೂ ಕೂಡ ಯಾವುದೇ ಒಂದು ಪ್ರಯೋಜನಾಪೇಕ್ಷೆ ಇಲ್ಲದೆ ಬಹಳ ಏಕಾಗ್ರತೆಯಿಂದ ನನ್ನ ಭಕ್ತನಾಗಿದ್ದಾನೆ. ಆದ್ದರಿಂದ ಸಾಕ್ಷಾತ್ ಪರಮೇಶ್ವರನೇ ಬಂದರೂ ಕೂಡ, ಬ್ರಹ್ಮ ಬಂದರು, ದೇವೇಂದ್ರ ಬಂದರು, ಯುದ್ಧದಲ್ಲಿ ಹಿಮ್ಮೆಟ್ಟೋದಿಲ್ಲ. ಇವನ ಶೌರ್ಯವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿಬಿಟ್ಟು ನೀನು ಯುದ್ಧ ಮಾಡೋದು ಅಂದರೆ ಸಾಮರ್ಥ್ಯವಲ್ಲಪ್ಪ. ನೋಡು, ಇವನ ಶೌರ್ಯವನ್ನು ನೋಡು, ನಮ್ಮನ್ನೇ ಸುಸ್ತು ಮಾಡಿಸಿಬಿಟ್ಟಿದ್ದಾನೆ. ಮೂರು ಲೋಕವನ್ನೂ ಕೂಡ ಹೆದರಿಸುವಂತಹ ವಿಶೇಷ ಸಾಮರ್ಥ್ಯವಿದೆ ಇವನಿಗೆ. ಇವನ ವೀರ್ಯವನ್ನು ನೋಡು ಅಂತ ಹೇಳಿಬಿಟ್ಟು ಆ ಸುಧನ್ವನನ್ನು ಹೊಗಳ್ತಾ ಇದ್ದಾನೆ. ಈ ರೀತಿ ಅರ್ಜುನನ ಮಾತು ಕೃಷ್ಣನ ಮಾತನ್ನು ಕೂಡ ಕೇಳ್ತಾ ಸುಧನ್ವ ಹೇಳ್ತಾ ಇದ್ದಾನೆ.

0: ಸುಧನ್ವನನ್ನ ಮತ್ತೆ ಮತ್ತೆ ವರ್ಣಿಸ್ತಾ ಪರಮಾತ್ಮ ಹೇಳೋಣ. ಆ ಸುಧನ್ವನಿಗೆ ಆ ಮಾತನ್ನು ಕೇಳಿಬಿಟ್ಟು ಅವನು ಇರೋ ವಿಷಯವನ್ನು ಹೇಳ್ತಾ ಇದ್ದಾನೆ. ಪರಮಾತ್ಮ, ಗೋವರ್ಧನ ಗಿರಿಯನ್ನು ಧಾರಣೆ ಮಾಡಿಬಿಟ್ಟು ನೀನು ಗೋಕುಲವನ್ನು ರಕ್ಷಣೆ ಮಾಡೋ ಹಾಗೆ ಅರ್ಜುನನನ್ನು ರಕ್ಷಣೆ ಮಾಡ್ತಾ ಇದೀಯಾ. ನಾವು ನಿನ್ನ ಕೃಪೆಗೆ ಸೇರಿದವರಲ್ಲ. ಆಯ್ತಪ್ಪ, ಈ ಶರೀರವನ್ನು ಯುದ್ಧದಲ್ಲಿ ನಿನಗೆ ಒಪ್ಪಿಸ್ಬಿಡ್ತೀನಿ. ನೀನು ಬಂದಿದೀಯಾ ಅಂಥೇಳಿ ಹೆದರಿಬಿಟ್ಟು ನಾನೇನಾದ್ರು ಅಳುಕಿದರೆ ನಿನ್ನ ಭಕ್ತನಲ್ಲ ಅಂತ ಆಗಬೇಕು. ನೋಡು ನನ್ನ ಶಕ್ತಿಯನ್ನು ಅಂತ ಹೇಳಿಬಿಟ್ಟು ಅವನು ವೀರಾವೇಶದಿಂದ ಬಾಣಪ್ರಯೋಗವನ್ನು ಮಾಡೋಣ. ಅರ್ಜುನನ ರಥ ಪುನಃ ತಿರುಗುತ್ತಾ ಇದೆ. ವಿಶೇಷವಾದಂತಹ ಆ ಸಾಮರ್ಥ್ಯದಿಂದ ರಥದಲ್ಲಿ ಆದ ಪರಿಣಾಮವನ್ನು ನೋಡಿಬಿಟ್ಟು ಮತ್ತೆ ಮತ್ತೆ ವರ್ಣಿಸ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಅರ್ಜುನನಿಗೆ ಬಹಳ ಸಿಟ್ಟು ಬಂದಿದೆ.
1: ಬಳಿಕ ಕಣ್ಣು

ಅತಿಶಯದ ಶಕ್ತಿಯಂ ನೆಲೆಗೊಳಿಸಿ ಬೇಗದಿಂ ಅತಿಶಯದ ಶಕ್ತಿಯಂ ನೆಲೆಗೊಳಿಸಿ ಪ್ರತಿಭಟನಾ ಶಿ

ಮೂರು ಬಾಣವನ್ನು ಬಿಡ್ತೀನಿ, ಅದರಲ್ಲಿ ನಿನ್ನ ತಲೆಯನ್ನು ತೆಗೀತೀನಿ ಅಂತ ಅರ್ಜುನನ ಪ್ರತಿಜ್ಞೆ. ಮೂರು ಬಾಣವನ್ನು ಕತ್ತರಿಸ್ತೀನಿ ಅಂತ ಸುಧನ್ವನ ಪ್ರತಿಜ್ಞೆ. ಅರ್ಜುನ ಬಹಳ ಸಿಟ್ಟಿನಿಂದ ಬಾಣವನ್ನ ಧನುಸಿಗೆ ಹೂಡಿದ. ಕೂಡಿದ ಕೂಡಲೇ ಕೃಷ್ಣ ಅದಕ್ಕೆ ತಾನು ಗೋವರ್ಧನ ಗಿರಿಯನ್ನು ಧಾರಣೆ ಮಾಡಿದಾಗ ಆ ಒಂದು ಗೋಕುಲವನ್ನು ಕಾಪಾಡಿದ ಪುಣ್ಯವೇನಿತ್ತು ಆ ಪುಣ್ಯವನ್ನು ಆ ಬಾಣಕ್ಕೆ ತುಂಬ ಬಿಟ್ಟುಬಿಟ್ಟು, ಅರ್ಜುನ ಬೇಗ ಈ ಸುಧನ್ವನ ತಲೆಯನ್ನು ಕತ್ತರಿಸು ಸಾಕು ಅಂತ ಹೇಳಿಬಿಟ್ಟು ಹೇಳೋಣ, ಅವನು ಬಾಣವನ್ನು ಪ್ರಯೋಗ ಮಾಡಿದ್ದಾನೆ. ಆ ಬಾಣವನ್ನು ಸುಧನ್ವ ಕೂಡ ತುಂಡರಿಸ್ತಾ ಇದ್ದಾನೆ. ಬಹಳ ಚೆನ್ನಾಗಿ ಕವಿ ಅವರಿಬ್ಬರ ಯುದ್ಧದ ಆ ಮೂರು ಬಾಣಗಳ ಕಥೆಯನ್ನು ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾನೆ.

ಸುಧನ್ವ ಪರಮಾತ್ಮ, ನಿನ್ನ ಪುಣ್ಯವನ್ನೆಲ್ಲ ಬಾಣ ಕೊಟ್ಬಿಟ್ಟೆ, ಈ ಬಾಣವನ್ನು ಕತ್ತರಿಸೋದ್ನ ನಿನಗೆ ಬೇಜಾರಾಗಲ್ಲ ತಾನೆ ಅಂತೇಳಿ ತಮಾಷೆ ಮಾಡ್ತಾ ಒಂದೇ ಒಂದು ಬಾಣದಿಂದ ಅರ್ಜುನನ ಬಾಣವನ್ನ ಕಡಿದಿದ್ದಾನೆ. ದೇವತೆಗಳಿಗೆಲ್ಲ ಬಹಳ ಸಂತೋಷವಾಗಿದೆ. ಅರ್ಜುನನ ಪ್ರತಿಜ್ಞೆಯಲ್ಲಿ ಒಂದು ಬಾಣ ಮುಗಿದೋಗಿದೆ. ಅರ್ಜುನ ಎರಡನೇ ಬಾಣವನ್ನ ಪ್ರಯೋಗ ಮಾಡೋದಕ್ಕೆ ತಗೊಂಡಿದ್ದಾನೆ. ಅದಕ್ಕೆ ಕೃಷ್ಣ ತನ್ನ ಕೃಷ್ಣಾವತಾರದ ಪುಣ್ಯವನ್ನೆಲ್ಲ ಧಾರೆ ಎರೀತಾ ಇದ್ದ.

ಎರಡು ಬಾಣವನ್ನ ಕತ್ತರಿಸಿಯಾಯಿತು, ಮೂರನೇ ಬಾಣವನ್ನ ಹೊಡೋವಾಗ ಅರ್ಜುನ ಹೇಳ್ತಾ ಇದ್ದಾನೆ, ಕೃಷ್ಣ ಇನ್ನು ಒಂದು ಬಾಣ ಇದೆ, ಇದರಲ್ಲೇನಾದರೂ ಕೂಡ ನಾನು ಸುಧನ್ವನ ಶಿರಸ್ಸನ್ನ ಹಾರಿಸದೇ ಇದ್ರೆ ಶಿವನಿಗೂ ವಿಷ್ಣುವಿಗೂ ಭೇದವನ್ನ ಮಾಡಿ ಕೃಷ್ಣ ಹೆಚ್ಚು ವಿಷ್ಣು ಹೆಚ್ಚು ಶಿವ ಕಡಿಮೆ, ಶಿವ ಹೆಚ್ಚು ವಿಷ್ಣು ಕಡಿಮೆ, ಈ ರೀತಿ ಹರಿಹರ ಭೇದವನ್ನು ಮಾಡಿ ನಿಂದೆ ಮಾಡ್ತಾನಲ್ಲ ಅಂಥವನಿಗೆ ಯಾವ ದುರ್ಗತಿ ಆಗತ್ತೋ ಅಂಥ ದುರ್ಗತಿ ನನಗಾಗಲಿ ಅಂತ ಹೇಳಿಬಿಟ್ಟು ಅವನು ಬಾಣವನ್ನು ಹೂಡಿದ್ದಾನೆ. ಆ ಸಂದರ್ಭದಲ್ಲಿ ಕೃಷ್ಣ ಆ ಬಾಣಕ್ಕೆ ತನ್ನ ಶಕ್ತಿಗಳನ್ನೆಲ್ಲ ತುಂಬಿದ್ದು ಸಾಕಾಗಲಿಲ್ಲ ಅಂಥೇಳಿ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರರನ್ನೇ ಆವಾಹನೆ ಮಾಡ್ತಾ ಇದ್ದಾನೆ.

0: ಬ್ರಹ್ಮ ವಿಷ್ಣು ಮಹೇಶ್ವರರನ್ನೇ ಆ ಬಾಣದಲ್ಲಿ ಆವಾಹನೆ ಮಾಡಿಬಿಟ್ಟು ರಾಮಾವತಾರದಲ್ಲಿ ತಾನು ಲೋಕವನ್ನ ರಕ್ಷಣೆ ಮಾಡಿದ್ದರಿಂದ ಬಂದ ಪುಣ್ಯವನ್ನೆಲ್ಲ ಕೃಷ್ಣ ಪರಮಾತ್ಮ ಸೇರಿಸಿಬಿಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಈ ಮೂರನೇ ಬಾಣದಲ್ಲಿ ಸುಧನ್ವನ ಸಂಹಾರ ಅಂತ ತೀರ್ಮಾನ ಮಾಡಿಕೊಂಡು ಕೃಷ್ಣ ಪಾಂಚಜನ್ಯ ಶಂಖವನ್ನು ಅರ್ಜುನ ದೇವದತ್ತ ಶಂಖವನ್ನು ಓದಿಬಿಟ್ಟಿದ್ದಾನೆ. ಇಡೀ ಪ್ರಪಂಚವೆಲ್ಲ ಹದರ್ತಾ ಇದೆ. ಆಂಜನೇಯ ಬಹಳ ಉತ್ಸಾಹದಿಂದ ನಾದವನ್ನು ಮಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಸುಧನ್ವ ಕೃಷ್ಣನನ್ನ ನೋಡ್ತಾ ಹೇಳ್ತಾ ಇದ್ದಾನೆ, ಕೃಷ್ಣ ಈಗ ವಾಸ್ತವವಾಗಿ ಹೇಳೋದಾದ್ರೆ ನಿನ್ನ ಅಷ್ಟೂ ಪುಣ್ಯವನ್ನ ತಗೊಂಡವನು ನಾನೋ ಅರ್ಜುನನೋ ಈಗ ಹೇಳು, ಯಾಕೆಂದ್ರೆ ಅರ್ಜುನನಿಗೋಸ್ಕರವಾಗಿ ನಿನ್ನ ಎಲ್ಲ ಪುಣ್ಯವನ್ನು ಖರ್ಚು ಮಾಡ್ಕೊಂಡ್ಬಿಟ್ಟಿಯ ಅಂತ ಹೇಳ್ಬಿಟ್ಟು ತಮಾಷೆಯಿಂದ ಸುಧನ್ವ ಕೃಷ್ಣನ ಹತ್ರ ಹೇಳ್ತಾ ಇದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 13ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಎಲ್ ರತ್ನ, ವ್ಯಾಖ್ಯಾನ ಮಾಡಿದವರು ಶ್ರೀ ಕೇಶವ ಅವಧಾನಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ 2 ಗಂಟೆಯಾಗಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ. ಆಹಾರ ಖಾತೆ ಜವಾಬ್ದಾರಿ ವಹಿಸಿಕೊಳ್ಳದಿರಲು ಸಚಿವ ಕೆಎಚ್ ಮುನಿಯಪ್ಪ ನಿರ್ಧಾರ. ಹಿರಿಯ ನಾಯಕರಿಂದ ಮನವೊಲಿಕೆ ಯತ್ನ. ರಾಜ್ಯಸಭಾ ಚುನಾವಣೆ. ವಿಧಾನಸೌಧದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಕೆ. ಇಂದು ವಿಶ್ವ ಪರಿಸರ ದಿನ. ಕೂಡ್ಲಿಗಿಯಲ್ಲಿ ಸಾವಯವ ತೋಟಗಾರಿಕಾ ನೆಡುತೋಪು ಯೋಜನೆಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ 4 ಸಾರಿಗೆ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಯೋಜನೆ ಜಾರಿಗೊಳಿಸಿ ಸರ್ಕಾರ ಆದೇಶ. ಕರಾವಳಿ, ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ಭಾರೀ ಮಳೆ. ಮೀನುಗಾರಿಕೆ ನಿಷೇಧ ಹೇರಿದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನೀಡುವುದಾಗಿ ನೀಡಿದ ಭರವಸೆಯಿಂದ ಹಿಂದೆ ಸರಿದಿದ್ದಾರೆ ಎಂದು ಆರೋಪಿಸಿ ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜೀನಾಮೆಯನ್ನು ಸ್ವೀಕರಿಸಬೇಕೇ ಅಥವಾ ಬೇಡವೇ ಎಂಬುದನ್ನು ನಿರ್ಧರಿಸಲು ಪಕ್ಷದ ನಾಯಕತ್ವಕ್ಕೆ ಬಿಡುವುದಾಗಿ ತಿಳಿಸಿದ್ದಾರೆ. ಈ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದು, ರಾಮಲಿಂಗಾರೆಡ್ಡಿ ತಮ್ಮ ಆಪ್ತ ಸ್ನೇಹಿತರಾಗಿದ್ದು ಅವರೊಂದಿಗೆ ಚರ್ಚಿಸಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಮಲಿಂಗಾರೆಡ್ಡಿಯವರಿಗೆ ಜಲಸಂಪನ್ಮೂಲ ಖಾತೆ ನೀಡಿದ್ದು ಅವರು ನಗರ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸಲು ಬಯಸಿರುವುದಾಗಿ ತಿಳಿಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಬಳಿಕ ಆಹಾರ ಸಚಿವಾಲಯದ ಜವಾಬ್ದಾರಿ ವಹಿಸಿಕೊಳ್ಳಲು ಸಚಿವ ಕೆಎಚ್ ಮುನಿಯಪ್ಪ ನಿರಾಕರಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿರಿಯ ಸಚಿವರು ಹಾಗೂ ಪಕ್ಷದ ವರಿಷ್ಠರು ತಮಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಲು ಮಧ್ಯಪ್ರವೇಶಿಸುವಂತೆ ಒತ್ತಾಯಿಸಿದ್ದಾರೆ. ತಾವು ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನದ ಅಧಿಕಾರವನ್ನು ವಹಿಸಿಕೊಳ್ಳುವುದಿಲ್ಲ ಎಂದು ಘೋಷಿಸಿದ್ದಾರೆ. ಪಕ್ಷದ ವರಿಷ್ಠರು ತಮ್ಮ ಹಿರಿತನವನ್ನು ಗುರುತಿಸಬೇಕು ಹಾಗೂ ಖಾತೆ ಹಂಚಿಕೆಯಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ನಡುವೆ ಬೆಂಗಳೂರಿನಲ್ಲಿರುವ ಕಾಂಗ್ರೆಸ್ ಹಿರಿಯ ನಾಯಕರಾದ ರಾಹುಲ್ ಗಾಂಧಿ, ಪ್ರಿಯಾಂಕ್ ಖರ್ಗೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಸಂಪುಟದಲ್ಲಿನ ಭಿನ್ನಮತ ಹಾಗೂ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಕೂಡಲೇ ಸಚಿವರ ಅಸಮಾಧಾನವನ್ನು ಬಗೆಹರಿಸುವಂತೆ ಸೂಚನೆ ನೀಡಿದ್ದಾರೆ. ರಾಜ್ಯಸಭಾ ಚುನಾವಣೆಗೆ ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿನಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ವಿಧಾನಸಭೆ ಕಾರ್ಯದರ್ಶಿ, ಚುನಾವಣಾಧಿಕಾರಿ ವಿಶಾಲಾಕ್ಷಿಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಹರಿಪ್ರಸಾದ್ ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು. ಜೂನ್ 18 ರಾಜ್ಯಸಭೆಗೆ ಚುನಾವಣೆ ನಡೆಯಲಿದೆ. ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಸುವುದು ತಮ್ಮ ಮೊದಲ ಆದ್ಯತೆಯಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ 25 ದೀರ್ಘಾವಧಿಗೆ ಭೂ ಮೇಲ್ಮೈ ನೀರು ಬಳಸಿ ಗ್ರಾಮೀಣ ಭಾಗಕ್ಕೆ ಪೂರೈಕೆ ಮಾಡುವುದು ಸರ್ಕಾರದ ಸಂಕಲ್ಪವಾಗಿದ್ದು ಇದರ ಅನುಷ್ಠಾನಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದ್ದಾರೆ. ನಾಳೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸುತ್ತಿದ್ದು ಮುಂದಿನ ಯೋಜನೆ ರೂಪಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವ ಪರಿಸರ ದಿನದ ಹಿನ್ನೆಲೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿಜಯನಗರದ ಕೂಡ್ಲಿಗಿ ಸಾವಯವ ತೋಟಗಾರಿಕಾ ನೆಡುತೋಪು ಯೋಜನೆಗೆ ಚಾಲನೆ ನೀಡಿದರು. ಈ ಯೋಜನೆಯ ಮೊದಲ ಹಂತವು

ಸಂಘಗಳು ವೈವಿಧ್ಯಮಯ ಉತ್ಪನ್ನಗಳು ಮತ್ತು ಉದ್ಯಮಶೀಲತೆಯ ಉಪಕ್ರಮದ ಪ್ರದರ್ಶನ ಮಳಿಗೆಗಳನ್ನು ಉದ್ಘಾಟಿಸಿ ವೀಕ್ಷಿಸಿದರು. ಇದಕ್ಕೂ ಮೊದಲು ಸಚಿವೆ ನಿರ್ಮಲಾ ಸೀತಾರಾಮನ್ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಟಿಬಿ ಡ್ಯಾಂ ರಸ್ತೆಯ ಜಿಲ್ಲಾಧಿಕಾರಿ ಕಚೇರಿಯ ಸಮೀಪ ನಿರ್ಮಾಣವಾಗುತ್ತಿರುವ ನೂತನ ರಂಗಮಂದಿರವಾದ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಮಂದಿರವು ಮುಕ್ತ ಆಕಾಶ ರಂಗಮಂದಿರ, ಕಲಾ ಗ್ಯಾಲರಿ ಮತ್ತು ಪ್ರದರ್ಶನ ಸಭಾಂಗಣ, ಮಿನಿ ಥಿಯೇಟರ್ ಹಾಗೂ ಗ್ರಂಥಾಲಯಗಳನ್ನು ಒಳಗೊಂಡ ಸುಸಜ್ಜಿತ ರಂಗಮಂದಿರವಾಗಿದೆ. ಇಂದು ಜಗತ್ತಿನಾದ್ಯಂತ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತಿದೆ. ಭೂಮಿಯ ಮೇಲಿನ ಜೀವ ಉಳಿಸಲು ಹಾಗೂ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಭಾಗವಾಗಿ 1973 ಪ್ರತಿ ವರ್ಷ ಜೂನ್ 5 ಪರಿಸರ ದಿನ ಆಚರಿಸಲಾಗುತ್ತಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಪರಿಸರದ ಉಳಿವಿಗೆ ಕರೆ ನೀಡಿದ್ದಾರೆ. ಪರಿಸರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಸಂದರ್ಭದಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಗಿಡ ನೆಟ್ಟು ನೀರೆರೆದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವ ಎಂಬಿ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಚಿವ ಕೆಎಚ್ ಮುನಿಯಪ್ಪ ಸಸಿ ನೆಡುವ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಪ್ರಾಕೃತಿಕ ಸಮತೋಲನ ಕಾಪಾಡಿಕೊಳ್ಳಬೇಕಾದರೆ ಭೂಪ್ರದೇಶಕ್ಕೆ ಅನುಗುಣವಾಗಿ ಅರಣ್ಯ ಹಾಗೂ ಗಿಡಮರಗಳು ಇರಬೇಕು ಎಂದು ಅಭಿಪ್ರಾಯಪಟ್ಟರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಕೃಷ್ಣ ಭಾಗ್ಯ ಜಲ ನಿಗಮದ ಅರಣ್ಯ ವಿಭಾಗದ ಸಹಯೋಗದಲ್ಲಿ ಸಸಿ ನೆಡುವ ಕಾರ್ಯವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಬಿಟಿಡಿಎ ಮುಖ್ಯ ಇಂಜಿನಿಯರ್ ಚಂದ್ರಹಾಸ ಬಂಡಿ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪರಿಸರ ಸಂರಕ್ಷಣೆ ಮತ್ತು ಹಸಿರು ವಾತಾವರಣ ನಿರ್ಮಾಣದ ಉದ್ದೇಶದಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸರ್ಕಾರಿ ಕಟ್ಟಡಗಳ ಆವರಣದಲ್ಲಿ ಸಸಿ ನೆಡುವ ಮೂಲಕ ಹಸಿರೀಕರಣಕ್ಕೆ ಮುಂದಾಗಿರುವುದಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಸಮರ್ಥ್ ಶಾಮನೂರು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೊದಲ ಸಚಿವ ಸಂಪುಟ ಸಭೆಯ ಬಳಿಕ ಘೋಷಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ಪಾಸ್ ಯೋಜನೆಯನ್ನು ಜಾರಿಗೊಳಿಸಿ ಸರ್ಕಾರ ಇಂದು ಆದೇಶ ಹೊರಡಿಸಿದೆ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿನ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಉಚಿತ ಬಸ್ಪಾಸ್ ಸೌಲಭ್ಯವನ್ನು ವಿಸ್ತರಿಸಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿತ್ತು. ರಾಜ್ಯದ 4 ಸಾರಿಗೆ ಸಂಸ್ಥೆಗಳಾದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಗಳ ಬಸ್ಗಳಲ್ಲಿ ಪ್ರಯಾಣಿಸುವ ರಾಜ್ಯದ ಶಾಲಾ ಕಾಲೇಜುಗಳಲ್ಲಿನ ಎಲ್ಲಾ ವಿದ್ಯಾರ್ಥಿಗಳು ಉಚಿತ ಬಸ್ಪಾಸ್ ಸೌಲಭ್ಯವನ್ನು ಪಡೆಯಲಿದ್ದಾರೆ. ಕೇರಳಂಗೆ ಮುಂಗಾರು ಪ್ರವೇಶಿಸಿದ್ದು ರಾಜ್ಯದ ಹಲವೆಡೆ ಮಳೆಯಾಗುತ್ತಿದೆ. ಕರಾವಳಿ ಕರ್ನಾಟಕ, ಉತ್ತರ ಒಳನಾಡು ಸೇರಿದಂತೆ ಹಲವೆಡೆ ಇಂದು ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿಗೆ ಮುಂಗಾರು ಆಗಮನವಾಗಿದ್ದು ಇಂದು ಮುಂಜಾನೆಯಿಂದಲೇ ಭಾರೀ ಮಳೆಯಾಗುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಎಡೆಬಿಡದೆ ಮಳೆ ಸುರಿಯುತ್ತಿದೆ. ಸತತ ಮಳೆಯ ಪರಿಣಾಮವಾಗಿ ಮಂಗಳೂರಿನ ಪಂಪ್ವೆಲ್, ಜಪ್ಪಿನ ಮೊಗರು, ಕೊಟ್ಟಾರ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಜಲಾವೃತಗೊಂಡಿವೆ. ನಗರದ ರಸ್ತೆಗಳಲ್ಲಿ ಮಳೆ ನೀರು ತುಂಬಿದ್ದು ವಾಹನ ಸವಾರರು ಪಾದಾಚಾರಿಗಳ ಸಂಚಾರ ದುಸ್ತರವಾಗಿದೆ. ಮಳೆಗಾಲ ಆರಂಭವಾಗಿರುವುದರಿಂದ 2 ಕಾಲ ಮೀನುಗಾರಿಕೆಗೆ ನಿಷೇಧ ಹೇರಲಾಗಿದ್ದು ಮೀನುಗಾರರು ನೀರಿಗಿಳಿಯದೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಮಡಿಕೇರಿ ಸೇರಿದಂತೆ ಕೊಡಗಿನ ಬಹುತೇಕ ಕಡೆ ಮಳೆಯಾಗುತ್ತಿದೆ. ಈ ವರ್ಷ 10 ತಡವಾಗಿ ಮುಂಗಾರು ಜಿಲ್ಲೆಗೆ ಪ್ರವೇಶಿಸಿದೆ. ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮವಾಗಿ ಸಕಲ ಸಿದ್ಧತೆ ಕೈಗೊಂಡಿದೆ. ಕೋಲಾರ ಜಿಲ್ಲೆಯ ವೇಮಗಲ್ ಹೋಬಳಿಯಾದ್ಯಂತ ಕಳೆದ ಹಲವು ದಿನಗಳಿಂದ ಉತ್ತಮ ಮಳೆಯಾಗುತ್ತಿದ್ದು ರೈತರು ಮುಂಗಾರು ಬಿತ್ತನೆಗಾಗಿ ಭೂಮಿಯನ್ನು ಸಿದ್ಧಪಡಿಸುವ ಕಾಯಕದಲ್ಲಿ ನಿರತರಾಗಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ, ಆಹಾರ ಖಾತೆ ಜವಾಬ್ದಾರಿ ವಹಿಸಿಕೊಳ್ಳದಿರಲು ಸಚಿವ ಕೆಎಚ್ ಮುನಿಯಪ್ಪ ನಿರ್ಧಾರ, ಹಿರಿಯ ನಾಯಕರಿಂದ ಮನವೊಲಿಕೆ ಯತ್ನ. ರಾಜ್ಯಸಭಾ ಚುನಾವಣೆ, ವಿಧಾನಸೌಧದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಕೆ. ಇಂದು ವಿಶ್ವ ಪರಿಸರ ದಿನ, ಕೂಡ್ಲಿಗಿಯಲ್ಲಿ ಸಾವಯವ ತೋಟಗಾರಿಕಾ ನೆಡುತೋಪು ಯೋಜನೆಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ.
ರಾಜ್ಯದ 4

0: ಸಾರಿಗೆ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಯೋಜನೆ ಜಾರಿಗೊಳಿಸಿ ಸರ್ಕಾರ ಆದೇಶ. ಕರಾವಳಿ ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ಭಾರೀ ಮಳೆ, ಮೀನುಗಾರಿಕೆಗೆ ನಿಷೇಧ ಹೇರಿದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಈಗ ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ.
2: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
3: ಗಾಂಧೀಜಿ ಬಾಂಬೆಗೆ ಹೋದಾಗ ಇವರ ಅಕ್ಕನ ಗಂಡನಿಗೆ ಆರೋಗ್ಯ ಚೆನ್ನಾಗಿರಲಿಲ್ಲ. ಅಕ್ಕನಿಗೆ ಆ ಶುಶ್ರೂಷೆ ಮಾಡುವ ಶಕ್ತಿ ಇಲ್ಲ, ಕಾಯಿಲೆ ತೀವ್ರ ಆಗಿತ್ತು. ಆಗ ಗಾಂಧಿ ಹೇಳಿದ್ರಂತೆ, ನೋಡು, ನಿನ್ನ ಗಂಡನ ಕರ್ಕೊಂಡು ರಾಜಕೋಟೆಗೆ ಹೋಗ್ಬಿಡೋಣ, ಅಲ್ಲೇ ನೋಡ್ಕೋತೀನಿ ಅಂತ. ಆಯಿತು ಅಂದ್ಲು ಅಕ್ಕ. ಅಕ್ಕ ಭಾವನ ಕರ್ಕೊಂಡು ರಾಜಕೋಟೆಗೆ ಹೋದರು. ಆ ಕಾಯಿಲೆ ಇವರು ತಿಳ್ಕೊಂಡಿದ್ದಕ್ಕಿಂತ ಹೆಚ್ಚು ಕಷ್ಟವಾಗಿತ್ತು, ಜಾಸ್ತಿ ದಿವಸ ಎಳೆದು ಬಿಡ್ತು. ನೋಡ್ಕೊಳ್ಳೋರು ಯಾರು? ಇವು ತಮ್ಮ ಕೊಠಡಿಯಲ್ಲೇ ಭಾವನ್ನು ಮಲಗಿಸಿ ಹಗಲು ರಾತ್ರಿ ಉಪಚಾರಕ್ಕೆ ನಿಂತ್ಕೊಂಡ್ರು. ಶುಶ್ರೂಷೆ ಮಾಡ್ತಾ ಮಾಡ್ತಾನೆ ಆ ದಕ್ಷಿಣ ಆಫ್ರಿಕಾಗೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡಬೇಕು. ಅಷ್ಟು ಪ್ರಯತ್ನ ಮಾಡಿದರೂ ಅಕ್ಕನ ಗಂಡ ಉಳಿಲಿಲ್ಲ, ತೀರ್ಕೊಂಡ. ಆದರೆ ಒಂದು ಸಮಾಧಾನ ಗಾಂಧಿಗೆ ಏನಂದರೆ, ಅಂತ್ಯಕಾಲದಲ್ಲಿ ಅವನು ಶುಶ್ರೂಷೆ ಮಾಡೋಕ್ಕೆ ಅವಕಾಶ ಸಿಗ್ತಲ್ಲ ಅಂತ. ಈ ಘಟನೆ ನನಗೆ ಯಾಕೆ ಮುಖ್ಯ ಆಗತ್ತೆ ಅಂದರೆ, ಇದು ಮುಂದೆ ಗಾಂಧೀಜಿಯವರ ಜೀವನ ಪೂರ್ತಿ ಇದ್ದಂಥದ್ದು. ಮತ್ತೊಬ್ಬರಿಗೆ ಸೇವೆ ಮಾಡುವಂಥ ಸ್ವಭಾವ ಅವ್ರದ್ದು ಉತ್ಸಾಹ ಕೆಲಸ ಆಗಿತ್ತು. ಎಲ್ಲ ಕೆಲಸ ಬಿಟ್ಟು ಅದು ತನ್ನಲೀನಾಗ್ಬಿಡ್ತಿದ್ರು. ಒಂದೊಂದು ಸಲ ಹೆಂಡತಿ ಮಕ್ಕಳನ್ನು ಕೂಡ ಆ ಕೆಲಸದಲ್ಲಿ ಸೇರಿಸ್ಬಿಡ್ತಿದ್ರು. ಗಾಂಧೀಜಿ ಹೇಳ್ತಾರೆ, ಇಂಥ ಸೇವೆಯನ್ನು ಸಂತೋಷದಿಂದ ಮಾಡದೆ ಹೋದರೆ ಅದಕ್ಕೆ ಅರ್ಥ ಇಲ್ಲ. ಕೇವಲ ಆಡಂಬರ, ಸಾರ್ವಜನಿಕ ತೋರಿಕೆಗಾಗಿ ಮಾಡೋ ಕೆಲಸ ಮಾಡಿದರೆ ಮಾಡುವವನ ಉತ್ಸಾಹ ಕುಗ್ಗೋಗ್ತದೆ, ಅವನ ಶಕ್ತಿ ವಿಹೀನ ಆಗ್ತಾನೆ. ಸಂತೋಷವಿಲ್ಲದೆ ಮಾಡುವಂಥ ಸೇವೆಯಿಂದ ಸೇವೆ ಮಾಡೋನಿಗೂ ಫಲ ಇಲ್ಲ, ಮಾಡಿಸ್ಕೊಳ್ಳೋನಿಗೂ ಸುಖ ಇಲ್ಲ. ಆದರೆ ಸಂತೋಷ ಮನೋಭಾವನೆಯಿಂದ ಮಾಡಿದಂಥ ಕೆಲಸ ಎಲ್ಲವೂ ಅದ್ಭುತ ಅನಿಸುತ್ತೆ, ಬೇರೆ ಯಾವ ಕೆಲಸನೂ ಮುಖ್ಯ ಅಂತ ಅನಿಸೋಲ್ಲ. ಇವ್ರ ಭಾವ ಸ್ವರ್ಗಸ್ಥ ಆದ ಮರುದಿನ ಒಂದು ಸಾರ್ವಜನಿಕ ಸಭೆಗೆ ಹೋಗಬೇಕಾಯಿತು ಮುಂಬೈಗೆ. ಭಾಷಣದ ವಿಚಾರ ಮಾಡೋಕ್ಕೆ ಟೈಮಿಲ್ಲ ಇವರಿಗೆ. ಅನೇಕ ದಿನ ಹಗಲು ರಾತ್ರಿ ಆ ರೋಗಿ ಜೊತೆಗಿದ್ದಾರಲ್ಲ, ಗಂಟ್ಲು ಒಣಗಿ ಹೋಗಿದೆ, ದೇವರ ಮೇಲೆ ಭಾರ ಹಾಕಿ ಹೋದರು. ಯಾರನ್ನ ಭೇಟಿ ಆಗಬೇಕು? ಫಿರೋಜ್ ಶಾನ, ಸರ್ ಫಿರೋಜ್ ಶಾ, ಅವರೊಂದು ಚಕ್ರವರ್ತಿ ಇದ್ದ ಹಾಗೆ. ಅವ್ರು ಹೋಗಿ ಭೇಟಿ ಆದ್ರಂತೆ. ಅವ್ರು, ಗಾಂಧಿ, ನಿಮ್ಮ ಭಾಷಣ ಸಿದ್ಧ ಆಗಿದೆಯಾ ಅಂತ ಕೇಳಿದ್ರಂತೆ. ಇವ್ರು ಹೆದರ್ಕೊಂಡು, ಇಲ್ಲ ಸ್ವಾಮಿ, ನಾನು ಹಾಗೆ ಮಾತಾಡ್ತೀನಿ, ಬರೆದಿಲ್ಲ ಅಂದ್ರಂತೆ. ಏಹೇ, ನಡೆಯೋಲ್ಲ ಮುಂಬೈಯಲ್ಲಿ, ಅದೆಲ್ಲ ನಡೆಯೋಲ್ಲ, ಯಾಕಂದರೆ ಇಲ್ಲಿ ವರ್ತಮಾನ ಪತ್ರಿಕೆಯವರು ಭಾಷಣಗಳನ್ನು ಸರಿಯಾಗಿ ಬರ್ಕೊಳ್ಳಲ್ಲ. ಈ ಸಭೆಯಿಂದ ನಮ್ಮ ಪ್ರಯೋಜನ ಆಗಬೇಕಾದ್ರೆ ನೀವು ಭಾಷಣ ಬರೀಲೇಬೇಕು. ನಾಳೆ ಬೆಳಗ್ಗೆವರೆಗೆ ನೀವು ಬರೆದು ಅದು ಮುದ್ರಣನೂ ಆಗಬೇಕು. ನಿಮ್ಮಿಂದ ಆಗತ್ತಾ ಅಂತ ಕೇಳಿದರು. ಇವ್ರಿಗೆ ಗಾಬರಿ ಆಗಿಬಿಡ್ತು. ಪ್ರಯತ್ನ ಮಾಡ್ತೀನಿ ಅಂದರು. ಆಯಿತು, ನಾನು ಮುನ್ಷಿಯವ್ರನ್ನ ಕಳಿಸ್ಕೊಡ್ತೀನಿ, ಹಸ್ತಪ್ರತಿ ಯಾವಾಗ ಕೊಡ್ತೀರಿ, ಎಷ್ಟು ಗಂಟೆಗೆ ಬರಬೇಕು ಅವರು, ಅದನ್ನ ಬರೆದು ಟೈಪ್ ಮಾಡಿ ಪ್ರಿಂಟ್ ಮಾಡಬೇಕಲ್ವಾ ಅಂದರು. ರಾತ್ರಿ 11 ಗಂಟೆಗೆ ಬರಲಿ ಅಂದರು. ಇವರು ಹೋಗಿ 11 ಗಂಟೆವರೆಗೂ ಉಸಿರು ಬಿಡದೆ ಕೂತ್ಕೊಂಡು ಬರೆದ್ರು, ಲೇಖನ ಬರೆದ್ರು. ಮರದೇವ್ ಸಭೆಗೆ ಹೋದಾಗ ಇವ್ರಿಗೆ ಗೊತ್ತಾಯಿತು ಗಾಂಧೀಜಿಗೆ ಫಿರೋಜ್ ಶಾ ಎಷ್ಟು ಬುದ್ಧಿವಂತರು ಅಂತ. ಯಾಕೆ ಬರೆಯೋಕೆ ಹೇಳಿದ್ರು ಅಂತ. ದೊಡ್ಡ ಸಭೆ, ಕವಾಜಿ ಜಹಾಂಗೀರ್ ಇನ್ಸ್ಟಿಟ್ಯೂಟ್ ಅಂತ ದೊಡ್ಡ ಹಾಲು, ಅಲ್ಲಿ ಕಾರ್ಯಕ್ರಮ ಆಗೋದು. ಸರ್ ಫಿರೋಜ್ ಶಾ ಬರ್ತಾರೆ ಭಾಷಣಕ್ಕೆ ಅಂದರೆ ಜನ ಕಿಕ್ಕಿರು ತುಂಬಿಡ್ತಿದ್ರು. ಅದರಲ್ಲಿ ವಿದ್ಯಾರ್ಥಿಗಳು ಬಂದ್ಬಿಡೋರಂತೆ ಭಾಷಣ ಕೇಳೋದಕ್ಕೆ. ಗಾಂಧೀಜಿ ಮೊದಲೇ ಅನುಭವ ಆ ದೊಡ್ಡವ್ರ ಮುಂದೆ ಮಾತಾಡೋದು. ಭಾಷಣ ಓದೋದಕ್ಕೆ ಶುರು ಮಾಡಿದ್ರಂತೆ ಧ್ವನಿ ನಡುಗೋಕೆ ಶುರು ಆಯಿತು, ಧ್ವನಿಯೇ ಕೇಳಿಸ್ತಾ ಇಲ್ಲ. ಹಿಂದೆ ಅವ್ರು ಕೇಳಿಸಲ್ಲ ಅಂತ ಕೂತ್ಕೊಂಡ್ರು. ಫಿರೋಜ್ ಶಾ, ಜೋರಾಗಿ ಮಾತಾಡಿ ಗಾಂಧಿ ಅಂದರು ಇವರಿಗೆ. ಇವ್ರು ಎಷ್ಟು ಜೋರಾಗಿ ಮಾತಾಡು ಅಂತಾರೋ ಅಷ್ಟು ಧ್ವನಿ ಕುಗ್ಗೋಯ್ತಂತ ಇವ್ರದ್ದು, ಮಾತಾಡೋಕ್ಕೆ ಆಗಲಿಲ್ಲ. ಇವರ ಸ್ನೇಹಿತ ಒಬ್ಬ ಕೇಶವರಾವ್ ದೇಶಪಾಂಡೆ ಅಂತಿದ್ದ, ಅವ್ನು ನಾನೇ ಓದ್ತೀನಿ ಕೊಡು ಅಂದ. ಅವನು ಓದಿದ, ಅವನು ಓದಿದ್ದು ಕೂಡ ಜನರಿಗೆ ಕೇಳಿಸ್ತಿಲ್ಲ. ಧ್ವನಿ ವಾಚ ವಾಚ ವಾಚ ಅಂತ ಕೂಗೋಕೆ ಶುರು ಮಾಡಿದರು. ವಾಚ ಅಂತ ಒಬ್ಬರು ಲಾಯರ್, ಅದ್ಭುತ, ಅವರು ಓದಬೇಕು ಅಂತ ವಾಚ ಇವರು ಭಾಷಣ ಹಿಡ್ಕೊಂಡು ಓದಿದ್ರಂತೆ. ಅದ್ಭುತ ಪರಿಣಾಮ ಆಯ್ತಂತೆ ಜನರ ಮೇಲೆ, ಅಷ್ಟು ಚೆಂದ. ಶ್ರೋತೃಗಳು ನಿಶ್ಶಬ್ದವಾಗಿ ಕೇಳೋದಲ್ಲದೆ ಅಲ್ಲಿ ನಡುವೆ ಚಪ್ಪಾಳೆ ತಟ್ಟಿ ಶೇಮ್ ಶೇಮ್ ಅನ್ನೋದು ಭಾಷಣ ಕೊನೆಯವರೆಗೆ ಕೇಳಿದ್ರಂತೆ. ಗಾಂಧಿ ಸಂತೋಷ ಆಯಿತು, ನನಗೆ ಓದೋಕ್ಕಾಗದೆ ಹೋದರೂ ನನ್ನ ಭಾಷಣ ಮತ್ತೊಬ್ಬರು ಓದಿದ್ರಲ್ಲ, ಆಗನಿಸ್ತು, ನಾನು ತಯಾರಿ ಮಾಡ್ಕೊಳ್ಳೋದೆ ಬರೀದೇ ಹೋಗಿದ್ರೆ ಏನಾಗ್ತಿತ್ತು ಅಂತ. ಫಿರೋಜ್ ಶಾ ಮೆಚ್ಕೊಂಡ್ರಂತೆ ಇವ್ರ ಭಾಷಣ. ಇವ್ರು ಹೇಳ್ತಾರೆ, ಅವ್ರು ಮೆಚ್ಕೊಂಡಿದ್ದು ನನಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಷ್ಟು ತೃಪ್ತಿ ಆಯಿತು ಅಂತ. ಸರ್ ಫಿರೋಜ್ ಶಾರ ಸಹಾಯದಿಂದಾಗಿ ಇವರು ಮುಂಬೈದಿಂದ

ಪುಣೆಗೆ ಹೋದರು. ಆ ಪೂನಾದಲ್ಲಿ ಎರಡು ಪಕ್ಷಗಳಿದ್ವು ಅವಾಗ. ನನಗೆ ಎಲ್ಲ ಪಕ್ಷದವ್ರು ಸಪೋರ್ಟ್ ಬೇಕಾಗಿತ್ತಲ್ಲ ಗಾಂಧೀಜಿಯವರಿಗೆ, ಅದಕ್ಕೆ ಎಲ್ಲರ ಅಭಿಪ್ರಾಯ ತಗೋಬೇಕು ಅಂತ ಹೋದರು. ಮೊಟ್ಟ ಮೊದಲು ಇವರು ಭೇಟಿಯಾದದ್ದು ಲೋಕಮಾನ್ಯ ತಿಲಕ್ರನ್ನ. ತಿಲಕ್ರು ಹೇಳಿದ್ರಂತೆ, ನೋಡಿ, ನೀವು ಎಲ್ಲ ಪಕ್ಷಗಳ ಎಲ್ಲ ಜನರ ಸಹಾಯ ಅಭಿಪ್ರಾಯ ಹೊಂದಬೇಕು ಅನ್ನೋ ಸರಿ, ದಕ್ಷಿಣ ಆಫ್ರಿಕಾ ಪ್ರಶ್ನೆ ಮೇಲೆ ಭಿನ್ನಾಭಿಪ್ರಾಯ ಇಲ್ಲ, ಆದರೆ ನಿಮ್ಮ ಸಭೆಗೆ ಯಾವ ಪಕ್ಷಕ್ಕೂ ಸೇರದೇ ಇರುವಂಥವ್ರು ಅಧ್ಯಕ್ಷರಾಗಿರಬೇಕು. ಅಂಥವ್ರು ಒಬ್ಬರಿದ್ದಾರೆ ಪುಣೆದಲ್ಲಿ, ಪ್ರೊಫೆಸರ್ ಭಂಡಾರ್ಕರ್ ಅಂತಿದ್ದಾರೆ, ಅವ್ರನ್ನ ಹೋಗಿ ಕೇಳಿ. ಇತ್ತೀಚೆಗೆ ಯಾವ ಕಾರ್ಯಕ್ರಮದಲ್ಲೂ ಅವ್ರು ಭಾಗವಹಿಸ್ತಾ ಇಲ್ಲ. ಒಂದು ವೇಳೆ ಈ ಪ್ರಶ್ನೆ ಅವ್ರನ್ನ ಹೊರಗೆ ಕೇಳಿದ್ರು ಎಳಿಬೋದು. ನೋಡಿ, ಅವರೇನಂತಾರೆ ಕೇಳ್ಕೊಂಬನ್ನಿ, ನಾನು ನಿಮಗೆ ಸಹಾಯ ಮಾಡ್ತೀನಿ, ನೀವು ಬೇಕಾದನ್ನು ನೋಡ್ಬೋದು, ಬಂದು ನೋಡಿ ಅಂದರು. ಅದು ಮೊದಲನೇ ಭೇಟಿ ಲೋಕಮಾನ್ಯರ ಜೊತೆಗೆ ಗಾಂಧೀಜಿಯವ್ರದ್ದು. ಅವ್ರು ನೋಡಿದಾಗ ಅವ್ರು ಎಷ್ಟು ಜನಪ್ರಿಯರಾದದ್ದಕ್ಕೆ ಅತ್ಯಂತ ವಿಶಿಷ್ಟ ವ್ಯಕ್ತಿತ್ವದ ರಹಸ್ಯ ಏನು ಗೊತ್ತಾಯಿತು ಅಂತ ಗಾಂಧಿ ಹೇಳ್ತಾರೆ. ನಂತರ ಅಲ್ಲಿಂದ ಹೋಗಿ ಗೋಪಾಲಕೃಷ್ಣ ಗೋಖಲೆಯವರನ್ನು ನೋಡ್ತಾರೆ. ಅವ್ರು ಫರ್ಗ್ಯೂಸನ್ ಕಾಲೇಜಲ್ಲಿದ್ದರು ಅವಾಗ. ಅವ್ರು ಎಷ್ಟು ಪ್ರೀತಿಯಿಂದ ಇವರನ್ನು ಸ್ವಾಗತ ಮಾಡಿದರು ಅಂದರೆ, ಗಾಂಧೀಜಿ ಹೇಳ್ತಾರೆ, ನನ್ನ ಹೃದಯ ಅವ್ರ ಕೂಡಲೇ ಮಾರು ಹೋದಂಗಾಯಿತು. ಅವ್ರನ್ನೂ ಮೊದಲೇ ಸಲನೇ ನೋಡೋದು, ಆದರೆ ಎಷ್ಟೋ ವರ್ಷ ನೋಡಿದ ಪರಿಚಯ ಇದ್ದ ಹಾಗೆ ಅನಿಸ್ಬಿಡ್ತು ನಾನು ಭೇಟಿಯಾದಾಗ. ಫಿರೋಜ್ ಶಾರವರು ಗಾಂಧೀಜಿಯವರು ಹಿಮಾಲಯದಂಗೆ ಕಂಡ್ರೆ ಲೋಕಮಾನ್ ತಿಲಕರು ಸಮುದ್ರದ ಹಾಗೆ ಕಂಡಿದ್ದರಂತೆ, ಆದರೆ ಗೋಖಲೆಯವರು ಮಾತ್ರ ಗಂಗಾ ನದಿ ಹಾಗಿದ್ದರಂತೆ. ನೋಡಿ ಹೇಗಿದೆ, ಆ ಪವಿತ್ರವಾದ ನದಿಯಲ್ಲಿ ಯಾರಾದರೂ ಸ್ನಾನ ಮಾಡ್ಬೋದು, ಸಂತೋಷ ಪಡ್ಬೋದು, ಹಿಮಾಲಯ ಹತ್ತೋ ಸಾಧ್ಯ ಇಲ್ಲ, ಸಮುದ್ರದಲ್ಲಿ ಪ್ರಯಾಣ ಮಾಡೋದು ಸುಲಭ ಅಲ್ಲ, ಆದರೆ ಗಂಗಾ ನದಿ ಮಾತ್ರ ಎಲ್ಲರನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಹೃದಯದಲ್ಲಿ ನಲಿದಾಡೋಕ್ಕೆ ಆಹ್ವಾನ ಕೊಡ್ತಾಳೆ. ಹಾಗೆ ಗೋಖಲೆಯವರು ಏನು ಮಾಡಿದರು, ಇವರೊಬ್ಬ ವಿದ್ಯಾರ್ಥಿಯನ್ನು ಪರೀಕ್ಷೆ ಮಾಡೋ ಹಾಗೆ ಸೂಕ್ಷ್ಮ ಪರೀಕ್ಷೆ ಮಾಡಿ ಯಾರ್ಯಾರು ನೋಡಬೇಕು, ಹೇಗೆ ಮಾತಾಡಬೇಕು ಅಂತೆಲ್ಲ ಹೇಳಿಕೊಟ್ರು. ನನ್ನ ಭಾಷಣ ಏನು ಅನ್ನೋದು ಕೇಳೋಕೆ ಬರೆಸಿದರು, ಕಾಲೇಜ್ ತೋರಿಸಿದ್ರಂತೆ. ಯಾವಾಗಾದರೂ ಬಂದು ನೋಡಿ ನನ್ನ, ನೀವು ಭಂಡಾರ್ಕರ್ ನೋಡಿದ ಮೇಲೆ ಅದರ ಫಲಿತಾಂಶ ನನಗೆ ಹೇಳಿ ಅಂತ ಕಳಿಸಿದ್ರು ಇವ್ರನ್ನ. ಗಾಂಧೀಜಿ ಹೇಳ್ತಾರೆ, ಯಾವುದೇ ಮನುಷ್ಯನ ನೋಡಿದಾಗ ಆ ಪರಿಯ ಸುಖ ನನಗೆಂದೂ ಸಿಕ್ಕಿರಲಿಲ್ಲ. ಗೋಖಲೆಯವರು ಬದುಕಿದಾಗ ಅಥವಾ ಅವರು ತೀರ್ಕೊಂಡ ಮೇಲೆ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ನನ್ನ ಹೃದಯವನ್ನು ಆಕ್ರಮಿಸಿದ ಸ್ಥಾನವನ್ನು ಇನ್ಯಾರೂ ಆಕ್ರಮಿಸಲಿಲ್ಲ, ಅದು ಗೋಖಲೆಯವರಿಗೆ ಮಾತ್ರ ಮೀಸಲಾಗಿತ್ತು ಅಂತ ಹೇಳ್ತಾರೆ. ಡಾಕ್ಟರ್ ಭಂಡಾರ್ಕರ್ ಕಡೆ ಹೋದರು. ಅವರಂತೂ ಅಗ್ದಿ ತಂದೆ ಮಮತೆಯಿಂದ ನೋಡಿಕೊಂಡ್ರಂತೆ. ಮಧ್ಯಾಹ್ನ ಆಗಿತ್ತು, ಆದರೂ ಆ ಶಾಸ್ತ್ರಜ್ಞರು, ಬಹು ದೊಡ್ಡ ಶಾಸ್ತ್ರಜ್ಞರು, ಅವರು ಯಾವ ಪಕ್ಷಕ್ಕೆ ಸೇರದೆ ಹೋದ್ರಿಂದ ಹಿಂಗಾಗಬೇಕು, ನೀವು ಬರಬೇಕು ಅಂತ ಗಾಂಧಿ ಕೇಳ್ಕೊಂಡಾಗ ಆಗ್ಬೋದು ಅಂದರು. ನೋಡಿ, ನಾನು ಇತ್ತೀಚೆಗೆ ಯಾವ ರಾಜಕೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಲ್ಲ, ಆದರೆ ನಿಮಗೆ ಇಲ್ಲ ಅನ್ನೋದಿಲ್ಲ, ಯಾಕಂದರೆ ನಿಮ್ಮದು ರಾಜಕೀಯ ಅಲ್ಲ, ಬೇರೆ ದೇಶದ ಬಗ್ಗೆ ಮಾತಾಡ್ತಾ ಇದ್ದೀರಿ, ನಿಮ್ಮ ವಾದದಲ್ಲಿ ಸತ್ಯ ಇದೆ, ಆದ್ದರಿಂದ ಸಭೆಯಲ್ಲಿ ಬರ್ತೇನೆ. ತಿಲಕ್ ಮತ್ತು ಗೋಖಲೆ ಅವರಿಬ್ಬರದ್ದು ಸಲಹೆ ಪಡೆದದ್ದು ಒಳ್ಳೆಯದಾಯಿತು, ಆ ಎರಡೂ ಪಕ್ಷಗಳ ಆಶ್ರಯದಲ್ಲಿ ನಡೆಯುವಂಥ ಸಭೆಗೆ ನಾನು ಅಧ್ಯಕ್ಷ ಆಗ್ತೀನಿ ಸಂತೋಷದಿಂದ ಅಂತ ತಿಳಿಸಿ. ಸಭೆ ಇಂಥ ದಿವಸ ಆಗಬೇಕು ಅಂತ ನನ್ನ ಅನುಕೂಲ ಕೇಳಬೇಕಾದಿಲ್ಲ, ಅವ್ರಿಗೆ ಅನುಕೂಲವಾದ ಕಾಲ ಹೇಳಿ ನನಗೂ ಅನುಕೂಲ ಆಗ್ತದೆ ಅಂತ ಧನ್ಯವಾದ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ಕೊಟ್ರು. ಅದು ದೊಡ್ಡ ಸಭೆ ಆಯಿತು, ತುಂಬ ಚೆಂದ ಆಯ್ತಂತೆ. ಅಲ್ಲಿಂದ ಮದ್ರಾಸಿಗೆ ಬಂದರು. ಮದ್ರಾಸಿಗೆ ಬಂದಾಗ ಅತಿ ಉತ್ಸಾಹ ಗಾಂಧೀಜಿಗೆ ಆವಾಗ, ಯಾಕಂದರೆ ಹಿಂದೆ ಬಾಲಸುಂದರಂ ಘಟನೆ ಆಗಿತ್ತಲ್ಲ, ಮೊಕದ್ದಮೆ ಕೆಲಸ, ಅದರಿಂದ ತಮಿಳರ ಬಗ್ಗೆ ತುಂಬ ಪ್ರೀತಿ ಇತ್ತು, ಅವ್ರಿಗೂ ಇವ್ರ ಬಗ್ಗೆ ಪ್ರೀತಿ ಇತ್ತು. ಶ್ರೋತೃಗಳು ಇವ್ರ ಮಾತನ್ನು ಕೇಳಿಕೊಂಡ್ರು. ಆ ಹಸಿರು ಪುಸ್ತಕ ಇತ್ತಲ್ಲ, ಅದು ಎಲ್ಲವೂ ಮಾರಾಟ ಆಗೋಯ್ತು, ಮತ್ತೆ 10,000 ಪ್ರತಿ ಪ್ರಿಂಟ್ ಮಾಡಿದ್ರಂತೆ. ಅಷ್ಟು ಮಾಡಬೇಕಾಗಿರಲಿಲ್ಲ ಅಂತ ಗಾಂಧಿಗೆ ಆಮೇಲೆ ಗೊತ್ತಾಯಿತು, ಯಾಕಂದರೆ ಅಲ್ಲಿ ಇಂಗ್ಲೀಷ್ ಬರೋರು ಸ್ವಲ್ಪೇ ಜನ, ತಮಿಳರು, ಈ ಪುಸ್ತಕ ಕೊಂಡ್ಕೊಳ್ಳೋರು ಯಾರು? ಆಗ ಹೋಗಿ ಮದ್ರಾಸ್ ಸ್ಟ್ಯಾಂಡರ್ಡ್ ಅಂತ ಪತ್ರಿಕೆಯ ಸಂಪಾದಕರಾಗಿದ್ದ ಪರಮೇಶ್ವರಂ ಪಿಳ್ಳೆಯವರು ಸಹಾಯ ಮಾಡಿದರು. ಹಿಂದೂ ಪತ್ರಿಕೆ ಸುಬ್ರಹ್ಮಣ್ಯಂ ಡಾಕ್ಟರ್ ಸುಬ್ರಹ್ಮಣ್ಯ ಕೂಡ ಬಹಳ ಸಹಾನುಭೂತಿಯಿಂದ ನೋಡಿಕೊಂಡ್ರು. ಅಲ್ಲಿರೋ ಹಾಗೆ ಪಚ್ಚಿಯಪ್ಪ ಭವನದಲ್ಲಿ ನಡೆದಂಥ ಹಾಲಿಗೆ ಸುಬ್ರಹ್ಮಣ್ಯ ಅಧ್ಯಕ್ಷರಾಗಿ ಕಾರ್ಯಕ್ರಮ ಮಾಡಿದರು. ಆ ತಮಿಳು ಸ್ನೇಹಿತರಂತೂ ತುಂಬ ಪ್ರೀತಿಯನ್ನು ಹಾಕಿದರು ಇವರ ಮೇಲೆ. ಇಂಗ್ಲೀಷಲ್ಲಿ ಮಾತಾಡಿದರೂ ಕೂಡ ಪ್ರೇಮದಿಂದ ಅವರು ಕೂತು ಕೇಳಿದರು ಅಂತ ಗಾಂಧೀಜಿ ಹೇಳುವಂಥ ಮಾತು. ನನ್ನ ಮಾತನ್ನು ಅರ್ಥ ಆಯಿತೋ ಇಲ್ಲ ಗೊತ್ತಿಲ್ಲ, ಆದರೆ ಪ್ರೇಮದಿಂದ ಕೂತು ಕೇಳಿದರು. ಪ್ರೇಮ ಕೂಡ ಬಿಡಿಸಲಾರದ ಬಂಧನನೇ ಅಲ್ವೇ?

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಈಗ ಒಂದು ಮೀರಾ ಭಜನ್ ಹಾಡಿದ್ದಾರೆ, ಲಕ್ಷ್ಮೀ ಹೆಗಡೆ.

ಮೀರಾ ಭಜನ್ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ಈಗ ಈ ಪ್ರಸಾರವನ್ನು ಮುಗಿಸುವ ಮುನ್ನ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ ಪ್ರಸಾರವಾಗಲಿದೆ.

ಕ್ರಮಗಳನ್ನು ಕುರಿತು ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಘಟನೆಯಿಂದ ಸೋಬಾನೆ ಪದವನ್ನು ಕೇಳಬಹುದು. ಏಳು ಗಂಟೆ 45 ನಿಮಿಷಕ್ಕೆ ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಇಂದು ರಾತ್ರಿ 9:15 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. ಒಂಬತ್ತು 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಹತ್ತು 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ವಿದುಷಿ ಲಲಿತ್ ಜೆ ರಾವ್ ಅವರ ಗಾಯನದಲ್ಲಿ ರಾಗ್ ಚಂದ್ರ ಕೌನ್ಸ್ ಕೇಳಬಹುದು. ರಾತ್ರಿ 10:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣ. ಇಂದಿನ ವಿಷಯ ಮಹಿಳಾ ಸಶಕ್ತೀಕರಣ. ಇದುವರೆಗೂ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: ಅಮ್ಮ ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
1: ಹೌದು ನನಗೂ ಬಂದಿದೆ ಕಣೆ.
0: ಏ ಅಮ್ಮ ಇರು ಇರು ಸ್ವಲ್ಪ, ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
2: ಹಲೋ ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ ನಿಂಗೂ ಬಂತಾ?
2: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
3: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ಬೆಂಗಳೂರು ನಿಲಯದ ಈ ಸಮಯದ ಪ್ರಸಾರ ಇಲ್ಲಿಗೆ ಮುಗಿಯಿತು. ಈಗ ವೇಳೆ 3:05:10 490.1 meter ಅಂದರೆ 612 kHz ತರಂಗಾಂತರಗಳಲ್ಲಿ ನಿಲಯದ ಸಂಜೆಯ ಪ್ರಸಾರ ಸಂಜೆ 5:30 ಪ್ರಾರಂಭವಾಗುವುದು. ನಮ್ಮೆಲ್ಲ ಶ್ರೋತೃಗಳಿಗೂ ಶುಭ ದಿನ. ನಮಸ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
1: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್ ಶುಕ್ರವಾರದ ಮಧ್ಯಾಹ್ನದ ಹೊಂಬಿಸಿಲು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಕೋರ್ತಾ ನಿಮ್ಮ ಜೊತೆ ಆಗ್ತಾ ಇರೋದು ಆರ್ಜೆ ಶ್ರಾವ್ಯ ಹರುಮನೆ. ಇಂದು ವಿಶ್ವ ಪರಿಸರ ದಿನಾಚರಣೆ, ಆದ ಕಾರಣ ಪರಿಸರ ಸಂರಕ್ಷಣೆಯ ಕುರಿತಾದ ಹೊಂಬಿಸಿಲು ರಸಪ್ರಶ್ನೆ ಇಂದು. ನೀವು ನಮಗೆ ಸರಿ ಉತ್ತರ ಕಳಿಸಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9489901013 9480901013. ನೀವು ಸಂದೇಶ ಕಳಿಸುವಾಗ ಸರಿ ಉತ್ತರ, ನಿಮ್ಮ ಹೆಸರು ಮತ್ತು ನಿಮ್ಮ ಊರಿನ ಹೆಸರು ಒಂದೇ ಸಂದೇಶದಲ್ಲಿರಲಿ. ಒಂದು ಪ್ರಶ್ನೆಗೆ ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರನ್ನು ಪರಿಗಣನೆ ಮಾಡಲಾಗುತ್ತೆ. ಹೆಸರುಗಳು ಆದಷ್ಟು ಪುನರಾವರ್ತನೆ ಆಗೋದಿಲ್ಲ. ಇದೀಗ ಪರಿಸರ ಸಂರಕ್ಷಣೆಯ ಕುರಿತಾದ ಮೊದಲನೇ ಪ್ರಶ್ನೆ ನಿಮಗಾಗಿ. ಭಾರತದ ಪ್ಲಾಸ್ಟಿಕ್ ಮ್ಯಾನ್ ಎಂದು ಪ್ರಸಿದ್ಧರಾದವರು ಯಾರು? ಭಾರತದ ಪ್ಲಾಸ್ಟಿಕ್ ಮ್ಯಾನ್ ಎಂದು ಪ್ರಸಿದ್ಧರಾದವರು ಯಾರು? ಯಾರಿದು ಪ್ಲಾಸ್ಟಿಕ್ ಮ್ಯಾನ್ ಆಫ್ ಇಂಡಿಯಾ? ಇದೀಗ ಮೊದಲನೇ ಗೀತೆ ಮುಸ್ಸಂಜೆ ಮಾತು ಚಿತ್ರದಿಂದ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ ವಿ ಶ್ರೀಧರ್ ಅವರ ಸಾಹಿತ್ಯ, ವಿ ಶ್ರೀಧರ್ ಅವರದ್ದೇ ಸಂಗೀತ.

ಪ್ರಶ್ನೆ ಆಗಿತ್ತು, ಪ್ಲಾಸ್ಟಿಕ್ ಮ್ಯಾನ್ ಆಫ್ ಇಂಡಿಯಾ ಯಾರು ಅಂತ ಹೇಳಿ. ಸರಿಯಾದ ಉತ್ತರ ನೀಡಿದವರ ಹೆಸರು ಹೀಗಿದೆ: ರಾಧಾಕೃಷ್ಣ ಚಲ್ಲಹಳ್ಳಿ, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ನೇತ್ರಾ ಕೆಂಗೇರಿಯಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಸುಧಾ ಬುದಿಹಾಲ್, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಶ್ರೀಲಕ್ಷ್ಮಿ ಗುರುರಾಜ ಟೆಲಿಕಾಂ ಲೇಔಟ್, ಪ್ರಸನ್ನ ಕುಮಾರ್ ದಾವಣಗೆರೆ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆ. ನಿಮ್ಮೆಲ್ಲರ ಉತ್ತರ ಸರಿಯಾಗಿದ್ವು, ಅಭಿನಂದನೆಗಳು ನಿಮಗೆ. ಸರಿಯಾದ ಉತ್ತರ ಆಗಿತ್ತು ರಾಜಗೋಪಾಲನ್ ವಾಸುದೇವನ್. ಇವರು ಪದ್ಮಶ್ರೀ ಪುರಸ್ಕೃತರು. ಇವರು ಪ್ಲಾಸ್ಟಿಕ್ ತ್ಯಾಜ್ಯ ಬಳಸಿ ರಸ್ತೆ ನಿರ್ಮಿಸುವ ತಂತ್ರಜ್ಞಾನ ಕಂಡುಹಿಡಿದ ಕಾರಣ ಇವರಿಗೆ ಪ್ಲಾಸ್ಟಿಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆಯಲಾಯಿತು. ಇದೀಗ ಮುಂದಿನ ಪ್ರಶ್ನೆ: ಪರಿಸರ ಸಂರಕ್ಷಣೆಯಲ್ಲಿ ಬರುವ ಮೂರು ಆರ್ಗಳು ಯಾವುವು? ಇಂಗ್ಲಿಷ್ನ ಆಲ್ಫಬೆಟ್ ಆರ್. ಪರಿಸರ ಸಂರಕ್ಷಣೆಯಲ್ಲಿ ಬರುವ ಈ ಮೂರು ಆರ್ಗಳು ಯಾವುವು? ತ್ರೀ ಆರ್ಸ್. ಇದೀಗ ಮುಂದಿನ ಗೀತೆ ಮಾತಾಡ್ ಮಾತಾಡು ಮಲ್ಲಿಗೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಮಾನವ ಮೂರ್ತಿ ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು ರಸಪ್ರಶ್ನೆಯ ಕಾರ್ಯಕ್ರಮ. ಪ್ರಶ್ನೆ ಆಗಿತ್ತು, ಪರಿಸರ ಸಂರಕ್ಷಣೆಯಲ್ಲಿ ಬರುವ 3 R's ಯಾವುವು ಅಂತ. ಸರಿಯಾದ ಉತ್ತರ ನೀಡಿದ ಮೊದಲು 10 ಜನರ ಹೆಸರು ಹೀಗಿದೆ: ಅರ್ಚನಾ ಪಾಟೀಲ್ ಕೊಪ್ಪಳದಿಂದ, ರಾಜು ಸವದಿಯಿಂದ, ಹೆಚ್.ಆರ್. ರುದ್ರಸ್ವಾಮಿ ಕಣದಾಳು ಚಿಕ್ಕಮಗಳೂರು, ಎನ್.ಜೆ. ಬಸವರಾಜ್ ಚಿತ್ರದುರ್ಗದಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಹರಿಣಿ ಬಳ್ಳಾರಿಯಿಂದ, ವಾಣಿಶ್ರೀ ಧಾರವಾಡದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಶ್ರೀನಿವಾಸ್ ಹೊಸಕೋಟೆ, ಶ್ರುತಿ ಗಿರಿನಗರ ತುಮಕೂರಿನಿಂದ. ನಿಮ್ಮ ಉತ್ತರಗಳು ಸರಿಯಾಗಿದ್ವು.

ನಿಮಗೆ ಅಭಿನಂದನೆಗಳು. ಮೂರು ಆರ್ಗಳು ಯಾವುವು ಅಂದರೆ ರೆಡ್ಯೂಸ್ ಅಂದರೆ ಬಳಕೆ ಕಡಿಮೆ ಮಾಡುವುದು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು, ಇದು ರೆಡ್ಯೂಸ್. ಇನ್ನೊಂದು ರೀಯೂಸ್ ಮರುಬಳಕೆ ಮಾಡುವುದು, ಮತ್ತೊಂದು ರೀಸೈಕಲ್ ಮರು ಸಂಸ್ಕರಣೆ ಮಾಡುವುದು. ಇವು ಪ್ಲಾಸ್ಟಿಕ್ ಸಂರಕ್ಷಣೆಯಲ್ಲಿ ಬರುವ ಮೂರು ಆರ್ಗಳು. ಇದೀಗ ಮುಂದಿನ ಪ್ರಶ್ನೆ, ಭಾರತದ ಅರಣ್ಯ ಮಾನವ ಎಂದು ಯಾರನ್ನ ಕರೆಯಲಾಗುತ್ತೆ? ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲ್ಪಡುವ ವ್ಯಕ್ತಿ ಯಾರು? ಭಾರತದ ಅರಣ್ಯ ಮಾನವ ಯಾರು? ಇದೀಗ ಗೀತೆ ನಿಮಗಾಗಿ. ಗೌರಮ್ಮ ಚಿತ್ರದಿಂದ ಉದಿತ್ ನಾರಾಯಣ್ ಅವರ ಗಾಯನದಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ.

ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಪ್ರಶ್ನೆ ಆಗಿತ್ತು, ಭಾರತದ ಅರಣ್ಯ ಮಾನವ ಎಂದು ಯಾರನ್ನ ಕರೆಯಲಾಗುತ್ತೆ ಅಂತ. ಸರಿ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಪೂಜಾ ದಾವಣಗೆರೆಯಿಂದ, ಮಂಜುನಾಥ್ ಬೆಳಗಾಂನಿಂದ, ವರಲಕ್ಷ್ಮಿ ಪೀಣ್ಯದಿಂದ, ಜಾಫರ್ ಹಂಪಿಯಿಂದ, ಸುಮಿತ್ರ ಸಂಡೂರಿನಿಂದ, ಹುಲುಗಪ್ಪ ಕಡ್ಡಿರಾಂಪುರದಿಂದ, ಸಿಂಧನೂರು ಆನಂದ್ ಆದೋನಿ, ಅರುಣ್ ರಾವ್ ಮುಂಬೈನಿಂದ, ದತ್ತು ಕಲ್ಬುರ್ಗಿಯಿಂದ. ನಿಮ್ಮ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಜಾದವ್ ಪಾಯೆಂಗ್. ಇವರು ಅಸ್ಸಾಂನಲ್ಲಿ ಒಂಟಿಯಾಗಿ ಇಡೀ ಒಂದು ಕಾಡನ್ನೇ ಬೆಳೆಸಿದ್ದಾರೆ. ಅದಕ್ಕಾಗಿ ಇವರಿಗೆ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅಥವಾ ಭಾರತದ ಅರಣ್ಯ ಮಾನವ ಅಂತ ಕರೆಯಲಾಗುತ್ತೆ. ಇದೀಗ ಮುಂದಿನ ಪ್ರಶ್ನೆ: ವಾತಾವರಣದಲ್ಲಿ ಆಮ್ಲ ಮಳೆಗೆ ಅಂದರೆ ಆಸಿಡ್ ರೈನ್ಗೆ ಕಾರಣವಾಗುವ ಎರಡು ಪ್ರಮುಖ ಅನಿಲಗಳು ಯಾವುವು? ಆಮ್ಲ ಮಳೆ ಅಂದರೆ ಆಸಿಡ್ ರೈನ್ಗೆ ಕಾರಣವಾಗುವ ಎರಡು ಪ್ರಮುಖ ಅನಿಲಗಳು ಯಾವುವು? ಇದೀಗ ಮುಂದಿನ ಗೀತೆ. ತನನಂ ತನನಂ ಚಿತ್ರದಿಂದ, ಚಿತ್ರ ಅವರ ಗಾಯನದಲ್ಲಿ, ಕೆ ಕಲ್ಯಾಣ್ ಅವರ ಸಂಗೀತ ಸಾಹಿತ್ಯ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮ ಪ್ರಶ್ನೆಯಾಗಿತ್ತು. ವಾತಾವರಣದಲ್ಲಿ ಆಮ್ಲ ಮಳೆಗೆ ಅಂದರೆ ಆಸಿಡ್ ರೇನ್ಗೆ ಕಾರಣವಾಗುವ ಪ್ರಮುಖ ಎರಡು ಅನಿಲಗಳು ಯಾವುವು ಅಂತ. ಸರಿಯಾದ ಉತ್ತರ ನೀಡಿದ ಮೊದಲು 10 ಜನರ ಹೆಸರು ಹೀಗಿದೆ: ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಅನ್ವಿತಾ ವಿಜಯಪುರದಿಂದ, ನಂಬರ್ ಎಂಡಿಂಗ್ ವಿತ್ 7075, ನಂತರ ಜಿ ಎಸ್ ಚಂದನಾ ಚಿತ್ರದುರ್ಗದಿಂದ, ಹ್ಯಾಬಲ್ ರಾಘವೇಂದ್ರ ಭದ್ರಾವತಿ, ಪದ್ಮಶ್ರೀ ರಾಮಚಂದ್ರಪುರಂ ಬೆಂಗಳೂರು, ಶರಣ್ಯ ಅನ್ನಪೂರ್ಣ ತೀರ್ಥಳ್ಳಿಯಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ರಾಜ್ಕುಮಾರ್ ಕಾತರಕಿ KHP ಕಾಲೋನಿ, ನಾಗೇಂದ್ರ ಈಚಲಬೀಡು. ನಿಮ್ಮೆಲ್ಲರ ಉತ್ತರ ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಸ್. ಈ ಆಸಿಡ್ ಡ್ರೇನ್ ಪರಿಸರ, ಜಲ ಮತ್ತು ಮಣ್ಣು ಇತರ ಮೂಲ ಸೌಕರ್ಯ ಸಂಪನ್ಮೂಲಗಳನ್ನು ಹಾನಿ ಮಾಡುತ್ತೆ. ಅದಕ್ಕಾಗಿ ಈ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಸೂಸುವ ವಾಹನಗಳ ಬಳಕೆ ಕಡಿಮೆ ಮಾಡಿದರೆ ಉತ್ತಮ. ಇದೀಗ ಮುಂದಿನ ಪ್ರಶ್ನೆ: ಅಳಿವಿನಂಚಿನಲ್ಲಿರುವ ಸಸ್ಯಗಳು ಮತ್ತು ಪ್ರಾಣಿಗಳ ಪಟ್ಟಿಯನ್ನು ಒಳಗೊಂಡಿರುವ ಜಾಗತಿಕ ಪುಸ್ತಕದ ಹೆಸರೇನು? ಅಳಿವಿನಂಚಿನಲ್ಲಿರುವ ಸಸ್ಯಗಳು ಮತ್ತು ಪ್ರಾಣಿಗಳ ಪಟ್ಟಿಯನ್ನು ಒಳಗೊಂಡಿರುವ ಜಾಗತಿಕ ಪುಸ್ತಕದ ಹೆಸರೇನು? ಇದೀಗ ಗೀತೆ ನಿಮಗಾಗಿ. ಕಲ್ಲರಳಿ ಹೂವಾಗಿ ಚಿತ್ರದಿಂದ ಹೇಮಂತ್ ಹಾಗೂ ಸಂಗಡಿಗರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜ್ಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ. ಸೂರ್ಯಘರ್
3: ಪ್ರಶ್ನೆ ಆಗಿತ್ತು. ಅಳಿವಿನ ಅಂಚಿನಲ್ಲಿರುವ ಸಸ್ಯಗಳು ಮತ್ತು ಪ್ರಾಣಿಗಳ ಪಟ್ಟಿಯನ್ನು ಒಳಗೊಂಡಿರುವ ಜಾಗತಿಕ ಪುಸ್ತಕದ ಹೆಸರೇನು ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ನಿತ್ಯ ನೆಲಮಂಗಲದಿಂದ ಶರವಣ್ಣ ಅಂಕಲಗಿ ಅಶೋಕ್, ಮುತ್ತುರಾಜ ಅಂಗಡಿ ಕೊಪ್ಪಳದಿಂದ ಆಶಾ ಶ್ರೀನಿವಾಸ್ ಬಿನ್ನಿಪೇಟ್, ಅನಂತಮೂರ್ತಿ ಶೃಂಗೇರಿ, ಸುಮನ್ ಸಮನ್ವಿತ ವೇದಶೆಟ್ಟಿ ಕಾಳಾವರ ಕುಂದಾಪುರದಿಂದ, ಅಕ್ಕಮಹಾದೇವಿ ರಾಜೂರು ಕೊಪ್ಪಳದಿಂದ, ನಿರ್ಮಲ ಚಿಂತಾಮಣಿಯಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆಲ್ಲ ಅಭಿನಂದನೆಗಳು. ಸರಿಯಾದ ಉತ್ತರ ರೆಡ್ ಡಾಟಾ ಬುಕ್, ಅಪಾಯದಲ್ಲಿರುವ ಸಸ್ಯ ಮತ್ತು ಪ್ರಾಣಿಗಳ ಪ್ರಭೇದಗಳನ್ನು ದಾಖಲಿಸುವ ಸಮಗ್ರ ಪಟ್ಟಿ ಇದು. ಜೊತೆಗೆ ಇದರ ಮೂಲಕ ಸಂರಕ್ಷಣಾ ಪ್ರಯತ್ನಗಳನ್ನು ಮಾರ್ಗದರ್ಶನ ಮಾಡಲು ಉದ್ದೇಶಿಸಲಾಗಿದೆ. ಇದು ರೆಡ್ ಡಾಟಾ ಬುಕ್. ಇದೀಗ ಕೊನೆಯ ಪ್ರಶ್ನೆ: ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಯಾವುದು? ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? ಇದೀಗ ಗೀತೆ ನಿಮಗಾಗಿ. ರಂಗ ಎಸ್ಎಸ್ಎಲ್ಸಿ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಗಾಯನದಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಸಂದೀಪ್ ಚೌಟ ಅವರ ಸಂಗೀತ.

ಪ್ರಶ್ನೆ ಆಗಿತ್ತು, ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ಅಂತ. ಸರಿಯಾದ ಉತ್ತರ ನೀಡಿದ ಮೊದಲು 10 ಜನರ ಹೆಸರು ಹೀಗಿದೆ: ಮಂಜುನಾಥ ಲಗ್ಗೆರೆಯಿಂದ, ಬಿಬಿ ಭೂಮಿಕಾ ಬಸವರಾಜ್ ಕೆಂಗೇರಿಯಿಂದ, ಲಕ್ಷ್ಮೀದೇವಮ್ಮ ಸಾತನೂರು, ನವ್ಯ ಕಿರಣ್ ಕುಮಾರ್ ಬೆಂಗಳೂರಿನಿಂದ, ತಿಪ್ಪಣ್ಣ ಕೋಳಿಹಾಳ ಕುದುರೆಮೂತಿಯಿಂದ, ಶ್ವೇತಾ ಎಸ್ ರಾವ್ ಸುಳ್ಯ, ಸಾಯಿ ದೀಪಕ್ ರಾಜರಾಜೇಶ್ವರಿ ನಗರ ಬೆಂಗಳೂರಿನಿಂದ, ಗುರುರಾಜ್ ಸೋಮಯಾಜಿ ಜ್ಞಾನಭಾರತಿ ಮೀನಾಕ್ಷಿ 8ನೇ ಮೈಲಿ ತಿರುಕನ ಬಳಗ ಮಲ್ಲಾಡಿಹಳ್ಳಿ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಗ್ಯಾಂಜಸ್ ರಿವರ್ ಡಾಲ್ಫಿನ್, ಅಂದರೆ ಗಂಗಾ ನದಿಯ ಡಾಲ್ಫಿನ್. ಇದು ಹೆಚ್ಚಾಗಿ ಗಂಗಾ ನದಿಯಲ್ಲಿ ಕಂಡುಬರುತ್ತೆ. ಇದು ಭಾರತದ ರಾಷ್ಟ್ರೀಯ ಜಲಚರ

ಪ್ರಾಣಿ, ಗಂಗಾ ನದಿಯ ಆರೋಗ್ಯ ಸೂಚಿಸುವ ಜಲಚರ ಪ್ರಾಣಿ ಸಹ ಹೌದು. ಇದಾಗಿತ್ತು ಈ ಹೊತ್ತಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾದದ್ದು ಶ್ರಾವ್ಯ ಹರುಮನೆ. ಪರಿಸರ ಸಂರಕ್ಷಣೆಯ ಕುರಿತಾಗಿತ್ತು ಈ ಹೊತ್ತಿನ ರಸಪ್ರಶ್ನೆ ಕಾರ್ಯಕ್ರಮ. ತಮ್ಮ ಹೆಸರು ಮೊದಲು ಬರಲಿ ಅಂತ ಪ್ರತಿ ಪ್ರಶ್ನೆಗೂ ಉತ್ಸಾಹದಿಂದ ಉತ್ತರ ಕೊಟ್ಟ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನಿಮ್ಮ ಹೆಸರು ಓದಿಲ್ಲ ಅಂತ ಬೇಸರ ಬೇಡ. ಪ್ರತಿದಿನ 3 ಗಂಟೆಗೆ ಹೊಂಬಿಸಲು ಕಾರ್ಯಕ್ರಮ ಇದ್ದೇ ಇರುತ್ತೆ. ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ. ಇದೀಗ ಗೀತೆ ಬಿಂದಾಸ್ ಚಿತ್ರದಿಂದ ಉದಿತ್ ನಾರಾಯಣ್ ಹಾಗೂ ಸೌಮ್ಯಾ ರಾವ್ ಅವರ ಗಾಯನದಲ್ಲಿ ಕವಿರಾಜ್ ಅವರ ಸಾಹಿತ್ಯ ಇರುವ ಗೀತೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 4:02. ಇದು ಶುಕ್ರವಾರದ ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇಂದು ಮಹಾರಾಷ್ಟ್ರದ ಎಲ್ಲೋರಾ ಕೇವ್ಸ್, ಎಲ್ಲೋರಾ ಗುಹೆಗಳಿಗೆ ಹೋಗಿ ಬರೋಣ. 34 ಗುಹೆಗಳು, ಕಲ್ಲಿನಿಂದ ಕೆತ್ತಿದ ಬೌದ್ಧ, ಹಿಂದೂ ಮತ್ತು ಜೈನ ದೇವಸ್ಥಾನ ಒಳಗೊಂಡಿರುವ ಈ ಎಲ್ಲೋರಾದ ಗುಹೆಗಳಿಗೆ ಹೋಗಿ ಬರೋಣ. ನೀವು ಎಂದಾದರೂ ಎಲ್ಲೋರಾ ಕೇವ್ಸ್ಗೆ ಹೋಗಿ ಬಂದಿದ್ರೆ ಅದರ ಕುರಿತಾಗಿ ಸಂದೇಶನ ನಮಗೆ ಕಳಿಸಬಹುದು. ಅಥವಾ ಏನಾದರೂ ನಿಮಗೆ ಅಚ್ಚರಿಯ ವಿಷಯ ತಿಳಿದಿದ್ರೆ ಸಹ ನೀವು ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489901013. ಇದೀಗ ನೆನಪಿರಲಿ ಚಿತ್ರದ ಗೀತೆ, ವಿಜಯ್ ಯೇಸುದಾಸ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಾಹಿತ್ಯ ಇರುವ ಗೀತೆ ಅಜಂತ ಎಲ್ಲೋರಾ.

ಅರಸು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕುನಾಲ್ ಗಾಂಜಾವಾಲ ಅವರ ಗಾಯನದಲ್ಲಿ ರಾಮ್ ನಾರಾಯಣ್ ಅವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಎಲ್ಲೋರ ಗುಹೆಗಳ ಬಗ್ಗೆ ಮಾತುಕತೆ. ಎಲ್ಲೋರ ಗುಹೆಗಳು ಔರಂಗಾಬಾದ್ ಡಿಸ್ಟ್ರಿಕ್ಟ್ ಅಂದರೆ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿದೆ. ಇದು ಅಜಂತಾ ಗುಹೆಗಳಿಂದ ಒಂದು ಸುಮಾರು 100 ಕಿಲೋಮೀಟರ್ಸ್ ದೂರದಲ್ಲಿದೆ ಅಂತ ಹೇಳಬಹುದು. ಇಲ್ಲಿ ಬೌದ್ಧ ಧರ್ಮದ ವಿಧ ವಜ್ರಯಾನ ಬುದ್ಧಿಸಂ ಅಂತ ಏನು ಹೇಳ್ತಾರೆ, ವಜ್ರಯಾನ ಬೌದ್ಧ ಧರ್ಮದ ತಾರ ಮಹಾಮಯೂರಿ ಅಕ್ಷೋಭ್ಯ ಅವಲೋಕಿತೇಶ್ವರ ಮೈತ್ರ್ಯ ಅಮಿತಾಭ ಈ ಚಿತ್ರಗಳನ್ನು ನಾವು ಈ ಎಲ್ಲೋರ ಗುಹೆಗಳಲ್ಲಿ ನೋಡಬಹುದು. ಇದು 5 ಮತ್ತು 8ನೇ ಶತಮಾನದ ಮಧ್ಯದಲ್ಲಿ ರಚಿಸಲಾಗಿದೆ ಅಂತ ಹೇಳಬಹುದು ಬೌದ್ಧ ಗುಹೆಗಳು. ಈ ರಚನೆಗಳಲ್ಲಿ ವಿಹಾರಗಳು, ನಿವಾಸಗಳು, ನಿದ್ರಿಸುವ ಬಿಡಾರಗಳು, ಅಡುಗೆ ಕೋಣೆ ಮತ್ತು ಇತರ ಕೊಠಡಿಗಳನ್ನು ಸಹ ನಾವು ಕಾಣಬಹುದಾಗಿದೆ. ಈ ಹೆಚ್ಚಿನ ಗುಹೆಗಳಲ್ಲಿ ಶಿಲ್ಪಿಗಳು ಶಿಲೆಗಳಿಗೆ ಮರದ ರೂಪವನ್ನು ನೀಡಲು ಪ್ರಯತ್ನಿಸಿದ್ದಾರೆ ಅಂತ ಸಹ ಹೇಳಲಾಗುತ್ತೆ. ಇದೀಗ ಮುಂದಿನ ಗೀತೆ ಜಸ್ಟ್ ಮಾತ್ಮಾತಲಿ ಚಿತ್ರದಿಂದ ಶ್ರೇಯಾ ಘೋಷಾಲ್ ಹಾಗೂ ಸಂಗಡಿಗರ ಗಾಯನದಲ್ಲಿ ಸುಧೀರ್ ಅಥಾವರ್ ಆರ್ ಕಾಮತ್ ಅವರ ಸಾಹಿತ್ಯ, ರಘು ದೀಕ್ಷಿತ್ ಅವರ ಸಂಗೀತ.

ಎಲ್ಲೋರ ಗುಹೆಗಳ ಕುರಿತಾಗಿ ಮಾತಾಡ್ತಾ ಸಾಕ್ತಾ ಇದ್ವಿ. ಎಲ್ಲೋರ ಗುಹೆಗಳ ಒಂದು ವಿಶೇಷತೆ ಏನಂದ್ರೆ ಇದು, ಇದರಲ್ಲಿ 3 ಅಂತಸ್ತಿನ ಗುಹೆಯನ್ನ ನಾವು ಕಾಣಬಹುದಾಗಿದೆ. 1 ರಿಂದ 12 ಗುಹೆಗಳು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿದ್ದಾಗಿವೆ. ಇಲ್ಲಿ ನಾವು ಪದ್ಮಪಾಣಿ ಹಾಗೂ ವಜ್ರಪಾಣಿಯರನ್ನ ಕಾವಲುಗಾರರಾಗಿ ಕಾಣಬಹುದು. ಜೊತೆಗೆ ಮನುಷ್ಯ ಬೌದ್ಧರು, ವೈರೋಚನ, ಅಕ್ಷೋಭ್ಯ, ರತ್ನ ಸಂಭವ, ಅಮಿತಾಭ, ಅಮೋಘ ಸಿದ್ಧಿ, ವಜ್ರಸತ್ವ, ವಜ್ರರಾಜ, ಈ ರೀತಿಯ ಚಿತ್ರಗಳನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಇನ್ನು 13 ರಿಂದ 28 ಗುಹೆಗಳು ಇದು ಹಿಂದೂ ಧರ್ಮದ ಗುಹೆಗಳು ಅಂತ ಹೇಳಬಹುದು. ಇಲ್ಲಿ ಶಿವನ ಚಿತ್ರ, ವಿಷ್ಣುವಿನ ಚಿತ್ರ, ಅಂಧಕಾಸುರ ವಧೆ, ಕಲ್ಯಾಣ ಸುಂದರ ಮತ್ತು ವಿಷ್ಣುವಿನ ಅವತಾರಗಳು, ಕೈಲಾಸ ಪರ್ವತವನ್ನು ರಾವಣ ಅಲ್ಲಾಡಿಸುತ್ತಿರುವ ಚಿತ್ರಗಳು, ಈ ಚಿತ್ರಗಳನ್ನು ನಾವು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿದ್ದ ಗುಹೆಗಳಲ್ಲಿ ಕಾಣಬಹುದಾಗಿದೆ. ಹೀಗೆ ಎಲ್ಲೋರ ಗುಹೆಗಳ ಕುರಿತಾದ ಮಾತುಕತೆ ಮುಂದುವರಿಯುತ್ತೆ. ಇದೀಗ ಗೀತೆ ಎಕ್ಸ್ಕ್ಯೂಸ್ ಮೀ ಚಿತ್ರದಿಂದ ಬಾಂಬೆ ಜಯಶ್ರೀ ಅವರ ಗಾಯನದಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಸೌಮ್ಯರಾವ್ ಅವರ ಗಾಯನದಲ್ಲಿ ಸಿಂಪಲ್ ಆಗೊಂದು ಲವ್ ಸ್ಟೋರಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಪ್ರಕಾಶ್ ಶ್ರೀನಿವಾಸ್ ಅವರ ಸಾಹಿತ್ಯ, ಭರತ್ ಬಿಜೆ ಅವರ ಸಂಗೀತ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಎಲ್ಲರ ಗುಹೆಗಳನ್ನು ನಾನು ನೋಡಲಿಲ್ಲ, ಆದರೆ ಶಾಲೆಯ ಪಾಠದ ಪುಸ್ತಕದಲ್ಲಿ ಓದಿದ್ದೆ ಅಂತ ಅನಂತಮೂರ್ತಿಯವರು ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಾಧ್ಯ ಆದರೆ ನೀವು ಹೋಗುವ ಹಾಗೆ ಆಗಲಿ, ಹೋಗಿ ಬನ್ನಿ ಅಂತ ಹೇಳ್ತಾ ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಇನ್ನು ಎಲ್ಲರ ಗುಹೆಯ ಇನ್ನೊಂದು ವಿಶೇಷತೆ ಏನಂದರೆ, 16ನೇ ಗುಹೆಯಲ್ಲಿರುವ ಕೈಲಾಶನಾಥ ದೇವಸ್ಥಾನ, ಇದು ಏಕಶಿಲಾ ದೇವಾಲಯ. ರಾಷ್ಟ್ರಕೂಟರ ದೊರೆ 1ನೇ ಕೃಷ್ಣ ಈತನ ಕಾಲದಲ್ಲಿ ನಿರ್ಮಿತವಾದ ಈ ಏಕಶಿಲಾ ದೇವಾಲಯ ಕೈಲಾಶನಾಥ ದೇವಾಲಯ. ಇದರ ವಿಶೇಷತೆ ಏನಂದರೆ, ಇದನ್ನು ಮೇಲಿನಿಂದ ಕೆಳಕ್ಕೆ ಕೆತ್ತಲಾಗಿದೆ. ಇದಕ್ಕೆ ಒಂದು ಕಥೆ ಇದೆ. ಏನಂದರೆ, ಆತನ ಹೆಂಡತಿಗೆ ಒಂದು ಕನಸು ಬಿದ್ದಿರುತ್ತಂತೆ. ಈ ದೇವಸ್ಥಾನ ಆಕೆಯ ಕನಸಲ್ಲಿ ಬಂದಿರುತ್ತಂತೆ. ಅದರಿಂದ ಅದರ ನಿರ್ಮಾಣ ಶುರು ಮಾಡ್ತಾರೆ. ಆಕೆಯ ಕನಸಲ್ಲಿ ಅದು ಮೇಲಿನಿಂದ ಕೆಳಕ್ಕೆ ಬಂದಿರುವ ಕಾರಣ ಹಾಗೆ ಅದನ್ನು ನಿರ್ಮಾಣ ಮಾಡಲಾಯಿತು ಅಂತ ಹೇಳಿ ಹೇಳ್ತಾರೆ. ಬೇರೆ ಎಲ್ಲ ಶಿಲ್ಪಕಲೆಗಳನ್ನು ನಾವು ಕೆಳಗಿನಿಂದ ಮೇಲಕ್ಕೆ ಕೆತ್ತಿರುವುದನ್ನು ನೋಡಿರ್ತೀವಿ. ಮೇಲಿನಿಂದ ಕೆಳಕ್ಕೆ ಈ ಏಕಶಿಲಾ ದೇವಾಲಯವನ್ನು ಕೆತ್ತಲಾಗಿದೆ. ಇದೇ ಈ ಕೈಲಾಶನಾಥ ದೇವಾಲಯದ ವಿಶೇಷತೆ. ಹೀಗೆ ಎಲ್ಲೋರ ಗುಹೆಗಳ ಕುರಿತಾಗಿ ಮಾತಾಡ್ತಾ ಸಾಗೋಣ. ಇದೀಗ ಮುಂದಿನ ಗೀತೆ ರಾಜಧಾನಿ ಚಿತ್ರದಿಂದ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ, ಜಯಂತ್ ಕಾಕಿಣಿ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಅಲ್ಲಿ ಯೋರ್ಸ್.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 4:41 ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಾವು ಎಲ್ಲೋರ ಗುಹೆಗಳಿಗೆ ಹೋಗಿದ್ವಿ. ಶಬ್ಬೀರ್ ಬನಹಟ್ಟಿಯಿಂದ ನಾನು ಹೋಗಿ ಬಂದಿದ್ದೀನಿ ಮೇಡಮ್ ಅಂತ ಹೇಳಿ ಮಹಾಲಿಂಗಾಪುರನಿಂದ ಶಬ್ಬೀರ್ ಬನಹಟ್ಟಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಕೇಳಿ ಖುಷಿಯಾಯಿತು, ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಇನ್ನು 30-34 ಗುಹೆಗಳನ್ನು ನೋಡೋದಾದರೆ ಇದು ಜೈನ

ಧರ್ಮಕ್ಕೆ ಸಂಬಂಧಪಟ್ಟ ಗುಹೆಗಳು. ಇಲ್ಲಿ ದಿಗಂಬರ ಪಂಥಕ್ಕೆ ಸಂಬಂಧಪಟ್ಟ ವರ್ಣಚಿತ್ರಗಳನ್ನು ನಾವು ಕಾಣಬಹುದು. ಇಲ್ಲಿ ಇಂದ್ರಸಭಾ, ಜಗನ್ನಾಥ ಸಭಾ, ಛೋಟಾ ಕೈಲಾಶ ಈ ಗುಹೆಗಳನ್ನು ನಾವು ಇಲ್ಲಿ ಕಾಣಬಹುದು. ಇನ್ನು ಎಲ್ಲೋರ ಗುಹೆಗಳಲ್ಲಿನ ಭಿತ್ತಿಚಿತ್ರಗಳು 5 ಗುಹೆಗಳಲ್ಲಿ ಕಂಡುಬರುತ್ತೆ. ಹೆಚ್ಚಾಗಿ ಗುಹೆ ಸಂಖ್ಯೆ 16 ಅಂದರೆ ಕೈಲಾಸ ದೇವಾಲಯಕ್ಕೆ ಸೀಮಿತವಾಗಿದೆ. ಈ ಭಿತ್ತಿಚಿತ್ರಗಳನ್ನು 2 ಹಂತಗಳಲ್ಲಿ ಮಾಡಲಾಗಿದೆಯಂತೆ. ಮೊದಲ ಹಂತದ ವರ್ಣಚಿತ್ರಗಳನ್ನು ಗುಹೆಗಳ ಕೆತ್ತನೆಯ ಸಮಯದಲ್ಲಿ ಮಾಡಲಾಗಿದೆ. ಎರಡನೇ ಹಂತದ ವರ್ಣಚಿತ್ರಗಳನ್ನು ಹಲವಾರು ಶತಮಾನಗಳ ನಂತರ ಮಾಡಲಾಗಿದೆ. ಹಿಂದಿನ ವರ್ಣಚಿತ್ರಗಳು ವಿಷ್ಣು ತನ್ನ ಪತ್ನಿ ಲಕ್ಷ್ಮಿಯೊಂದಿಗೆ ಗರುಡನಿಂದ ಮೋಡಗಳ ಮೂಲಕ ಹೊತ್ತೊಯ್ಯಲ್ಪಟ್ಟಿರುವುದನ್ನು ತೋರಿಸುತ್ತೆ. ಇದೀಗ ಮುಂದಿನ ಗೀತೆ ಸಿದ್ಲಿಂಗು ಚಿತ್ರದಿಂದ ಅನುರಾಧ ಭಟ್ ಅವರ ಗಾಯನದಲ್ಲಿ ಅರಸು ಅಂತಾರೆ ಅವರ ಸಾಹಿತ್ಯ, ಅನುಪ್ ಸಿಳಿನವರ ಸಂಗೀತ.

ಎಲ್ಲೋರ ಗುಹೆಗಳ ಕುರಿತಾಗಿ ಮಾತಾಡ್ತಾ ಸಾಕ್ತಾ ಇದ್ವಿ. ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ನಮಸ್ತೆ ಮೇಡಮ್. ಆಕಾಶವಾಣಿ ಎಫ್ಎಂ ರೇನ್ಬೋದಲ್ಲಿ ಸಂಜೆಯ ವೇಳೆಯಲ್ಲಿ ಎಲ್ಲೋರ ಗುಹೆಗಳ ಬಗ್ಗೆ ನೀಡಿದ ಮಾಹಿತಿ ಬಹಳ ಆಸಕ್ತಿದಾಯಕವಾಗಿತ್ತು. ಮಾಹಿತಿ, ಮನರಂಜನೆ ಮತ್ತು ಮಧುರವಾದ ಹಾಡುಗಳ ಸಂಗಮದಿಂದ ಕಾರ್ಯಕ್ರಮವನ್ನು ಆಲಿಸುವ ಅನುಭವ ಅತ್ಯಂತ ಸಂತೋಷಕರವಾಗಿತ್ತು. ಕಾರ್ಯಕ್ರಮವನ್ನು ಚೆನ್ನಾಗಿ ನಿರ್ವಹಿಸಿದ ನಿರೂಪಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಂತಹ ಒಳ್ಳೆಯ ಕಾರ್ಯಕ್ರಮಗಳು ಮುಂದುವರಿಯಲಿ ಎಂಬ ಹಾರೈಕೆಗಳು ಅಂತ ಸಂದೇಶನ ಕಳಿಸಿದ್ದಾರೆ. ನಂತರ ನವ್ಯ ಕಿರಣ್ ಕುಮಾರ್ ತೂಬರಹಳ್ಳಿ ಬೆಂಗಳೂರಿನಿಂದ 1983 ಎಲ್ಲೋರ ಗುಹೆಗಳನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಎಂದು ಗುರುತಿಸಿದೆ ಅಂತ ಖಂಡಿತ ಹೌದು. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಎಲ್ಲೋರ ಗುಹೆಗಳ ಕುರಿತು. ಎಲ್ಲೋರ ಗುಹೆಗಳು ಲೋಕದಲ್ಲೇ ಮಾಯಾಲೋಕ ಅಂತ ಹೇಳಬಹುದು. ವರ್ಣಚಿತ್ರಗಳನ್ನು ನೋಡಿದರೆ ವಾಸ್ತುಶಿಲ್ಪದಲ್ಲಿ ಮೈ ಮರೆಯುವ ಹಾಗೆ ಅನಿಸುತ್ತೆ. ಭಾರತ ಶಿಲ್ಪಕಲೆ ಶ್ರೀಮಂತಿಕೆ ಎತ್ತಿ ಸಾರುವ ತಾಣ ಇದು ಎಲ್ಲೋರ ಗುಹೆಗಳು. ಗುಹೆಗಳ ವರ್ಣಚಿತ್ರ ಕತೆ ಎಷ್ಟು ಕೇಳಿದರೂ ಮುಗಿಯದು. ಸಾಧ್ಯವಾದರೆ ನಾವೆಲ್ಲರೂ ಹೋಗಿ ಬರುವ ಹಾಗೆ ಆಗಲಿ ಅಲ್ಲಿಗೆ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಇದೀಗ ಗೀತೆ ಸಂಗಮ ಚಿತ್ರದಿಂದ ಸಾಗರ್ ಹಾಗೂ ದಿವ್ಯಾ ಅವರ ಗಾಯನದಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ದೇವಿಶ್ರೀ ಪ್ರಸಾದ್ ಅವರ ಸಂಗೀತ.

ಇಷ್ಟೊತ್ತು ಕೇಳಿದ್ರಿ ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಗೀತೆ ಮುಂಗಾರು ಮಳೆ ಚಿತ್ರದಿಂದ ಕುನಾಲ್ ಗಾಂಜಾವಾಲ ಹಾಗೂ ಪ್ರಿಯಾ ಹಿಮೇಶ್ ಅವರ ಗಾಯನದಲ್ಲಿ ಕವಿರಾಜ್ ಅವರ ಸಾಹಿತ್ಯ, ಮನುಮೂರ್ತಿ ಅವರ ಸಂಗೀತ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

ಶುಭ ಸಂಜೆ, ಗುಡ್ ಈವ್ನಿಂಗ್. ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೇನ್ಬೋ, ಕನ್ನಡ ಕಾಮನಬಿಲ್ಲು 101.3 ಎಫ್ ಎಂ. ಸಮಯ 5:03. ಏನು ಈ ಹೊತ್ತಲ್ಲಿ ಯೂನ್ ಬಂದ್ಬಿಡದನಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಎಸ್, ಫಾರ್ ಅ ಚೇಂಜ್. ಆಗಾಗ ಬದುಕಲ್ಲಿ ಒಂದಷ್ಟು ಸರ್ಪ್ರೈಸಸ್ಗಳು, ಚೇಂಜ್ಗಳು ಇರಬೇಕಲ್ವಾ? ಹಾಗಾಗಿ ಈ ಹೊತ್ತಲ್ಲಿ ನಿಮ್ಮ ಸತಿ ಆಗ್ತಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥು. ಐದು ಗಂಟೆಗೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಶುರುವಾಗುತ್ತೆ. ಯಾಸದು ನಾನ್ ಸ್ಟಾಪೇ. ಆಕಾಶವಾಣಿಯಲ್ಲಿ ಕಾರ್ಯಕ್ರಮಗಳು ಎಂದಿಗೂ ಕೂಡ ನಾನ್ ಸ್ಟಾಪ್. ಬೆಳಗ್ಗೆ 5:53 ಪ್ರಸಾರ ಪ್ರಾರಂಭ ಆದರೆ ಇಲ್ಲಿ ಎಫ್ ಎಂ ರೇನ್ಬೋ ಅಲ್ಲಿ 11:15 ಲೈವ್ ಪ್ರೋಗ್ರಾಮ್ಸ್ ಇರುತ್ತೆ. ಹಾಗೆ ಮತ್ತೆ ನಂತರ 11:15 ಮೇಲೆ ಎಫ್ ಎಂ ಗೋಲ್ಡ್ ನಿಮ್ ಜೊತೆ ಆಗುತ್ತೆ. ದಿನದ 24 ನಾನ್ ಸ್ಟಾಪ್ ಆಗಿ ಸದಾ ನಿಮ್ ಜೊತೆ ಇರುತ್ತೆ ಆಕಾಶವಾಣಿ ಎಫ್ ಎಂ ರೇನ್ಬೋ. ನಾನ್ ಸ್ಟಾಪ್ ಸಂಜೆನ ಶುರು ಮಾಡೋಣ. ನಾನ್ ಸ್ಟಾಪ್ ಸಂಜೆಯಲ್ಲಿ ಇವತ್ತು ಒಂದು ಯಾರು ಒಬ್ಬ ಬ್ಯೂಟಿಫುಲ್ ಸೆಲೆಬ್ರಿಟಿ ಬರ್ಡೇ ಇದೆ, ಅವರ ಕುರಿತಾಗಿ ನಾವು ಮಾತಾಡ್ತಾ ಸಾಗೋಣ. ಯಾರಿರಬಹುದು ಆ ಸೆಲೆಬ್ರಿಟಿ? ಸಂಜೆ 5 ಆಗಿದೆ, ಟ್ರಾಫಿಕ್ ಕೂಡ ಎಲ್ಲ ಪೀಕ್ ಅಲ್ಲಿ ಇರುತ್ತೆ, ಎಲ್ಲರೂ ಮನೆಗೆ ಹೋಗ್ತಾ ಇರ್ತೀರಾ. ಟಿವಿ ಮುಂದೆ ನಮ್ಮನ್ನ ಹೊಟ್ಟೆ ಹುಣ್ಣಾಕ್ಸೋಷ್ಟು ನಗ್ಸದಂತ ಒಂದು ಹುಡುಗಿ. ವಾ, ಡಾನ್ಸ್ ಅಂದ್ರೆ ಈ ತರ ಡಾನ್ಸ್ ಮಾಡ್ಬೇಕು ಅಂತ ಡಾನ್ಸ್ ಅನ್ನ ಮಾಡಿದಂತ ಹುಡುಗಿ. ನಗ್ಸೋದಕ್ಕೂ ಸೈ, ಅಳಿಸೋದಕ್ಕೂ ಸೈ, ಡಾನ್ಸ್ ನಂಬರ್ ಅಂತ ಬಂದ್ರೆ ಎಲ್ರು ಬಾಯ್ ಮೇಲೆ ಬೆರಳಿಟ್ಕೊಂಡು ನೋಡ್ಬೇಕು ಅಂತ ಡಾನ್ಸರು. 100 ಹೆಚ್ಚಿನ ಸಿನಿಮಾ, 7 ಹೆಚ್ಚಿನ ಭಾಷೆಗಳು, ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ, ಹೀಗೆ ಎಲ್ಲ ಭಾಷೆಗಳಲ್ಲೂ ಕೂಡ ಮಿಂಚಿದಂತ ತಾರೆಯ ಹುಟ್ಟುಹಬ್ಬ ಇವತ್ತು. ಆ ತಾರೆ ಕುರಿತಾಗಿ ನಾನು ಮಾತಾಡ್ತಾ ಇದ್ದೀನಿ. ಯಾರಿರಬಹುದು ಇವತ್ತಿನ ನಾನ್ ಸ್ಟಾಪ್ ಸಂಜೆಯ ಸೂಪರ್ ಸೆಲೆಬ್ರಿಟಿ ಅಂತ ಗೆಸ್ ಮಾಡಿ ವಾಟ್ಸ್ಆಪ್ ಸಂಖ್ಯೆ 9848090101 ವರೆಗೆ ಕಳ್ಸ್ಕೊಡಿ. ಅವರ ಸೌಂದರ್ಯವನ್ನ ವರ್ಣಿಸೋದಕ್ಕೆ ಪದಗಳೇ ಸಾಲದಿಲ್ಲ. ಯಾರ ಗುರು ಇಂಥ ಚಲುವೆ ಅಂತ ಯೋಚನೆ ಮಾಡ್ತಾ ಇದ್ರೆ, ಯಾರವ್ವ ಇವಳು ಚಲುವೆ ಸಲುವೆ ಅನ್ನೋ ಹಾಡು ನಿಮ್ಮ ಮನೆ ಮನೆಗಳಿಗೆ ತಲುಪ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ. ಹಾಗೆ ಸಂದೇಶಗಳನ್ನ ಕಳ್ಸ್ಕೊಡಿ ವಾಟ್ಸ್ಆಪ್ ಸಂಖ್ಯೆ 9489091 ವರೆಗೆ ಕಳ್ಸ್ಕೊಡಿ. ಚಂಚರ

ಒಟ್ಟಿನಲ್ಲಿ ಇದ್ರಲ್ಲೇ ಗೊತ್ತಾಗ್ತಿತ್ತು ನಾನು ಮಾತಾಡ್ತಾ ಇರೋದು ಇವತ್ತು ರಂಭಾ ಅವ್ರ ಬಗ್ಗೆ ಅಂತ. ಸಮಯ 5:10 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM ಅಲ್ಲಿ ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮ ಮನೆ ಮಾತು ಆರ್ಜೆ ಮಂಜುನಾಥ್. ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತಿನ ನಾನ್ ಸ್ಟಾಪ್ ಸಂಚಲನ ಅಂತ ಕೇಳಿದೆ, ಬಹಳಷ್ಟು ಸಂದೇಶಗಳು ಬಂದಿದೆ. ಯಾರು ಯಾರು ಸರಿಯಾಗಿ ಗೆಸ್ ಮಾಡಿರೋದು ಅಂತ ಹೇಳ್ತೀನಿ. ವಾಟ್ ಏನ್ ಸರ್, ಶನಿವಾರ ಬರೋದಲ್ವಾ, ಇವತ್ತು ಬಂದ್ಬಿಡಿದೀರಾ ಅಂತ ಮಂಜುನಾಥ್ ಅವರು ಲಗ್ಗೆರೆ ಹೇಳ್ತಾ ಇದ್ರೆ. ಕಾರ್ಯಕ್ರಮದ ಆರಂಭದಲ್ಲಿ ನಾನು ಹೇಳಿದೆ ಏನು ಆಗಾಗ ಒಂದಷ್ಟು ಸರ್ಪ್ರೈಸ್ಗಳು ಇರಲಿ ಅಂತ ಈ ತರ ಎಂಟ್ರಿ ಕೊಡ್ತಾ ಇರ್ತೀವಿ. ಹೆಂಗೆ ನಾವು ಶ್ರೀ ಹೋಬಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಶುಭ ಸಂಜೆ ಅಂತ ಇದಾರೆ. ಗುಡ್ ಈವ್ನಿಂಗ್ ಕಣ್ರಿ, ಕಾಫಿ ಆಯ್ತಾ, ಚೀ ಆಯ್ತಾ. ಹಬಿಲ್ ರಾಘವೇಂದ್ರ ಅವರು ಗೆಸ್ ಮಾಡಿದ್ದಾರೆ, ಮಂಜು ದೇವಲಕರೆಯಿಂದ ಗೆಸ್ ಮಾಡಿದ್ದಾರೆ, ಹಾಗೆ ಸಿಂಧರ್ ಅವರು ಸುರೇಶ್ ಅವರು ಕೂಡ ಗೆಸ್ ಮಾಡಿದ್ದಾರೆ. ಶುಭ ಸಂಜೆ ಅಂತ ಸಂದೇಶವನ್ನು ಕಳ್ಸಿಕೊಟ್ಟಿರೋದು ಯಾರು ಯಾರು, ಹುಣಸಕಟ್ಟೆ ಜಂಕ್ಷನ್ ಇಂದ ಸುನೀಲ್ ಕುಮಾರ್ ಅವರು, ನೀವು ಇವ್ರ ಬಗ್ಗೆ ಮಾತಾಡ್ತಾ ಇದ್ರ ಅಂತ ಕೇಳ್ತಾ ಇದಾರೆ. ಎಸ್, ನಾನು ಅವ್ರ ಬಗ್ಗೆನೇ ಮಾತಾಡ್ತಾ ಇರೋದು. ಯಾರು ಅವರು? ಹೌದು ಹೌದು, ಸ್ಯಾಟರ್ಡೇಸ್

ಅದು ಏನಪ್ಪ ಇವತ್ತು ಪ್ರತ್ಯಕ್ಷ ಆಗ್ಬಿಟ್ಟಿದಾರ ಅದು ಈ ಟೈಮಲ್ಲಿ ಅಲ್ಲಿ ಅಂತ ಸ್ವಲ್ಪ ಆಶ್ಚರ್ಯ ಆಯ್ತು. ನೀವು ಮಾತಾಡ್ತಾ ಇರೋದು ಇವ್ರ ಬಗ್ಗೆ ಅಲ್ವಾ ಅಂತ ಪೂಜಾ ಕಶ್ಯಪರು ಸಂದೇಶವನ್ನ ಕಳ್ಸ್ಕೊಳಿದಾರೆ. ಯಸ್, ನೀವೆಲ್ಲರೂ ಗೆಸ್ ಮಾಡಿದ್ದು ಕರೆಕ್ಟ್ ಆಗಿದೆ. ನಾನು ಇವತ್ತು ನಾನ್ ಸ್ಟಾಪ್ ಸಂಚಿಯಲ್ಲಿ ಮಾತಾಡ್ತಾ ಇರೋದು ಆಕ್ಟ್ರೆಸ್ ರಂಭಾ ಅವರ ಬಗ್ಗೆ. ಇವತ್ತು ರಂಭಾ ಅವರ ಹುಟ್ಟಿದ ಹಬ್ಬ ಕೂಡ. ರಂಭ ಮೂಲ ಹೆಸರು ವಿಜಯಲಕ್ಷ್ಮಿ, ಹುಟ್ಟಿದ್ದು ಜೂನ್ 5 ವಿಜಯವಾಡ ಆಂಧ್ರಪ್ರದೇಶದಲ್ಲಿ. ಏಳನೇ ಕ್ಲಾಸ್ ಅಲ್ಲಿ ಇದ್ದಾಗ ಸ್ಕೂಲ್ ಆನ್ಯುವಲ್ ಡೇಗೆ ಒಂದು ದೇವಿಯ ವೇಷವನ್ನು ಹಾಕಿರ್ತಾರೆ. ಸ್ಟೇಜ್ ಮೇಲೆ ದೇವತೆ ರೀತಿಯ ಅಭಿನಯ ಮಾಡ್ತಾರೆ. ಆ ದೇವತೆ ರೀತಿಯ ಪರ್ಫಾರ್ಮೆನ್ಸ್ಗೆ ಎಲ್ಲರೂ ಶಿಳ್ಳೆ ಚಪ್ಪಾಳೆ ಹೊಡೆದಿರ್ತಾರೆ. ಜನಗಳ ಮಧ್ಯೆ ಮಲಯಾಳಂ ಸಿನಿಮಾದ ಡೈರೆಕ್ಟರ್ ಆದಂತ ಹರಿಹರನ್ ಕೂಡ ಇರ್ತಾರೆ. ಆಗ ರಂಭ ಅವರ ಪರ್ಫಾರ್ಮೆನ್ಸ್ ಅನ್ನ ನೋಡಿ, ಅಯ್ಯ ಏಯ್ ಸಖತ್ತಾಗಿ ಆಕ್ಟಿಂಗ್ ಮಾಡ್ತಾಳ ಈ ಹುಡುಗಿ, ಚೆನ್ನಾಗಿ ಕಾಣಿಸ್ತಾಳಲ್ಲ ನೋಡೋದಕ್ಕೆ ಅಂತ ನೋಡಿ ಅವರಿಗೆ ಕ್ಯಾಮ್ರಾ ಫೇಸ್ ಮಾಡೋದಕ್ಕೆ ಒಂದು ಅವಕಾಶವನ್ನ ಕೊಡ್ತಾರೆ. ಯಾರು? ಮಲಯಾಳಂ ಡೈರೆಕ್ಟರ್ ಹರಿಹರನ್ ಅವರು. ಈ ಹುಡುಗಿ ಮುಖದಲ್ಲಿ ಫೈರ್ ಇದೆ, ಕ್ಯಾಮ್ರಾಗೆ ಹೆದರಲ್ಲ, ಅಡ್ರೆಸ್ ತಗೊಂಡು ಹೋಗ್ತಾರೆ. ಆಗ ವಿಜಯಲಕ್ಷ್ಮಿ ಅಂದ್ರೆ ರಂಭ ಅವರಿಗೆ 15 ಕೂಡ ಆಗಿರೋದಿಲ್ಲ. ಸಿನಿಮಾ ಅಂದ್ರೆ ಏನು ಗೊತ್ತಿಲ್ಲ, ಆದ್ರೆ ಅದೃಷ್ಟ ಬಾಗ್ಲಿ ತಟ್ಟಿದ್ರೆ ಯಾರ್ ತಾನೇ ತಡೆಯಕ್ಕಾಗತ್ತೆ ಹೇಳಿ. ಹೀಗೆ ಒಂದು ಸ್ಕೂಲ್ ನಾಟಕ ಒಂದು ಹುಡುಗಿಯ ಬದುಕಿನ ಡೈರೆಕ್ಷನ್ನೇ ಬದಲಿಸ್ತು. ಆ ಹುಡುಗಿ ಯಾರು? ನಮ್ಮ ರಂಭ. ಕತೆ ಚೆನ್ನಾಗಿದೆ ಅಲ್ವಾ? ರಂಭಾರ ಕುರಿತಾದ ಮಾತುಕತೆಯನ್ನ ಮುಂದುವರಿಸೋಣ. ಅವ್ರ ಇಷ್ಟದ ಯಾವ ಗೀತೆ, ಅವರ ಯಾವ ಚಿತ್ರದ ಗೀತೆ ನಿಮ್ಗೆ ಇಷ್ಟ ಅಂತ ಹಂಚ್ಕೊಳ್ಳಿ. ವಾಟ್ಸ್ಆಪ್ ಸಂಖ್ಯೆ 9408090131. ಹಾಗೆ 1 ರಂಭಾ ಅವರ ಹಾಡುಗಳನ್ನೇ ಕೇಳ್ತಾ ಸಾಗೋಣ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ? ಏನು ಏನು ಅಂತ ಯೋಚನೆ ಮಾಡ್ತಿರ್ತಾರೆ. ಇವತ್ತು 6:50 7:35 ಸನ್ಸೆಟ್ ಸುರಭಿಯಲ್ಲಿ ಆಕಾಶವಾಣಿಯಲ್ಲಿ ಇದುವರೆಗೂ ನೀವು ಕೇಳದಂತಹ ಹಾಡುಗಳು FM ರೇನ್ಬೋಲಿ ಪ್ರಸಾರ ಆಗ್ತಾ ಇದೆ. ನೀವು ಎಷ್ಟೋ ಬಾರಿ ಸರ್ ಈ ಸಿನಿಮಾದ ಹಾಡಿಲ್ವಾ ನಿಮ್ಮ ಹತ್ರ, ಈ ಸಿನಿಮಾದ ಹಾಡು ಪ್ರಸಾರ ಮಾಡಿ ಸರ್ ಪ್ಲೀಸ್, ಇದೊಂದು ಹಾಡು ನೋಡಿ ಸರ್ ಎಲ್ಲೂ ಇಲ್ಲ ಈ ಹಾಡು, ನೀವು ಯಾವತ್ತೂ ಪ್ರಸಾರ ಮಾಡಿಲ್ಲ ಈ ಹಾಡುಗಳನ್ನ ಪ್ರಸಾರ ಮಾಡಬಹುದಾ ಅಂತ ಎಷ್ಟೋ ಬಾರಿ ಕೇಳಿದ್ರಿ ಅಲ್ವಾ? ಆ ಹಾಡುಗಳು ಎಕ್ಸ್ಕ್ಲೂಸಿವ್ ಆಗಿ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನ್ ಬಿಲ್ನಲ್ಲಿ ಇವತ್ತು ಸಂಜೆ 6:50 ನಿಮಗಾಗಿ ಮೂಡ್ ಬರ್ತಾ ಇದೆ. ಸೊ ಮಿಸ್ ಮಾಡದೆ ಚೂನ್ ಮಾಡಬೇಕು. ಹಾಗೆ ಯಾವ ಹಾಡುಗಳಿರಬಹುದು ಗೆಸ್ ಮಾಡಿ ಒಂದು ಹಿಂಟನ್ನು ಕೊಡ್ತೀನಿ. ಹಳೆಯ ಪಾಪ್ಯುಲರ್ ಚಿತ್ರದ ಗೀತೆಗಳು ನೀವೇ ಕೇಳ್ತಾ ಇದ್ರೆ, ಈ ಸಿನಿಮಾ ಹಾಡಬೇಕು, ಈ ಸಿನಿಮಾ ಹಾಡಬೇಕು ಅಂತ, ಅದೇ ಸಿನಿಮಾದ ಹಾಡುಗಳು ನಿಮಗಾಗಿ ಮೂಡ್ ಬರ್ತೀವಿ. ಚಲ್ದನ್ ಕೇಳ್ತಾ ಇರಿ ರಂಭವರ ಈ ಒಂದು ಗೀತೆ ಬಂಗಡಿ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:30:30. ಆತ್ಮೀಯ ಕೇಳುಗರಿಗೆ ಸವಿತಾ ಶಿವಕುಮಾರ್ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ರಘುವೀರ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಹಾಡಿರುವ ಗೀತೆ. ಸೂರ್ಯ ಸತೀಶ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಲಯ ಕೋಕಿಲಾ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಎಕ್ಕ ಚಿತ್ರಕ್ಕಾಗಿ ಆಂಟೋನಿ ದಾಸನ್ ಹಾಗೂ ಸಂಗಡಿಗರು ಹಾಡಿರುವ ಗೀತೆ, ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಎಂ ಆರ್ ಚರಂಜನ್.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕಿರಿಕ್ ಪಾರ್ಟಿ ಚಿತ್ರಕ್ಕಾಗಿ ವರುಣ್ ರಾಮಚಂದ್ರ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ರಕ್ಷಿತ್ ಶೆಟ್ಟಿ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಅಜನೀಶ್ ಲೋಕನಾಥ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಲವ್ 360 ಚಿತ್ರಕ್ಕಾಗಿ ಸಿದ್ದಿ ಶ್ರೀರಾಮ್ ಹಾಡಿರುವ ಗೀತೆ. ಶಶಾಂಕ್ ಅವರ ಗೀತೆಯನ್ನು ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ಅರ್ಜುನ್ ಜನ್ಯಾ.

ಮೇ ಫಸ್ಟ್ ಚಿತ್ರಕ್ಕಾಗಿ ಸಂಜಿತ್ ಹೆಗ್ಡೆ ಮತ್ತು ಅಪೂರ್ವ ಶ್ರೀಧರ್ ಹಾಡಿರುವ ಗೀತೆ. ಆನಂದ ಪ್ರಿಯ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ಸತೀಶ್ ಬಾಬು.

0: ಸಮಯ ಸರಿಯಾಗಿ 6 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕೆಲವು ಪ್ರಕಟಣೆಗಳು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
5: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
4: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು,

0: ವಿಷಯಾಧಾರಿತ ಪ್ರಸ್ತುತಿಯೊಂದಿಗೆ ಚಿತ್ರಗೀತೆಗಳು,
1: ಮಾತು ಮಾಹಿತಿ, ಹಾಡುಗಳ ಪಯಣ ಸಿರಿಗಂಧದಲ್ಲಿ.
2: ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ.
0: ಪ್ರತಿದಿನ ರಾತ್ರಿ 7:45 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
1: ಶುಭೋದಯ ಕರ್ನಾಟಕ.
2: ತೊರೆದು ಜೀವಿಸಬಹುದೇ
0: ದಾಸರ ಪದಗಳು,

0: ಸಾಂಪ್ರದಾಯಿಕ ಗೀತೆಗಳು.
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.
2: ಸಂಗೀತ ನಿರ್ದೇಶಕರು,
3: ಹಿನ್ನೆಲೆ ಗಾಯಕರು,
2: ಚಿತ್ರ ಸಾಹಿತಿಗಳು,
3: ವಾದ್ಯ ಸಂಗೀತಗಾರರು,
2: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
3: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
2: ನಮ್ಮ ವಾಣಿ ಆಕಾಶವಾಣಿ.
4: ಇದು ಆಕಾಶವಾಣಿ ಬೆಂಗಳೂರು. ಸಮಯ 6:05 ಗಳಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರ.

0: border outpost along the India-Bangladesh international border in Tripura today. The Home Minister emphasized that making the nation safe and secure is absolutely essential before achieving complete development. Mr. Shah emphasized the need to completely eradicate multidimensional threats like drug smuggling, human trafficking and cattle smuggling. He highlighted that it is equally crucial to keep the youth away from drug abuse and to thwart all attempts to damage the national economy through fake currency. Minister for Petroleum and Natural Gas Hardeep Puri today announced that natural gas has been discovered at the Sri Vijayapuram 3, about 15 kilometers off the east coast of Andaman Islands. In a social media post, Mr. Puri said, the discovery reinforces the vast energy potential of the Andaman Sea and marks another success in the ongoing exploration campaign in the basin. India's economy has maintained strong momentum in 2025-26 with real gross domestic product GDP estimated to grow by 7.7% as compared to 7.1% in 2024-25. The Ministry of Statistics and Program Implementation today released the provisional estimates of annual GDP for the financial year 2025-26 and quarterly estimates of January to March this year. Earlier today, the Reserve Bank of India kept the key interest rates unchanged for the second consecutive monetary policy review in the current financial year. Announcing the bi-monthly monetary policy today, RBI Governor Sanjay Malhotra said the Monetary Policy Committee has unanimously decided to retain the repo rate at 5.25% while maintaining a neutral policy stance. Accordingly, the standing deposit facility rate remains at 5%, while the marginal standing facility rate and the bank rate continue at 5.5%. The RBI has revised its GDP growth projection for the current financial year downward to 6.6% from the earlier estimate of 6.9%. The central bank has also raised its inflation forecast to 5.1% from 4.6%. Nepal's Foreign Affairs Minister Shishir Khanal arrived in New Delhi today on a three-day visit to India at the invitation of External Affairs Minister Dr. S. Jaishankar. Briefing media in New Delhi this afternoon, External Affairs Ministry spokesperson Randhir Jaiswal said Dr. Jaishankar will hold talks with his Nepalese counterpart tomorrow. And in hockey, India has beat Pakistan 5-3 in the semi-final of the Men's Under-18 Asia Cup 2026 in Kagamigahara, Japan today to set up a title clash against Japan. And that is the end.
1: Akashvani Bengaluru.
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4223.
1: ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. ಅವಲೋಕನ 6:30. 6:51 ಕೃಷಿರಂಗ. ನೆಲಗಡಲೆ ಬೇಸಾಯದ ತಾಂತ್ರಿಕ ಕ್ರಮಗಳ ಕುರಿತು ಡಾಕ್ಟರ್ ಶ್ರೀನಿವಾಸ ರೆಡ್ಡಿಯವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ದೊಡ್ಡಬಳ್ಳಾಪುರ ತಾಲೂಕು ಅಂತ್ರಹಳ್ಳಿಯ ಮುನಿ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಸಿರಿಗಂಧ 7:45. 9:15 ಭಾವಗೀತೆಗಳು ವಿವಿಧ ಕಲಾವಿದರಿಂದ. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಲಲಿತ್ ಜೆ ರಾವ್ ಅವರ ಗಾಯನ. 10:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಧ್ವನಿ ಮುದ್ರಣ ಕೇಳಬಹುದು. ವಿಷಯ ಮಹಿಳಾ ಸಶಕ್ತೀಕರಣ. ಇನ್ನು ನಾಳಿನ ಕಾರ್ಯಕ್ರಮಗಳು. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳು. 6:30 ಚಿಂತನ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ ಮೈಸೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ

0: ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಏಳು ಕಾಲು ಗಂಟೆಗೆ ಎನ್ ಭಾರ್ಗವಿ ಹಾಡಿರುವ ಭಾವಗೀತೆಗಳು, 7:45 ಚಿತ್ರಗೀತೆ, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. 8:35 ಆಕಾಶಬುಟ್ಟಿ. ಗೀತ ರಚನೆಕಾರ ನಿರ್ದೇಶಕ ಹೃದಯ ಶಿವ ಅವರೊಂದಿಗೆ ಮಾತುಕತೆ, ಭಾಗವಹಿಸುತ್ತಾರೆ ಬಿಕೆ ಸುಮತಿ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನೆರೆ ಪಲ್, 11:00 ಸವಿನೆನಪು, 11:30 ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ಇನ್ನು ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ, ಓ ನಿಸರ್ಗ ಪರಿಸರವೇ ಕ್ಷಮೆ ಇರಲಿ ಸಂಯೋಜಿತ ಕಾರ್ಯಕ್ರಮ. ಪ್ರಸ್ತುತಪಡಿಸುತ್ತಾರೆ ಉತ್ತರ ಕನ್ನಡ ಜಿಲ್ಲಾ ಕಾರವಾರದ ಲೇಖಕಿ ಕವಯತ್ರಿ ಪ್ರೇಮಾ ಟಿಎಂಆರ್, ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. 12:35 ಆರೋಗ್ಯ ಸಂಚಿಕೆ, ವಿಶ್ವ ಆಹಾರ ಸುರಕ್ಷತಾ ಸಂದರ್ಭದಲ್ಲಿ ಆಹಾರದ ಕಲಬೆರಕೆ ಮತ್ತು ಪತ್ತೆ ಹಚ್ಚುವ ವಿಧಾನಗಳನ್ನು ಕುರಿತು ಧಾರವಾಡದ ಹಾವೇರಿ ಜಿಲ್ಲೆ ದೇವಿ ಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಮಡಿಕೇರಿ ಕೊಡುಗೆ, 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಸೂರ್ಯ ಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಹಕ್ಕಿಯ ಬಳಗ, ಬಹುಮುಖ ಪ್ರತಿಭೆ ಜಿಷ್ಣು ಅವರ ಪರಿಚಯ. 3:00 ಗುಲ್ಮೊಹರ್, ಹಿಂದಿ ಚಿತ್ರಗೀತೆಗಳು. ನಾಳೆ ಸಂಜೆ 5:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಚರ್ಚೆ, ವಿಕಸಿತ ಭಾರತಕ್ಕಾಗಿ ದೃಢವಾದ ಆರ್ಥಿಕ ಬೆಳವಣಿಗೆ. 6:15 ಕನ್ನಡ ರತ್ನ ಭಂಡಾರ, 6:30 ವಿಜ್ಞಾನದ ಮುನ್ನಡೆ, 6:51 ಕೃಷಿರಂಗ, ಪರಿಸರ ದಿನಾಚರಣೆಯ ಬಾನುಲಿ ವರದಿ ಪ್ರಸಾರವಾಗುವುದು. ನಂತರ ಜನಪದ ಸಂಗೀತ, 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ, 8:10 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿಯ ಧ್ವನಿ ಮುದ್ರಣ, ವಿಷಯ ಯುವಶಕ್ತಿ. 9:15 ಭಾವಗೀತೆಗಳು. 9:30 ಯುವವಾಣಿ, 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಋಷಿಕೇಶ್ ಗಾಗ್ ಗುರುಡೆ ಅವರ ಗಾಯನ. ಆಕಾಶವಾಣಿ ಪುಣೆ ಕೇಂದ್ರದ ಕೊಡುಗೆ. ಇವಿಷ್ಟು ನಮ್ಮ ನೆಲೆಯಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಕಾಡಿನ ಪ್ರದೇಶದ ಹಳಿಯಾಳದಿಂದ ಶುರು ಮಾಡಿ ದೂರದ ಬ್ರಿಟಿಷ್ ಕೌನ್ಸಿಲ್ನ ಶಿಷ್ಯವೃತ್ತಿ ತನಕ ಮುಟ್ಟಿದವರು ಸಾಹಿತಿ ಶಾಂತಿನಾಥ ದೇಸಾಯಿ. ಔರಂಗಾಬಾದ್, ಮುಂಬೈ, ಕೊಲ್ಹಾಪುರ, ಧಾರವಾಡ ಎಲ್ಲ ಕಡೆಗಳಲ್ಲೂ ವಾಸ್ತವ್ಯ, ಅಧ್ಯಯನ, ಅಧ್ಯಾಪನ ಮಾಡಿದರು. ಕನ್ನಡದ ಕಾದಂಬರಿ ಲೋಕದ ಹೊಸ ಮಾರ್ಗದ ಹರಿಕಾರರು. ಅಡಿಗರು ಗಂಗಾಧರ ಚಿತ್ತಾಲರ ಪ್ರಭಾವ, ಮನುಷ್ಯನ ಅಂತರಂಗದ ವಿವಿಧ ಮುಖಗಳನ್ನು ತೋರಿಸಿದವರು ಸೃಜನಶೀಲ ಬರಹಗಾರರು ಶಾಂತಿನಾಥ ದೇಸಾಯಿ. ಅವರ ಮಾತುಗಳನ್ನು ಕೇಳೋಣ.
2: ನಾನು ಮುಂಬೈ, ಕೊಲ್ಲಾಪುರ್, ಔರಂಗಾಬಾದ್ ಹೀಗೆ 13-14 ವರ್ಷ ಹೊರಗಿದ್ದುಕೊಂಡು ಧಾರವಾಡದಲ್ಲಿ ಮುಂದೆ 10 ವರ್ಷ ಅಂದರೆ 62-72 ತನಕ ಇದ್ದೀನಲ್ಲ. ಧಾರವಾಡಕ್ಕೆ ಹೋಗುವ ಮುಂಚೆ ನಾನು ಬರೆದಂಥ ಕತೆ ಕಾದಂಬರಿಗಳ ಭಾಷೆ, ಹಾಗೂ ಧಾರವಾಡಕ್ಕೆ ಹೋದ ನಂತರ ಧಾರವಾಡದಲ್ಲಿದ್ದಾಗ ನಾನು ಬರೆದಂಥ ಕತೆ ಕಾದಂಬರಿಗಳ ಭಾಷೆ, ಈ ಎರಡರಲ್ಲಿಯೂ ತುಂಬ ಅಂತರವಿದೆ. ಆದರೆ ಮತ್ತೊಂದು ಭಾಷೆ ಮಾತಾಡುವ ಜನರ ಜೊತೆ ಇದ್ದರೆ ಒಂದು ರೀತಿಯಿಂದ ನಮ್ಮ ಅನುಭವ ಹೆಚ್ಚು ಶ್ರೀಮಂತವಾಗುವುದಲ್ಲ. ಈಗ ನನ್ನ ಕತೆ ಕಾದಂಬರಿಗಳಲ್ಲಿ ಈಗ ಮುಂಬೈ, ಕೊಲ್ಲಾಪುರ್ ಈ ಪರಿಸರದ ಮೂಲಕ ಒಂದು ರೀತಿಯಿಂದ ವಸ್ತುವಿನ ನಾವೀನ್ಯತೆ ಬಂದಿದೆ ಅಂತ ಅನ್ನಿಸ್ತದೆ. ನನ್ನ ಪ್ರಜ್ಞೆಯಿಂದ ನೀವು ಮುಂಬೈಯನ್ನು ತೆಗೆದುಹಾಕಿದರೆ ನನ್ನ ಸೃಜನಶೀಲತೆಯೇ ಮಾಯವಾಗಬಹುದೇನೋ. ಸಾಹಿತ್ಯವನ್ನು ಕಲಿಸುವುದಂದರೆ ಅಥವಾ ಸಾಹಿತ್ಯದ ಈ PhD ಪ್ರಬಂಧಗಳನ್ನು ಅವಗೆ PhD ಮಾಡುವಂಥ ಹುಡುಗರಿಗೆ ಗೈಡೆನ್ಸ್ ನೀಡುವುದೆಂದರೆ ಅಥವಾ ವಿಮರ್ಶೆಯ ಪುಸ್ತಕಗಳನ್ನಾಗಲಿ ಪ್ರಬಂಧಗಳನ್ನಾಗಲಿ ಬರೆಯುವುದೆಂದರೆ ಅಂದರೆ ಸಾಹಿತ್ಯವನ್ನು ಒಳಗಿನಿಂದ ನೋಡಲು ಒಂದು ಒಳ್ಳೆಯ ಅವಕಾಶ ತಾನೆ. ಈ ಒಳ ನೋಟುಗಳು

0: ಸೃಜನಶೀಲತೆಗೆ ಪೂರಕವೇ ಅಂತ ನನಗನ್ನಿಸ್ತದೆ. ಆದರೆ ಸಾಹಿತ್ಯದ ಅಧ್ಯಾಪನೆಯ ಮೂಲಕ ಅಂದರೆ ಕಲಿಸುವುದರಲ್ಲಿಯೇ ಅಥವಾ ಸಾಹಿತ್ಯ ಕೃತಿಗಳನ್ನು ವಿಶ್ಲೇಷಿಸುವುದರಲ್ಲಿಯೇ ನಮ್ಮ ಸೃಜನಶೀಲತೆ ತೃಪ್ತಿ ಪಟ್ಟುಕೊಳ್ಬಹುದು, ಸ್ವಂತ ಬರೆಯುವ ಒತ್ತಡವೂ ಕೂಡ ಸ್ವಲ್ಪ ಕಡಿಮೆಯಾಗಬಹುದು ಅಂತ. ಈಗ ನೋಡ್ರಿ, ನಮ್ಮ ಯಶವಂತ್ ಚಿತ್ತಾಲ್ ಅವರು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ, ಅಧ್ಯಾಪಕರು ಅಲ್ಲ, ಅವರಿಗೆ ಬರವಣಿಗೆಯಲ್ಲಿ ಇದ್ದಷ್ಟು ಹವ್ಯಾಸ ನನಗಿಲ್ಲ. ನನ್ನ ಕ್ರಿಯೇಟಿವಿಟಿ ಅಂತ ಏನಿದೆಲ್ಲ ಅದು ಇದು ಕಲಿಸುವುದರಲ್ಲೇ ಎಲ್ಲ ವ್ಯಯವಾಗ್ತದೆಯೇನೋ ಅನ್ನೋ ಹೆದರಿಕೆ ನನಗೆ. ಈಗಂತೂ ಈ ಕಲಿಸುವ ಅಂದರೆ ಈ ಟೀಚಿಂಗ್ದಲ್ಲಿ ಕ್ರಿಯೇಟಿವಿಟಿ ಕೂಡ ಹೋಗೇ ಬಿಟ್ಟಿದೆ. ಈಗ ಹಲವಾರು ಕಾರಣಗಳ ಮೂಲಕ ಅಂದರೆ ಇಂಗ್ಲೀಷ್ ಜಾಗತಿಕ ಭಾಷೆ ಇದ್ದಿದ್ದರಿಂದ ಅನ್ರಿ, ಹಾಗೂ ಅದು ಈಗ ಟ್ರೇಡ್, ಬಿಸ್ನೆಸ್, ಹೈಯರ್ ಎಜುಕೇಷನ್ ಇವುಗಳ ಮಾಧ್ಯಮವಾಗಿದೆ ಇದ್ದಿದ್ರಿಂದಲೇ ಅಂತಂದ್ರಿ, ಅಥವಾ ಅದು ಅನಾಯಾಸವಾಗಿ ನಮ್ಮಲ್ಲಿ 150-200 ವರ್ಷಗಳ ತನಕ ಇದ್ದುದರಿಂದ ಅನ್ನಿ ನಾವು ಇಂಗ್ಲೀಷನ್ನು ಸದ್ಯಕ್ಕಂತೂ ಕೈ ಬಿಡುವ ಪ್ರಮೇಯವಿಲ್ಲ. ಆದರೆ ಅದನ್ನು ಆಪ್ಷನಲ್ಲಾಗಿ ಕಲಿಸಬೇಕು ಅಂತ ನನಗನ್ನಿಸ್ತದೆ. ಇದನ್ನು ಕಡ್ಡಾಯವಾಗಿ ಮಾಡದೆ ಅಂದರೆ SSC ತನಕ ಇದು ಆಪ್ಷನಲ್, ಮುಂದೆ SSCಯ ನಂತರ ಕಾಲೇಜಿನಲ್ಲಿ ಅದನ್ನು ಆಪ್ಷನಲ್ಲಾಗಿ ಇಟ್ಟು 4-5 ವರ್ಷಗಳಲ್ಲಿ ಬೇಕಾದರೆ ಬಹಳ ಚೆನ್ನಾಗಿ ನಾವು ಅದನ್ನು ಕಲಿಸಬಹುದು. ಯುರೋಪದ ದೇಶಗಳಲ್ಲಿ ಅಲ್ಲಿಯೂ ಇಂಗ್ಲೀಷ್ ಕಲಿತಾರೆ, ಆದರೆ ಬರೀ ಕಾಲೇಜ್ನಲ್ಲೇ ಕಲಿತಾರೆ. 4 ವರ್ಷಗಳಲ್ಲಿ ನಮ್ಮ MA ಹುಡುಗರಿಗೆ ಬರುವುದಕ್ಕಿಂತ ಹೆಚ್ಚು ಇಂಗ್ಲೀಷ್ ಅವರಿಗೆ ಬರ್ತದೆ. ನಾನು ಹಾಗೆ ದೇಶೀಯತನದ ಪುರಸ್ಕರ್ತನಲ್ಲ, ಹಾಗೂ ಈ ಸಮನ್ವಯವಾದಿಯೂ ಅಲ್ಲ. ನಾವು ನಮ್ಮ ಸದ್ಯದ ಅಂದರೆ ನಮ್ಮ ಐತಿಹಾಸಿಕ ಸಂದರ್ಭದ ಅರಿವಿಟ್ಟುಕೊಂಡು ಅಂದರೆ ಪಾಶ್ಚಾತ್ಯ ಹಾಗೂ ಭಾರತೀಯ ಎರಡೂ ಕಾವ್ಯ ಮೀಮಾಂಸೆಗಳನ್ನು ಅಭ್ಯಾಸ ಮಾಡಿ ನಮಗೆ ನಮ್ಮ ಸ್ವಂತದ ಪ್ರಜ್ಞೆಗೆ ಯಾವುದು ಸೂಕ್ತವೋ ಉಪಯುಕ್ತವೋ ಅಥವಾ ಪ್ರೊಡಕ್ಟಿವೋ ಇರ್ತದಲ್ಲ ಅಂಥದ್ದನ್ನು ಉಪಯೋಗಿಸಿ ಸಾಧ್ಯವಾದರೆ ನಮ್ಮ ಸ್ವಂತ ಕಾವ್ಯ ಮೀಮಾಂಸೆಯನ್ನು ನಾವು ಬೆಳೆಸಿಕೊಳ್ಬೇಕು. ಮುಖ್ಯ ಎಲ್ಲವನ್ನೂ ಪ್ರಶ್ನಿಸಿ ಮರುಪರೀಕ್ಷಿಸಿ ನಮ್ಮ ಸ್ವಂತ ವಿಚಾರತೆಯನ್ನು ತೀಕ್ಷ್ಣಗೊಳಿಸಿ ನಮಗೇನು ಬೇಕೋ ಹಾಗೆ ಬರೆಯಬೇಕು. ಎಲ್ಲವನ್ನೂ ಆದಷ್ಟು ವಸ್ತುನಿಷ್ಠವಾಗಿ ಆರ್ಗ್ಯೂ ಮಾಡಿ ಯಾವ ಭಿಡೆ ಇಲ್ಲದೆ ದಾಕ್ಷಿಣ್ಯವಿಲ್ಲದೆ ರಿಸ್ಕ್ ತೆಗೆದುಕೊಂಡು ವಿಮರ್ಶೆ ಬರೆಯಬೇಕು, ವಿಮರ್ಶೆಯ ಪರಿಕಲ್ಪನೆಗಳನ್ನು ಕಲ್ಪಿಸಿಕೊಳ್ಬೇಕು. ಅಂದಾಗಲೇ ನಮ್ಮಲ್ಲಿ ಕೂಡ ಒಬ್ಬ ದೊಡ್ಡ ತಾತ್ವಿಕ ವಿಮರ್ಶಕ ಹುಟ್ಟುವುದು ಶಕ್ಯ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸಾಹಿತಿ ಶಾಂತಿನಾಥ ದೇಸಾಯಿ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ AS ಶಂಕರ ನಾರಾಯಣ. ಸಮಯ 6:20, ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು.
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕ ಸಾಧನಾ ಶರ್ಮಾ. ಆದೌ ಮುಖ್ಯಃ ವಾರ್ತಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಗುಜರಾತ್ ರಾಜ್ಯೆ 18,000 ರೂಪ್ಯಕಾಧಿಕ ಮೂಲ್ಯಾನಾಂ ಮಾರ್ಗ ವಿದ್ಯುತ್ ತಥಾ ಔದ್ಯೋಗಿಕ ವಿಕಾಸ ಪರಿಯೋಜನಾನಾಂ ಶುಭಾರಂಭಂ ಕೃತವಾನ್. ಕೇಂದ್ರ ಸರ್ವಕಾರೇಣ ವಿದೇಶಿ ಸಂಸ್ಥಾಗತ ನಿವೇಶಕೇಭ್ಯಃ ಕರೇಷು ಮಹತ್ ಶೈಥಿಲ್ಯಂ ಪ್ರದತ್ತಂ. ಭಾರತೀಯ ರಿಸರ್ವ್ ಬ್ಯಾಂಕೇನ ಸ್ವಸ್ಯ ನವೀನ ಮೌದ್ರಿಕ ನೀತಿ ಸಮೀಕ್ಷಾಯಾಂ ಪ್ರಮುಖ ಕುಸೀದ ದರಃ ಯಥಾವತ್ ಸ್ಥಾಪಿತಃ. ಪುನಃಕ್ರಯಣ ದರಃ 5.25% ಯಾವತ್ ಸ್ಥಾಸ್ಯತಿ. ನೇಪಾಳದೇಶಸ್ಯ ವಿದೇಶಮಂತ್ರಿ ಶಿಶಿರ ಖನಾಲಃ ಅದ್ಯ ಆರಭ್ಯ ತ್ರಿದಿವಸೀಯಾಂ ಯಾತ್ರಾಯಾಂ ಭಾರತ ಯಾತ್ರಾಯಾಂ ದಿಲ್ಲೀಂ ಸಂಪ್ರಾಪ್ನೋತ್. ಅದ್ಯ ವಿಶ್ವ ಪರ್ಯಾವರಣ ದಿವಸ ಸಮಗ್ರೇಪಿ ವಿಶ್ವೇ ಆಮಾನ್ಯತೆ ಪ್ರಶಾಸನೇನ ದಿಲ್ಯಾಂ 18 ನಮೋ ಆಕ್ಸಿಜನ್ ಪಾರ್ಕ್ ಇತಿ ಉದ್ಯಾನಾನಿ ಉದ್ಘಾಟಿತಾನಿ. ಅಪಿ ಚ ಪುರುಷಾಣಾಂ 18 ವರ್ಷ ವಯಸಃ ಏಷಿಯಾ ಕಪ್ ಹಾಕಿ ಪ್ರತಿಯೋಗಿತಾಯಾಃ ಉಪಾಂತ್ಯ ಸ್ಪರ್ಧಾಯಾಂ ಭಾರತೇನ ಪಾಕಿಸ್ತಾನ ದಲಂ 5-3 ಅಂಕ ಅಂತರಾಲೇನ ಪರಾಜಿತಂ. ಇದಾನೀಂ ವಾರ್ತಾಃ ವಿಸ್ತರೇಣ. ವಿಕಾಸ ಪರಿಯೋಜನಾನಾಂ ಶುಭಾರಂಭಂ ಕೃತವಾನ್ ಪ್ರಧಾನಮಂತ್ರಿ ಮೋದಿ. ಭಾರತಸ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದೀ ಅದ್ಯ ಗುಜರಾತ್ ರಾಜ್ಯಸ್ಯ ಸೂರತ್ ನಗರೆ 18,000 ರೂಪ್ಯಕಾಧಿಕ ಮೂಲ್ಯಾನಾಂ

ಆಕಾಶವಾಣಿ ಅವಲೋಕನ ವಿಷಯ 1 ಕೋಟಿ ಬಳಕೆದಾರ ದಾಟಿದ ವೇವ್ಸ್ ಒಟಿಟಿ. ಬರೆದವರು ಸಂತೋಷ್, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಪ್ರಸಾರ ಭಾರತೀಯ ಡಿಜಿಟಲ್ ಸ್ಕ್ರೀಮಿಂಗ್ ಪ್ಲಾಟ್ಫಾರ್ಮ್ ಆಗಿರುವ ವೇವ್ಸ್ ಒಟಿಟಿ 2024 ನವೆಂಬರ್ನಲ್ಲಿ ಪ್ರಾರಂಭವಾದ 2 ವರ್ಷಗಳಿಗಿಂತಲೂ ಕಡಿಮೆ ಅವಧಿಯಲ್ಲಿ 1 ಕೋಟಿ ನೋಂದಾಯಿತ ಬಳಕೆದಾರರ ಮೈಲಿಗಲ್ಲನ್ನು ದಾಟಿದೆ. ಇದು ಭಾರತದ ಸಾರ್ವಜನಿಕ ಸೇವಾ ಡಿಜಿಟಲ್ ಮಾಧ್ಯಮ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತಿದೆ. ಈ ಸಾಧನೆಯು ಭಾರತದ ಸಾರ್ವಜನಿಕ ಡಿಜಿಟಲ್ ಮಾಧ್ಯಮ ಪರಿಸರ ವ್ಯವಸ್ಥೆಯ ಬೆಳವಣಿಗೆಯಲ್ಲಿ ಮಹತ್ವದ ಹೆಜ್ಜೆಯನ್ನು ಗುರುತಿಸುತ್ತದೆ. ಅಲ್ಲದೆ ಭಾರತ ಮತ್ತು ಪ್ರಪಂಚದಾದ್ಯಂತದ ಪ್ರೇಕ್ಷಕರಿಗೆ ವಿಶ್ವಾಸಾರ್ಹ ಮತ್ತು ವೈವಿಧ್ಯಮಯ ಮಾಹಿತಿಯನ್ನು ನೀಡುವ ಸ್ಥಳೀಯ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಹೆಚ್ಚುತ್ತಿರುವ ಪ್ರಾಬಲ್ಯವನ್ನು ಪ್ರತಿಬಿಂಬಿಸುತ್ತದೆ. ಇಂದು ವೇವ್ಸ್ ಒಟಿಟಿ ಮನರಂಜನೆ, ಸುದ್ದಿ, ಶಿಕ್ಷಣ, ಸಂಸ್ಕೃತಿ, ಆಧ್ಯಾತ್ಮಿಕತೆ ಮತ್ತು ಸಾರ್ವಜನಿಕ ಸೇವಾ ಪ್ರಕಾರಗಳಲ್ಲಿ 24,000 ಹೆಚ್ಚು ಕಂಟೆಂಟ್ ಟೈಟಲ್ಗಳು ಮತ್ತು 15,000 ಗಂಟೆಗಳಿಗೂ ಹೆಚ್ಚು ಚಿತ್ರಗಳನ್ನು ಆಯೋಜಿಸುತ್ತದೆ. ಈ ವೇದಿಕೆಯು 140 ಹೆಚ್ಚು ಲೈವ್ ಟಿವಿ ಚಾನೆಲ್ಗಳು, 200 ಹೆಚ್ಚು ರೇಡಿಯೋ ಸೇವೆಗಳು, ಲೈವ್ ಈವೆಂಟ್ ಸ್ಕ್ರೀಮಿಂಗ್, 79 PM ಇ ವಿದ್ಯಾ ಚಾನೆಲ್ಗಳ ಮೂಲಕ ಶೈಕ್ಷಣಿಕ ವಿಷಯ, ಯೋಜನೆ, ಕುರುಕ್ಷೇತ್ರ ಮತ್ತು ರೋಜ್ಗಾರ್ ಸಮಾಚಾರ ಪತ್ರಿಕೆಯ ಡಿಜಿಟಲ್ ಆವೃತ್ತಿಗಳು, ಪ್ರಮುಖ ದೇವಾಲಯಗಳಿಂದ ಭಕ್ತಿ ಸ್ಟ್ರೀಮ್ಗಳು ಮತ್ತು ಪ್ರಸಾರ ಭಾರತಿಯಿಂದ 1,000+ ಗಂಟೆಗಳ ಕಾರ್ಯಕ್ರಮಗಳನ್ನು ನೀಡುತ್ತದೆ. ಮೊಬೈಲ್, ವೆಬ್ ಮತ್ತು ಸಂಪರ್ಕಿತ ಟಿವಿ ಸಾಧನಗಳಲ್ಲಿ ಲಭ್ಯವಿರುವ ವೇವ್ಸ್ ಒಟಿಟಿ ಈಗ 130 ಹೆಚ್ಚು ದೇಶಗಳಲ್ಲಿ ಪ್ರೇಕ್ಷಕರನ್ನು ತಲುಪುತ್ತದೆ. ವಿವಿಧ ಭಾರತೀಯ ಭಾಷೆಗಳಲ್ಲಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತದೆ ಮತ್ತು ವ್ಯಾಪಕ ಶ್ರೇಣಿಯ ಸಾರ್ವಜನಿಕ ಹಿತಾಸಕ್ತಿ ಮತ್ತು ಮನರಂಜನಾ ಕಾರ್ಯಕ್ರಮಗಳಿಗೆ ಉಚಿತ ಪ್ರವೇಶವನ್ನು ಒದಗಿಸುತ್ತದೆ. ಕಾರ್ಯಕ್ರಮಗಳ ನಿರಂತರ ವಿಸ್ತರಣೆ, ಕಾರ್ಯತಂತ್ರದ ಡಿಜಿಟಲ್ ಪಾಲುದಾರಿಕೆ, ವ್ಯಾಪಕ ಸಾಧನ ಲಭ್ಯತೆ ಮತ್ತು ವರ್ಧಿತ ಬಳಕೆದಾರ ಅನುಭವದ ಮೂಲಕ ವೇದಿಕೆಯು ನಿರಂತರ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ಭಕ್ತಿಪೂರ್ವಕ ಲೈವ್ ಸ್ಟ್ರೀಮ್ಗಳು, ಶೈಕ್ಷಣಿಕ ವಿಷಯ, ಡಿಜಿಟಲ್ ಪ್ರಕಟಣೆಗಳು, ಹಳೆಯ ಸಂಗ್ರಹಣೆಗಳು ಮತ್ತು ಲೈವ್ ಈವೆಂಟ್ ಕವರೇಜ್ನಂತಹ ಇತ್ತೀಚಿನ ಸೇರ್ಪಡೆಗಳು ಪ್ರೇಕ್ಷಕರನ್ನು ಮತ್ತಷ್ಟು ಆಕರ್ಷಿಸಿದೆ. ದೂರದರ್ಶನದ ಜನಪ್ರಿಯ ಹಳೆಯ ಧಾರಾವಾಹಿಗಳಾದ ರಾಮಾಯಣ, ಮಹಾಭಾರತ, ಶಕ್ತಿಮಾನ್, ಹಮ್ಲೋಗ್ ಮುಂತಾದ ಧಾರಾವಾಹಿಗಳು ಇಲ್ಲಿ ಲಭ್ಯವಿವೆ. 140 ಹೆಚ್ಚು ಲೈವ್ ಟಿವಿ ಚಾನೆಲ್ಗಳು ಮತ್ತು 200 ಹೆಚ್ಚು ರೇಡಿಯೋ ಸೇವೆಗಳು ಇದರಲ್ಲಿವೆ. ವಿವಿಧ ಭಾಷೆಗಳ ಚಲನಚಿತ್ರಗಳು, ಸುದ್ದಿ, ಕ್ರೀಡೆ, ಸಾಕ್ಷ್ಯಚಿತ್ರಗಳು ಹಾಗೂ ವೇವ್ಸ್ ಮೂಲಕ ಹೊಸ ಕಾರ್ಯಕ್ರಮಗಳು ಲಭ್ಯ ಇವೆ. ಈ ವೇದಿಕೆ ಕನ್ನಡ ಸೇರಿದಂತೆ 10 ಹೆಚ್ಚು ಭಾಷೆಗಳಲ್ಲಿ ಆಪ್ ಇಂಟರ್ಫೇಸ್ ಹೊಂದಿದ್ದು ಒಟ್ಟು 26 ಹೆಚ್ಚು ಭಾರತೀಯ ಭಾಷೆಗಳಲ್ಲಿ ಕಾರ್ಯಕ್ರಮ ಒದಗಿಸುತ್ತದೆ. ವಿದ್ಯಾರ್ಥಿಗಳಿಗಾಗಿ ಇ ಬುಕ್ಸ್, ನಿಯತಕಾಲಿಕೆಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಸಾಮಗ್ರಿಗಳನ್ನು ಇದು ಒಳಗೊಂಡಿದೆ. ಆಪ್ನಲ್ಲಿ ಹೆಚ್ಚುವರಿ ಡೌನ್ಲೋಡ್ ಇಲ್ಲದೆ ಉಚಿತ ಮೊಬೈಲ್ ಆಟಗಳಿವೆ. ಸರ್ಕಾರದ ONDC ನೆಟ್ವರ್ಕ್ ಮೂಲಕ ವಿಡಿಯೋ ನೋಡುತ್ತಲೇ ಆಪ್ನಿಂದ ನೇರವಾಗಿ ಶಾಪಿಂಗ್ ಮಾಡುವ ವಿಶೇಷ ಸೌಲಭ್ಯವೂ ಇದರಲ್ಲಿದೆ. ಇದು ಆಂಡ್ರಾಯ್ಡ್, iOS ಮತ್ತು ಸ್ಮಾರ್ಟ್ ಟಿವಿಗಳಲ್ಲಿ ಲಭ್ಯವಿದೆ. ಇದರಲ್ಲಿ ಉಚಿತ ಕಂಟೆಂಟ್ ಜೊತೆಗೆ ಜಾಹೀರಾತು ರಹಿತ ವೀಕ್ಷಣೆಗಾಗಿ ಕಡಿಮೆ ದರದ ಚಂದಾದಾರಿಕೆ ಯೋಜನೆಗಳು ಇವೆ. ಉದಾಹರಣೆಗೆ ತಿಂಗಳಿಗೆ 30 ರೂಪಾಯಿಗಳಿಂದ ವರ್ಷಕ್ಕೆ 999 ರೂಪಾಯಿಗಳವರೆಗಿನ ಬೇರೆ ಬೇರೆ ಪ್ಲಾನ್ಗಳಿವೆ. 1 ಕೋಟಿಗೂ ಹೆಚ್ಚು ನೋಂದಾಯಿತ ಬಳಕೆದಾರರು ಮತ್ತು 1,40,00,000 ಹೆಚ್ಚು ಡೌನ್ಲೋಡ್ಗಳೊಂದಿಗೆ ವೇವ್ಸ್ ಒಟಿಟಿ ಈಗ ತನ್ನ ಮುಂದಿನ ಹಂತದ ಬೆಳವಣಿಗೆಯ ಮೇಲೆ ಗಮನಹರಿಸಿದೆ. ಈ ಸಾಧನೆಯು ಡಿಜಿಟಲ್ ಯುಗದಲ್ಲಿ ಡಿಜಿಟಲ್ ಸಾರ್ವಜನಿಕ ಸೇವಾ ಮಾಧ್ಯಮದ ಬೆಳೆಯುತ್ತಿರುವ ಪ್ರಸ್ತುತತೆಯನ್ನು ಪ್ರದರ್ಶಿಸುತ್ತದೆ ಮತ್ತು ದೂರದರ್ಶನ, ರೇಡಿಯೋ ಜೊತೆಗೆ ಪ್ರಚಲಿತ ವಿಷಯಗಳು, ಶಿಕ್ಷಣ, ಸಂಸ್ಕೃತಿ ಮತ್ತು ಪರಂಪರೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಒಂದೇ ತಾಣದಲ್ಲಿ ಲಭ್ಯಗೊಳಿಸುವ ದೃಷ್ಟಿಕೋನಕ್ಕೆ ಬೆಂಬಲ ನೀಡುತ್ತದೆ. ಭಾರತೀಯ ಸಂಸ್ಕೃತಿ, ಇತಿಹಾಸ, ಶಿಕ್ಷಣ ಮತ್ತು ಈ ಪೀಳಿಗೆಯ ಮನರಂಜನೆಯನ್ನು ಒಂದೇ ಸೂರಿನಡಿ ಇಡೀ ಕುಟುಂಬಕ್ಕೆ ತಲುಪಿಸುವ ಉದ್ದೇಶದಿಂದ ಈ ವೇವ್ಸ್ ಒಟಿಟಿ ಆಪ್ ಅನ್ನು ತರಲಾಗಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಇದು ಆಕಾಶವಾಣಿ ಬೆಂಗಳೂರು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕಾಣುವುದರ ಬಗ್ಗೆ ಕೆಲವು ಪ್ರಕಟಣೆಗಳು. ಕನಕರಾಜ್ ಎಂಬ 56 ವರ್ಷದ ವ್ಯಕ್ತಿಯೊಬ್ಬರು ಮಾರ್ಚ್ ತಿಂಗಳ 2ನೇ ತಾರೀಕಿನಿಂದ ಕಾಣೆಯಾಗಿರುತ್ತಾರೆ. 5 ಅಡಿ 8 ಅಂಗುಲ ಎತ್ತರವಿದ್ದು ದುಂಡು ಮುಖ, ಗೋಧಿ ಬೈಬಣ್ಣ, ಕಪ್ಪು ಮಿಶ್ರಿತ ಬಿಳಿ ಕೂದಲು. ಕನ್ನಡ ಮತ್ತು ತಮಿಳು ಭಾಷೆಯನ್ನು ಬಲ್ಲವರಾಗಿರುತ್ತಾರೆ. ಕಾಣೆಯಾದಾಗ ಹಸಿರು ಬಣ್ಣದ ಶರ್ಟ್ ಮತ್ತು ಹಸಿರು ಬಣ್ಣದ ಪ್ಯಾಂಟನ್ನು ಧರಿಸಿರುತ್ತಾರೆ. ಕನಕರಾಜ್ ಎಂಬ 56 ವರ್ಷದ ಈ ವ್ಯಕ್ತಿಯ ಪತ್ತೆಯಾದಲ್ಲಿ ಹತ್ತಿರದ ಪೊಲೀಸ್ ಠಾಣೆಗಾಗಲಿ ಅಥವಾ ಕಾಟನ್ ಪೇಟೆ ಪೊಲೀಸ್ ಠಾಣೆಗಾಗಲಿ ತಿಳಿಸಲು ಕೋರಿದೆ. ದಿಲೀಪ್ ಜೈನ್ ಎಂಬ 26 ವರ್ಷದ ಯುವಕ ಏಪ್ರಿಲ್ ತಿಂಗಳ 6ನೇ ತಾರೀಕಿನಿಂದ ಕಾಣೆಯಾಗಿರುತ್ತಾರೆ. 5 ಅಡಿ 9 ಅಂಗುಲ ಎತ್ತರ, ದುಂಡು ಮುಖ, ಗೋಧಿ ಬೈಬಣ್ಣ, ಕಪ್ಪು ಮಿಶ್ರಿತ ಬಿಳಿ ಕೂದಲು. ಕನ್ನಡ ಮತ್ತು ಹಿಂದಿ ಭಾಷೆಯನ್ನು ಮಾತನಾಡುತ್ತಾರೆ. ಕಾಣೆಯಾದಾಗ ಬಿಳಿ ಬಣ್ಣದ ಟೀಶರ್ಟ್ ಮತ್ತು ಕಪ್ಪು ಬಣ್ಣದ ಪ್ಯಾಂಟನ್ನು ಧರಿಸಿರುತ್ತಾರೆ. ದಿಲೀಪ್ ಜೈನ್ ಎಂಬ 26 ವರ್ಷದ ಈ ಯುವಕನ ಪತ್ತೆಯಾದಲ್ಲಿ ಹತ್ತಿರದ ಪೊಲೀಸ್ ಠಾಣೆಗಾಗಲಿ ಅಥವಾ ಕಾಟನ್ ಪೇಟೆ ಪೊಲೀಸ್ ಠಾಣೆಗಾಗಲಿ ತಿಳಿಸಲು ಕೋರಿದೆ. ಇದುವರೆಗೆ ಕಾಣೆಯಾದರ ಬಗ್ಗೆ ಪ್ರಕಟಣೆಗಳನ್ನು ಕೇಳಿದಿರಿ.

0: ಸಮಯ 6:37:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ. ಇನ್ನು ಮುಂದೆ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ.

0: ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
1: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BA.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ರಾಜೀನಾಮೆ ನಿರ್ಧಾರ ಪುನರ್ ಪರಿಶೀಲಿಸುವಂತೆ ರಾಮಲಿಂಗಾರೆಡ್ಡಿಗೆ ಮಾಜಿ ಸಚಿವ ಎಚ್ಕೆ ಪಾಟೀಲ್ ಮನವಿ. ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಆಗ್ರಹ. ಕೂಡ್ಲಿಗಿಯಲ್ಲಿ 4 ಕೆರೆಗಳ ಪುನಶ್ಚೇತನಕ್ಕೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಶಂಕುಸ್ಥಾಪನೆ. ಸ್ವಸಹಾಯ ಗುಂಪುಗಳ ಸದಸ್ಯರೊಂದಿಗೆ ಸಂವಾದ. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಕುರಿತಂತೆ ಜರ್ಮನಿ ನಿಯೋಗದ ಜೊತೆ ಸರ್ಕಾರ ಚರ್ಚೆ. 2026 ಸಾಲಿನ ಯುಜಿಸಿಇಟಿ ಫಲಿತಾಂಶ ನಾಳೆ ಪ್ರಕಟ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ನಿರ್ಧಾರವನ್ನು ಪುನರ್ ಪರಿಶೀಲಿಸುವಂತೆ ಹಿರಿಯ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ಎಚ್ಕೆ ಪಾಟೀಲ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಮಲಿಂಗಾರೆಡ್ಡಿ ರಾಜೀನಾಮೆ ಸರ್ಕಾರಕ್ಕೆ ಎಚ್ಚರಿಕೆ ಘಂಟೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರೊಂದಿಗೆ ಚರ್ಚೆ ನಡೆಸಿದ್ದು ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ವರಿಷ್ಠರು ಈ ಬಗ್ಗೆ ತಕ್ಷಣ ಗಮನ ಹರಿಸಬೇಕೆಂದು ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಲು ಸರ್ಕಾರಕ್ಕೆ ಸಾಧ್ಯವಿಲ್ಲ ಎಂದಾದರೆ ಜಿಬಿಎ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆ ಜೊತೆಗೆ ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಕಾಂಗ್ರೆಸ್ 4 ಶಕ್ತಿ ಕೇಂದ್ರಗಳನ್ನು ಹೊಂದಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಕಳೆದ 2 ವರ್ಷಗಳಿಂದ ಮುಖ್ಯಮಂತ್ರಿ ಹುದ್ದೆಗಾಗಿ ಹೋರಾಟ ನಡೆಯುತ್ತಿತ್ತು. ಇದೀಗ ಪ್ರಮಾಣ ವಚನ ಸ್ವೀಕರಿಸಿದ 48 ಗಂಟೆಗಳಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ದು ಅಭಿವೃದ್ದಿ ಕಾರ್ಯಗಳನ್ನು ಕೈಗೊಳ್ಳುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ಇನ್ನೊಂದೆಡೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ರಾಜ್ಯ ಸಚಿವ ಸಂಪುಟದಲ್ಲಿ ಮಹಿಳೆಯರ ಪ್ರಾತಿನಿಧ್ಯದ ಕೊರತೆಯನ್ನು ಉಲ್ಲೇಖಿಸಿದ್ದಾರೆ. ಖಾತೆ ಹಂಚಿಕೆಗೆ ಸಂಬಂಧಿಸಿದಂತೆ ಸಚಿವರ ಅಸಮಾಧಾನ ಆಡಳಿತ ಪಕ್ಷದ ಆಂತರಿಕ ಸಂಘರ್ಷಗಳನ್ನು ಬಹಿರಂಗಪಡಿಸಿದೆ ಎಂದು ಟೀಕಿಸಿದ್ದಾರೆ. ರಾಜ್ಯ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಕೂಡ್ಲಿಗಿಯಲ್ಲಿ 4 ಕೆರೆಗಳ ಪುನಶ್ಚೇತನಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಅವರು ಕೂಡ್ಲಿಗಿಯ ಚಿಕ್ಕಜೋಗಿಹಳ್ಳಿಯಲ್ಲಿ ಸ್ಥಳೀಯ ಸ್ವಸಹಾಯ ಗುಂಪುಗಳ ಸದಸ್ಯರೊಂದಿಗೆ ಭೋಜನ ಸವಿಯುತ್ತ ಸಂವಾದ ನಡೆಸಿದರು. ಕೇಂದ್ರ ಸರ್ಕಾರದ ವಿವಿಧ ಉಪಕ್ರಮಗಳಿಂದ ಬೆಂಬಲಿತವಾಗಿರುವ ಸ್ವಸಹಾಯ

0: ಗುಂಪುಗಳು ಹಾಗೂ ತಳಮಟ್ಟದಲ್ಲಿ ಜೀವನೋಪಾಯವನ್ನು ಬಲಪಡಿಸುವಲ್ಲಿ ಹಾಗೂ ಉದ್ಯಮಶೀಲತೆಯನ್ನು ಉತ್ತೇಜಿಸುವಲ್ಲಿ ಜೊತೆಗೆ ಮಹಿಳಾ ನೇತೃತ್ವದ ಅಭಿವೃದ್ಧಿಯನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ತಿಳಿಸಿದರು. ಜರ್ಮನಿಯ ತುರಿಂಜಿಯಾ ಪ್ರಾಂತ್ಯದ ಮಂತ್ರಿಮಂಡಲದ ಮುಖ್ಯಸ್ಥ ಮಾರಿಯೋ ವೈಟ್ ನೇತೃತ್ವದ ಉನ್ನತ ಮಟ್ಟದ ನಿಯೋಗದ ಜೊತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ಕರ್ನಾಟಕ ಮತ್ತು ತುರಿಂಜಿಯಾ ಪ್ರಾಂತೀಯ ಸರ್ಕಾರಗಳು ಜೊತೆಗೂಡಿ ನಾವೀನ್ಯತೆ ಮತ್ತು ಮುಂದಿನ ತಲೆಮಾರಿನ ತಂತ್ರಜ್ಞಾನದತ್ತ ಗಮನ ಹರಿಸಲಿವೆ ಎಂದು ತಿಳಿಸಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಕರ್ನಾಟಕ ಮತ್ತು ತುರಿಂಜಿಯಾ ನಡುವೆ ಆಪ್ಟಿಕ್ಸ್ ಮತ್ತು ಫೋಟಾನಿಕ್ಸ್, ಸೆಮಿಕಂಡಕ್ಟರ್, ಬಯೋಟೆಕ್, ವಿದ್ಯುಚ್ಚಾಲಿತ ವಾಹನ ತಯಾರಿಕೆ, ಮರುಬಳಕೆ ಇಂಧನ, ಆಧುನಿಕ ತಯಾರಿಕಾ ಕ್ಷೇತ್ರಗಳಲ್ಲಿ ಉಜ್ವಲ ಅವಕಾಶಗಳಿದ್ದು ತುರಿಂಜಿಯಾ ಪ್ರಾಂತ್ಯದ ಕಂಪನಿಗಳು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕರೆ ನೀಡಿದ್ದಾರೆ. ಇದಕ್ಕೆ ಸ್ಪಂದಿಸಿದ ಮಾರಿಯೋ ವಾಲ್ಟ್, ರಾಜ್ಯದಲ್ಲಿರುವ ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯ ಪರಿಸರ, ಡಿಜಿಟಲ್ ಪ್ರತಿಭಾ ಸಂಪನ್ಮೂಲ, ಎಂಜಿನಿಯರಿಂಗ್, ವಿಶ್ವದರ್ಜೆಯ ನವೋದ್ಯಮ, ಕಾರ್ಯ ಪರಿಸರ, ಕ್ವಾಂಟಮ್ ತಂತ್ರಜ್ಞಾನ, ಏರೋಸ್ಪೇಸ್ ವಲಯಗಳಲ್ಲಿ ಇರುವ ಮೂಲಸೌಕರ್ಯ ಇತ್ಯಾದಿಗಳ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕ ಆಡಳಿತ ತರುವ ಉದ್ದೇಶದೊಂದಿಗೆ ಬಯೋಮೆಟ್ರಿಕ್ ವ್ಯವಸ್ಥೆ ಬದಲಾಗಿ ಕೃತಕ ಬುದ್ದಿಮತ್ತೆ ಜಿಪಿಎಸ್ ಆಧಾರಿತ ಹಾಜರಾತಿಯನ್ನು ಕಡ್ಡಾಯಗೊಳಿಸಿದೆ. ಈ ಸಂಬಂಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿ ಸಿಬ್ಬಂದಿ ಇನ್ನು ಮುಂದೆ ಬೆಳಗ್ಗೆ 10 ಗಂಟೆ ಒಳಗೆ ಕಡ್ಡಾಯವಾಗಿ ಕಚೇರಿಗೆ ಹಾಜರಾಗಬೇಕೆಂದು ಆದೇಶದಲ್ಲಿ ತಿಳಿಸಲಾಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ UGCET ಫಲಿತಾಂಶವನ್ನು ನಾಳೆ ಪ್ರಕಟಿಸಲಿದೆ. ವೈದ್ಯಕೀಯ ಶಿಕ್ಷಣ ಸಚಿವರೂ ಆದ ಪ್ರಾಧಿಕಾರದ ಸಹ ಅಧ್ಯಕ್ಷ ಡಾ ಶರಣಪ್ರಕಾಶ್ ಪಾಟೀಲ್ ಮಧ್ಯಾಹ್ನ ಸುದ್ದಿಗೋಷ್ಠಿ ನಡೆಸಿ ಫಲಿತಾಂಶದ ವಿವರಗಳನ್ನು ಪ್ರಕಟಿಸಲಿದ್ದಾರೆ ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಮಧ್ಯಾಹ್ನ 2 ಗಂಟೆ ಬಳಿಕ ಆಯೋಗದ ಜಾಲತಾಣದಲ್ಲಿ ಫಲಿತಾಂಶ ವೀಕ್ಷಿಸಬಹುದು. ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ದೀನದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ್ ಪುರಸ್ಕಾರಕ್ಕೆ ಉಡುಪಿ ಜಿಲ್ಲೆಯ 5 ಗ್ರಾಮ ಪಂಚಾಯಿತಿಗಳು ಭಾಜನವಾಗಿವೆ. ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಉಡುಪಿಯ ಮುದ್ರಾಳಿ, ಮಡಾಮಕ್ಕಿ, ವಣ್ಸೆ, ಹಕ್ಲಾಡಿ, ಸಾಣೂರು ಗ್ರಾಮ ಪಂಚಾಯಿತಿಗಳು ಪ್ರಶಸ್ತಿ ಪಡೆದಿವೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ಕುಂದಾಪುರ ತಾಲೂಕಿನ ಹಕ್ಲಾಡಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಸತೀಶ್ ವಡ್ಡರ್ಸೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸಿದ್ದಾರೆ.
4: ಕೇಂದ್ರ ಸರ್ಕಾರದ ದೀನದಯಾಳ್ ಉಪಾಧ್ಯಾಯ ಪಂಚಾಯತ್ ರಾಜ್ ಸತತ್ ವಿಕಾಸ್ ಪುರಸ್ಕಾರಕ್ಕೆ ಈ ಬಾರಿ ಕರ್ನಾಟಕ ರಾಜ್ಯದಿಂದ 6 ಗ್ರಾಮ ಪಂಚಾಯಿತಿಗಳು ಆಯ್ಕೆಯಾಗಿರ್ತಾರೆ. ಉಡುಪಿ ಜಿಲ್ಲೆಯ 5 ಗ್ರಾಮ ಪಂಚಾಯಿತಿಗಳು ಆಯ್ಕೆಯಾಗಿರುವಂತದ್ದು ಒಂದು ನಮಗೆ ಒಂದು ಹೆಮ್ಮೆಯ ವಿಚಾರವಾಗಿದೆ. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಮುದ್ರಾಡಿ ಗ್ರಾಮ ಪಂಚಾಯತ್, ಮಡಮಕ್ಕಿ ಗ್ರಾಮ ಪಂಚಾಯತ್, ಕುಂದಾಪುರ ತಾಲೂಕಿನ ವಣ್ಸೆ ಗ್ರಾಮ ಪಂಚಾಯತ್, ಹಕ್ಲಾಡಿ ಗ್ರಾಮ ಪಂಚಾಯತ್ ಮತ್ತು ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯಿತಿಗಳು ಈ ಒಂದು ಪ್ರಶಸ್ತಿ ಪುರಸ್ಕಾರಕ್ಕೆ ಆಯ್ಕೆಯಾಗಿರುತ್ತದೆ. ರಾಷ್ಟ್ರಪತಿಗಳ ಪರವಾಗಿ ಕೇಂದ್ರ ಪಂಚಾಯತ್ ರಾಜ್ ಸಚಿವರಾದ ರಾಜೀವ್ ರಂಜನ್ ಸಿಂಗ್, ಇತರ ಸಚಿವರು ಹಾಗೂ ಅಧಿಕಾರಿಗಳು ಈ ಪ್ರಶಸ್ತಿಯನ್ನ ಗ್ರಾಮ ಪಂಚಾಯಿತಿಗೆ ನೀಡಿರ್ತಾರೆ.
0: ಪರಿಸರ ಸಂರಕ್ಷಣೆ ಮತ್ತು ವಿದ್ಯುತ್ ಜಾಲದ ಆಧುನೀಕರಣದತ್ತ ಮಹತ್ವದ ಹೆಜ್ಜೆಯನ್ನಿಟ್ಟಿರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕೆಪಿಟಿಸಿಎಲ್ ತನ್ನ ಉನ್ನತ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ಗಳ ಜಾಲದಲ್ಲಿ ಬಳಕೆಯಲ್ಲಿದ್ದ ಸಾಂಪ್ರದಾಯಿಕ ಮತ್ತು ಹಾನಿಕಾರಕ ಖನಿಜ ತೈಲಕ್ಕೆ ಪರ್ಯಾಯವಾಗಿ ಪರಿಸರ ಸ್ನೇಹಿ ಹಾಗೂ ಬಯೋಡಿಗ್ರೇಡಬಲ್ ನ್ಯಾಚುರಲ್ ಏಸ್ಟರ್ ಆಯಿಲ್ಗೆ ಬದಲಾಯಿಸಿದೆ. ರಾಜ್ಯಾದ್ಯಂತ ವಿದ್ಯುತ್ ಜಾಲದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 3754 ಟ್ರಾನ್ಸ್ಫಾರ್ಮರ್ಗಳ ಪೈಕಿ ಕೆಪಿಟಿಸಿಎಲ್ ಕಾರ್ಯತಂತ್ರದ ಭಾಗವಾಗಿ 45 ಉನ್ನತ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ಗಳನ್ನು ಸಸ್ಯ

0: ಆಧಾರಿತ ನ್ಯಾಚುರಲ್ ಏಸ್ಟರ್ ಆಯಿಲ್ನೊಂದಿಗೆ ಬದಲಾಯಿಸಲಾಗಿದೆ. ಈಗಾಗಲೇ ಕೆಪಿಟಿಸಿಎಲ್ ವತಿಯಿಂದ ಪ್ರಾಯೋಗಿಕವಾಗಿ 45 ಟ್ರಾನ್ಸ್ಫಾರ್ಮರ್ಗಳಲ್ಲಿ ನ್ಯಾಚುರಲ್ ಏಸ್ಟರ್ ಆಯಿಲ್ ಅಳವಡಿಸಲಾಗಿದ್ದು ಸುಮಾರು 1500 ಲೀಟರ್ಗಳಷ್ಟು ಮಿನರಲ್ ಆಯಿಲ್ ಬಳಕೆಯನ್ನು ತಪ್ಪಿಸಲಾಗಿದೆ. ರಾಜ್ಯದ ವಿವಿಧೆಡೆ ಇಂದು ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಶ್ವ ಪರಿಸರ ದಿನದ ಅಂಗವಾಗಿ ವಿಧಾನಸೌಧದ ಆವರಣದಲ್ಲಿ ಸಸಿ ನೆಟ್ಟು ನೀರೆರೆದರು. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಪರಿಸರ ಮತ್ತು ಹವಾಮಾನ ಬದಲಾವಣೆ ಅಧ್ಯಯನ ವಿಭಾಗದ ಎನ್ಎಸ್ಎಸ್ ಸಹಯೋಗದಲ್ಲಿ ಆಚರಿಸಲಾದ ಕಾರ್ಯಕ್ರಮವನ್ನು ಸಭಾಪತಿ ಬಸವರಾಜ ಹೊರಟ್ಟಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಭವಿಷ್ಯದ ಹಿತದೃಷ್ಟಿಯಿಂದ ವಿದ್ಯಾಸಂಸ್ಥೆಗಳು ಯುವ ಪೀಳಿಗೆಯಲ್ಲಿ ಪರಿಸರ ಜಾಗೃತಿ ಮೂಡಿಸುವಂತೆ ಕರೆ ನೀಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಕೆವಿಜಿ ವೈದ್ಯಕೀಯ ಮಹಾವಿಶ್ವವಿದ್ಯಾಲಯದಲ್ಲಿ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಪರಿಸರ ತಜ್ಞ ಹಾಗೂ ನಿವೃತ್ತ ಉಪನ್ಯಾಸಕ ಡಾ ಶ್ರೀಶಾ ಕುಮಾರ್ ಎಂಕೆ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಪರಿಸರವನ್ನು ಉಳಿಸಿ ಬೆಳೆಸುವಂತೆ ಕರೆ ನೀಡಿದರು. ರೈತರ ಉಳಿವಿಗಾಗಿ ಕೆರೆ ಕಟ್ಟೆಗಳನ್ನು ಉಳಿಸಿ ಪರಿಸರವನ್ನು ಸಂರಕ್ಷಿಸುವ ಅಗತ್ಯವಿದೆ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಚಾಮರಾಜನಗರದಲ್ಲಿ ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಹಲವು ಪ್ರದೇಶಗಳಲ್ಲಿ ನೈಋತ್ಯ ಮುಂಗಾರು ಮುಂದುವರೆದಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ರಾಜ್ಯದ ಕರಾವಳಿ ಸೇರಿದಂತೆ ಹಲವೆಡೆ ಇಂದು ಧಾರಾಕಾರ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜೀನಾಮೆ ನಿರ್ಧಾರ ಪುನರ್ ಪರಿಶೀಲಿಸುವಂತೆ ರಾಮಲಿಂಗಾರೆಡ್ಡಿಗೆ ಮಾಜಿ ಸಚಿವ ಎಚ್ಕೆ ಪಾಟೀಲ್ ಮನವಿ. ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಆಗ್ರಹ. ಕೂಡ್ಲಗಿಯಲ್ಲಿ 4 ಕೆರೆಗಳ ಪುನಶ್ಚೇತನಕ್ಕೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಶಂಕುಸ್ಥಾಪನೆ, ಸ್ವಸಹಾಯ ಗುಂಪುಗಳ ಸದಸ್ಯರೊಂದಿಗೆ ಸಂವಾದ. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಕುರಿತಂತೆ ಜರ್ಮನಿ ನಿಯೋಗದ ಜೊತೆ ಸರ್ಕಾರ ಚರ್ಚೆ. 2026 ಸಾಲಿನ ಯುಜಿಸಿಇಟಿ ಫಲಿತಾಂಶ ನಾಳೆ ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ ಬೆಂಗಳೂರು.

0: ಕೃಷಿ ರಂಗ.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ನಮ್ಮ ರೈತ ಬಂಧುಗಳಿಗೆ ನಮಸ್ಕಾರ. ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೆಲಗಡಲೆ ಬೇಸಾಯದ ತಾಂತ್ರಿಕ ಕ್ರಮಗಳ ಕುರಿತು ಡಾಕ್ಟರ್ ಶ್ರೀನಿವಾಸ ರೆಡ್ಡಿಯವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ನಂತರ ದೊಡ್ಡಬಳ್ಳಾಪುರ ತಾಲೂಕು ಅಂತ್ರಹಳ್ಳಿಯ ಮುನಿ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳಬಹುದು. ಮೊದಲಿಗೆ ಕೇಳಿ ನೆಲಗಡಲೆ ಬೇಸಾಯದ ತಾಂತ್ರಿಕ ಕ್ರಮಗಳ ಕುರಿತು ಡಾಕ್ಟರ್ ಶ್ರೀನಿವಾಸ ರೆಡ್ಡಿಯವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ.
4: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಶೇಂಗಾ ಬೆಳೆ ಬೇಸಾಯದ ತಾಂತ್ರಿಕ ಕ್ರಮಗಳ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ GKVKಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅಸೋಸಿಯೇಟ್ ಪ್ರೊಫೆಸರ್, ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀನಿವಾಸ ರೆಡ್ಡಿಯವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶ್ರೀನಿವಾಸ ರೆಡ್ಡಿಯವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ನಮಸ್ಕಾರ.
5: ನಮಸ್ಕಾರ ಸರ್.
4: ಡಾಕ್ಟರ್ ಶ್ರೀನಿವಾಸ ರೆಡ್ಡಿಯವರೇ, ತಮಗೆ ಅಪಾರವಾದ ಅನುಭವ ಇದೆ. ಅನೇಕ ವರ್ಷಗಳಿಂದ 25 ವರ್ಷಕ್ಕಿಂತ ಹೆಚ್ಚಿನ ಸೇವೆಯಲ್ಲಿ ತಾವು ವಿಶ್ವವಿದ್ಯಾಲಯ ಮತ್ತು ರೈತರೊಡನೆ ಕೆಲಸ ಮಾಡ್ತಾ ಇದ್ದೀರಿ, ಅಪಾರ ಅನುಭವ ಇದೆ. ಇವತ್ತು ತಾವು ನಮ್ಮ ರೈತ ಬಾಂಧವರಿಗೆ ಈ ಒಂದು ನೆಲಗಡಲೆ ಅಂದರೆ ಶೇಂಗಾ ಬೆಳೆ ಬೇಸಾಯದ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಏನು ಹೊಸ ಹೊಸ ಕ್ರಮ ತಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ಬಂದಿದೆ, ಮತ್ತು ನೆಲಗಡಲೆ ಬೇಸಾಯದಲ್ಲಿ ಯಾವ ಥರ ಪ್ರಾಮುಖ್ಯತೆ ವಹಿಸಬೇಕು, ಹೀಗೆ ಒಂದೊಂದಾಗಿ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಮೊದಲೇದಾಗಿ ನೆಲಗಡಲೆ ಬೇಸಾಯದ ಸೂಕ್ತ ಕಾಲ ಯಾವುದು, ಪ್ರಾಮುಖ್ಯತೆ ಎಷ್ಟಿದೆ, ಅದ್ರ ಬಗ್ಗೆ ಇಂದ ಶುರು ಮಾಡಿ ಡಾಕ್ಟರ್ ಶ್ರೀನಿವಾಸ ರೆಡ್ಡಿಯವರೇ.
5: ಸರ್, ನೆಲಗಡಲೆ ಒಂದು ಮುಖ್ಯವಾದ ಎಣ್ಣೆಕಾಳು ಬೆಳೆ. ಅದರಲ್ಲಿ ನಮ್ಮ ಭಾರತದಲ್ಲೂ ಕರ್ನಾಟಕದಲ್ಲೂ ಈ ಬೆಳೆಯನ್ನು ಹೆಚ್ಚಾಗಿ ಬೆಳೀತಾರೆ. ಇನ್ನು ನೆಲಗಡಲೆ ಬೆಳೆ ತಕ್ಕಂಥ ಕಾಲಕ್ಕೆ ಬರುವುದಾದರೆ

0: ನೆಲಗಡಲೆ ಬೆಳೆಯನ್ನು ಸಾಮಾನ್ಯವಾಗಿ ಮುಂಗಾರಿನಲ್ಲಿ ಹೆಚ್ಚು ಬೆಳಿಬೋದು, ಅಂದರೆ ಜೂನ್ ಜುಲೈ ತಿಂಗಳಲ್ಲಿ ನಾವು ಬಿತ್ತನೆ ಮಾಡೋದು ತುಂಬ ಸೂಕ್ತ. ಸೊ ತಡವಾದಲ್ಲಿ ಇಳುವರಿ ಕಮ್ಮಿ ಆಗ್ತದೆ. ಇನ್ನು ಬೇಸಿಗೆ ಬೆಳೆಯಲು ಸಹ ನಾವು ನೆಲಗಡಲೆನ ಬೆಳಿಬೋದು.
1: ಇನ್ನೊಂದು ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೇ, ಈಗ ಉಳಿದೆಲ್ಲ ಎಣ್ಣೆ ಬೆಳೆಗಳಿಗಿಂತ ಈಗ ತೆಂಗಿನಕಾಯಿಂದ ಹೆಂಗೆ ಉಪಯೋಗ ಇದೆಯೋ ಅದೇ ಥರ ಈ ಶೇಂಗಾ ಕಾಳಿನ ಬೆಳೆಯನ್ನು ಎರಡು ಮೂರು ಥರದಲ್ಲಿ ಉಪಯೋಗಿಸ್ತಾರೆ, ಕೇವಲ ಎಣ್ಣೆ ಅಷ್ಟೇ ಅಲ್ಲ.
0: ನೀವು ಹೇಳಿದಂಗೆ ಶೇಂಗಾನ ಬರೀ ಎಣ್ಣೆಗಷ್ಟು ಉಪಯೋಗಿಸಲ್ಲ, ಅದರಿಂದ ಬರ್ತಕ್ಕಂಥ ಹಿಂಡಿ ಏನಿದೆ ಆ ಹಿಂಡಿನ ಗೊಬ್ಬರವಾಗಿ ಬಳಕೆ ಮಾಡ್ತಾರೆ.
1: ಚಟ್ನಿಯಾಗಿ ಉಪಯೋಗಿಸ್ತಾರೆ.
0: ಅದನ್ನು ಹೇಳಕ್ಕೆ
1: ತೆಂಗಿನಕಾಯಿ ಚಟ್ನಿ ಹೆಂಗೆ
0: ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಹೋಟೆಲ್ಗಳಲ್ಲಿ ಈ ತೆಂಗಿನಕಾಯಿ ಹಿಂಡಿ ಏನು ಉಳಿಯುತ್ತೆ ಆ ಹಿಂಡಿನ ಚಟ್ನಿಯಾಗಿ ದೋಸೆಗೆ ಇಡ್ಲಿಗೂ ಸಹ ಬಳಸ್ತಾರೆ.
1: ಅದೇ ಥರ ಈಗ ಈ ಶೇಂಗಾ ಉಳಿದಿದ್ದ ತ್ಯಾಜ್ಯವನ್ನು ಕೂಡ ಈ ಫೀಡ್ಸ್ ಆಗಿ ಈಗ ಪೌಡರ್ ಆಗಿ ಈಗ ಪ್ರಾಣಿಗಳಿಗೆ
0: ಸಾಮಾನ್ಯವಾಗಿ ನಮ್ಮ
1: ಬಿಸ್ಕೆಟ್ ಉತ್ಪಾದನೆಯಲ್ಲಿ ಮಾಡ್ತಾರೆ.
0: ಸೊ ಅದೇ ರೀತಿ ನಮ್ಮ ಬೆಳೆಗಳಿಗೆ ಏನು ಭೂಸ ಅಥವಾ ಹಿಂಡಿ ಅಂತ ಹೇಳ್ತೀವಿ ಅದರಲ್ಲೂ ಸಹ ಇದನ್ನ ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಸೊ ಈ ರೀತಿ ಎಣ್ಣೆ ಅಲ್ಲದೆ ಅನೇಕ ಉದ್ದೇಶಗಳಿಗೆ ಈ ಶೇಂಗಾ ಬಳಸ್ತಾರೆ.
1: ಶೇಂಗಾ ಬೆಳೆ ತುಂಬಾ ಪ್ರಮುಖವಾದ ಬೆಳೆ, ವಾಣಿಜ್ಯ ಬೆಳೆ. ಸಾಕಷ್ಟು ನಮ್ಮ ರಾಜ್ಯದಲ್ಲಿ ಇದು ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಾರೆ, ಅದು ರಾಜ್ಯದಾದ್ಯಂತ ಬೆಳೀತಾರೆ. ಮಲೆನಾಡಲ್ಲಿ ಬೆಳೀತಾರೆ, ಕರಾವಳಿಯಲ್ಲಿ ಬೆಳೀತಾರೆ, ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ. ಕಾಳು ಬೆಳೆಗೆ ಸಾಕಷ್ಟು ಪ್ರದೇಶ ಇದೆ ಈ ಒಂದು ಶೇಂಗಾ ಬೆಳೆಗೆ.
0: ಶೇಂಗಾ ಬೆಳೆಗೆ ಎಸ್ಪೆಷಲಿ ನಮ್ಮ ಈ ತುಮಕೂರು ಜಿಲ್ಲೆಯಲ್ಲಿ ಪಾವಗಡ ಅಂತ ಏನು ಬರುತ್ತೆ ಆ ಭಾಗದಲ್ಲಿ ಆಲ್ಮೋಸ್ಟ್ ಶೇಂಗಾನ ಹೆಚ್ಚಾಗಿ ಬೆಳೀತಾರೆ. ಅಂದ್ರೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಶೇಂಗಾನ ಹೆಚ್ಚಾಗಿ
1: ಇದು ಪ್ರಮುಖ ವಾಣಿಜ್ಯ ಬೆಳೆ.
0: ಪ್ರಮುಖ ಎಣ್ಣೆ ಕಾಳು ಬೆಳೆ,
1: ಎಣ್ಣೆ ಕಾಳು ಬೆಳೆ,
0: ಎಣ್ಣೆ ಕಾಳು.
1: ಸಾಕಷ್ಟು ಎಣ್ಣೆಗೂ ಬೇಡಿಕೆ ಇದೆ, ಅದೇ ತರ ಇದು ಧಾನ್ಯವಾಗಿ ಉಪಯೋಗಿಸ್ತಾರೆ.
0: ಹೌದೌದು ಸರ್.
1: ಹೌದಲ್ಲ, ಈಗ ಸಾಕಷ್ಟು ಖಾದ್ಯದಲ್ಲಿ ಇದು ಪ್ರಮುಖ ಪಾತ್ರ ವಹಿಸ್ತದೆ.
0: ಹೌದೌದು.
1: ಆಯ್ತು, ಈಗ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೇ, ಇದರ ಈ ಒಂದು ಶೇಂಗಾ ಬೆಳೆಯ ಬೇಸಾಯ ಕ್ರಮವನ್ನ ಹೇಳಿ, ಯಾವಾಗ ಇದು ಸೂಕ್ತ ಕಾಲದಲ್ಲಿ ಇದು ಬೇಸಾಯ ಮಾಡಬೇಕಾಗುತ್ತೆ?
0: ಸೊ ಸಾಮಾನ್ಯವಾಗಿ ಅದನ್ನು ಹೇಳೋಕ್ಕಿಂತ ಮುಂಚೆ ಶೇಂಗಾ ಬೆಳೆಯಲ್ಲಿ ಮುಖ್ಯವಾದ ತಳಿಗಳ ಬಗ್ಗೆ ನಾವು ಮಾಹಿತಿ ತಿಳ್ಕೊಳ್ಳೋಣ. ಸೊ ನಮ್ಮ ಕೃಷಿ ವಿಜ್ಞಾನ ಬೆಂಗಳೂರಿನವರು ಅನೇಕ ಶೇಂಗಾ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇತ್ತೀಚೆಗೆ GKVK 5 ಮತ್ತು GKVK 7 ಎಂಬ ಹೊಸ ತಳಿಯನ್ನು ಅಭಿವೃದ್ಧಿ ಮಾಡಿ ಬಿಟ್ಟಿದ್ದಾರೆ. ಈ ತಳಿ ಬಂದು ಮುಂಗಾರು ಅಥವಾ ಬೇಸಿಗೆ ಸೂಕ್ತವಾದ ತಳಿ. ಇದು ವಲಯ 4 ಮತ್ತು 5 ಇದು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಸೊ 110-120 ದಿನಗಳ ಇದರ ಕಾಲಾವಧಿ. ಸೊ ನೀರಾವರಿಯಲ್ಲಿ ಆದರೆ 11-12 ಕ್ವಿಂಟಾಲ್ ಒಂದು ಎಕರೆಗೆ ನಾವು ಇಳುವರಿನ ಪಡಿಬೋದು. ಇನ್ನು ಕುಷ್ಕಿ ಜಮೀನಲ್ಲಾದರೆ 8-10 ಕ್ವಿಂಟಾಲ್ ಒಂದು ಎಕರೆಗೆ ಪಡಿಬೋದು. ಸೊ ಈ GKVK 5 ಮತ್ತು 7 ವಿಶಿಷ್ಟ ಗುಣಗಳೇನಪ್ಪ ಅಂದರೆ, ಬೆಳೆಯ ಕಟಾವಿನ ಹಂತವರೆಗೂ ಎಲೆಗಳು ಹಸಿರಾಗಿರ್ತವೆ. ತಡವಾದ ಎಲೆ ಚುಕ್ಕಿ ರೋಗಕ್ಕೆ ಇದು ಮಧ್ಯಮ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಇನ್ನು ಗಿಡ ಯಾವಾಗಲೂ ಗಾಢ ಹಸಿರು ಬಣ್ಣದಿಂದ ಕೂಡಿರ್ತದೆ. ಇನ್ನು 2ನೇ ತಳಿಯಾಗಿ KCG 6 ಅಂತ ಹೇಳಿಬಿಟ್ಟು ಇದನ್ನು ಚಿಂತಾಮಣಿ 6 ಅಂತಲೂ ಕರೀತಾರೆ. ಸೊ ಇದು ಮುಂಗಾರಿಗೆ ಮತ್ತು ಬೇಸಿಗೆಗೆ ಇದು ಸೂಕ್ತವಾದ ಬೆಳೆ. ಸೊ ಅದೇ ರೀತಿ KCG 2 ಸಹ ನಮ್ಮ ಕೃಷಿ ವಿಜ್ಞಾನ ಬೆಂಗಳೂರಿನಿಂದ ಬಿಡುಗಡೆ ಮಾಡಿದ್ದಾರೆ. ಇದು 110-115 ದಿವಸದಲ್ಲಿ ಇದು ಕಟಾವಿಗೆ ಬರ್ತದೆ. ಇದು 10-12 ಕ್ವಿಂಟಾಲ್ ಒಂದು ಎಕರೆಗೆ ಇಳುವರಿ ಪಡ್ಕೋಬೋದು. ಇದು ಅಲ್ಪಾವಧಿ ತಳಿ ಮತ್ತು ಅಧಿಕ ಎಣ್ಣೆ ಅಂಶ ಕೊಡ್ತಕ್ಕಂಥ ತಳಿ. ಇನ್ನು ಇತ್ತೀಚೆಗೆ ಈ GPBD 4 ಅಂತೇಳಿ ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದು 105-110 ದಿವಸಗಳಿಗೆ ಇದು ಕಟಾವಿಗೆ ಬರುತ್ತೆ. 6-8 ಕ್ವಿಂಟಾಲು ಒಂದು ಎಕರೆಗೆ ಇಳುವರಿನ ಪಡ್ಕೋಬೋದು. ಇದರ ವಿಶಿಷ್ಟಗಳೇನಪ್ಪ ಅಂದರೆ, ಸಾಮಾನ್ಯವಾಗಿ ನೆಲಗಡಲೆಯಲ್ಲಿ ಈ ತುಕ್ಕು ರೋಗ ಮತ್ತು ಎಲೆಚುಕ್ಕ ರೋಗ ಹೆಚ್ಚು ಸಮಸ್ಯೆ ಇದೆ. ಈ 2 ರೋಗಗಳಿಗೂ ಇದು ನಿರೋಧ ಶಕ್ತಿಯನ್ನು ಹೊಂದಿದೆ. ಅದೇ ರೀತಿ ICGV 9-1114 ಅಂತ ಬರುತ್ತೆ. ಇದು ಮುಂಗಾರು ಮತ್ತು ಬೇಸಿಗೆಗೆ ಸೂಕ್ತವಾದ ತಳಿ. 95-100 ದಿನಕ್ಕೆ ಕಟಾವು ಬರುತ್ತೆ. 8-10 ಕ್ವಿಂಟಾಲು ಇಳುವರಿ ಕೊಡ್ತದೆ ಮತ್ತು ಇದು ಅಲ್ಪಾವಧಿ ತಳಿ. ಇನ್ನು ಇದು TMV 2 ಅಂತ ಬರುತ್ತೆ. ಇದು 100-120 ದಿವಸಗಳಿಗೆ ಕಟಾವಾಗಿ ಬರ್ತದೆ. 8-10 ಕ್ವಿಂಟಾಲು ಇಳುವರಿ ಬರ್ತದೆ. ಸೊ ಇದು ಈ ಕಾಯಿ ಚೆನ್ನಾಗಿ ಬರ್ತದೆ ಮತ್ತು ಬೀಜ ದಪ್ಪವಾಗಿ ಆಕರ್ಷಕವಾಗಿರ್ತದೆ. ಇನ್ನು JL 24 ಅಂತೇಳಿ ಇನ್ನೊಂದು ತಳಿ ಇದೆ. ಇದು ಮುಂಗಾರಿಗೆ ಹೆಚ್ಚು ಸೂಕ್ತ. 95-100 ದಿವಸ ಕಟಾವಾಗಿ ಬರ್ತದೆ. ಅದೇ ರೀತಿ K134 ಅಂತೇಳಿ ಇನ್ನೊಂದು ತಳಿ ಇದೆ. ಇದು 95-105 ದಿವಸ ಕಟಾವಿಗೆ ಬರ್ತದೆ. ಇನ್ನು ಸಾಮಾನ್ಯವಾಗಿ ಪ್ರತಿ ಎಕರೆಗೆ 40-45 ಕೆಜಿ ಬಿತ್ತನೆ ಬೀಜ ಬೇಕಾಗ್ತದೆ. ಬಟ್ JL 24 ಇದು ಬೀಜ ದಪ್ಪ ಇರೋದ್ರಿಂದ 1 ಎಕರೆಗೆ 60 ಕೆಜಿ ಬಿತ್ತನೆ ಬೀಜ ಬೇಕಾಗ್ತದೆ. ಸೊ ಬಿತ್ತನೆ ಬೀಜಕ್ಕೆ ಸಾಮಾನ್ಯವಾಗಿ ನಾವು ಬೀಜೋಪಚಾರ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ನಮ್ಮಲ್ಲಿ ರೈಸೋಬಿಯಂ ಮತ್ತು ಅಜಿಟೋಬ್ಯಾಕ್ಟರ್ ಅಂತೇಳಿ ಇವು ಜೈವಿಕ ಗೊಬ್ಬರಗಳು ಸಿಗ್ತವೆ. ಸೊ 150 ಗ್ರಾಮ್ 1 ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಬೇಕು. ಅದೇ ರೀತಿ ರಂಜಕ ಕರಗಿಸುವ ಸೂಕ್ಷ್ಮಾಣು ಜೀವಿ ಬರುತ್ತೆ, PSB ಅಂತ ಹೇಳ್ಬಿಟ್ಟು. ಸೊ 400 ಗ್ರಾಮ್ 1 ಕೆಜಿ ಬಿತ್ತನೆ ಬೀಜಕ್ಕೆ ಬೀಜೋಪಚಾರ ಮಾಡಬೇಕು. ಸೊ ಈ ರೀತಿ ಬಿತ್ತನೆ ಬೀಜೋಪಚಾರ ಮಾಡೋದ್ರಿಂದ ಅನೇಕ ರೋಗಗಳಿಗೆ ಅವು ನಿರೋಧಕ ಶಕ್ತಿಯನ್ನು ಹೊಂದ್ತವೆ. ಸೊ ನೆಲಗಡಲೆ ಮುಖ್ಯವಾಗಿ

0: ಗೊಂಡೆ ಹುಳುವಿನ ಸಮಸ್ಯೆ ಹೆಚ್ಚಾಗಿ ಕಾಡುತ್ತೆ, ಅದೇ ರೀತಿ ಗೆದ್ದಲು ಹುಳುವಿನ ಸಮಸ್ಯೆ ಹೆಚ್ಚಾಗಿರುತ್ತೆ. ಸೊ ಇವುಗಳನ್ನು ಹತೋಟಿ ಮಾಡೋದಕ್ಕೆ 1 ಕೆಜಿ ಬೀಜಕ್ಕೆ 15 ಮಿಲಿ ಕ್ಲೋರೋಫೈರಿಫಾಸ್ 20 EC ಅಥವಾ ಇಮಿಡಾಕ್ಲೋಪ್ರಿಡ್ 17.8 SL 3 ml 1 ಕೆಜಿ ಬೀಜೋಪಚಾರ ಮಾಡಿದ್ರೆ ನಾವು ಈ ಗೊಂಡೆ ಹುಳು ಮತ್ತು ಗೆದ್ದಲುವಿನ ಹಾವಳಿ ಕಮ್ಮಿ ಮಾಡ್ಕೋಬಹುದು. ನಿನ್ನ ರೋಗಗಳು ಬರೋದ್ರಾದ್ರೆ ಈ ಜೈವಿಕ ಶಿಲೀಂದ್ರನಾಶಕ ಟ್ರೈಕೋಡರ್ಮಾನ್ ಸಿಗುತ್ತೆ. ಆ ಟ್ರೈಕೋಡರ್ಮಾನ 2 ಕೆಜಿ ಟ್ರೈಕೋಡರ್ಮಾನ 1 ಟನ್ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಅವಳನ್ನ ಭೂಮಿಗೆ ಹಾಕೋದ್ರಿಂದ ಈ ಭೂಮಿಯಲ್ಲಿ ಹರಡ್ತಕ್ಕಂಥ ರೋಗಗಳನ್ನು ನಾವು ತಡೆಯಬಹುದು.
1: ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೇ, ಈಗ ನೆಲಗಳಲ್ಲಿ ಬಿತ್ತನೆ ಮಾಡ್ಬೇಕಂತಾರೆ, ಈಗ ಭೂಮಿ ಆಯ್ಕೆ ಮತ್ತು ಅದನ್ನು ಹದಗೊಳಿಸ್ಬೇಕು, ಈ ಎಲ್ಲ ಕ್ರಮದ ಬಗ್ಗೆನೂ ಯಾವ್ಯಾವ ತಾಂತ್ರಿಕತೆ ಅಳವಡಿಸ್ಕೊಳ್ಬೇಕಾಗುತ್ತೆ, ಇದ್ರ ಬಗ್ಗೆನೂ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡಿ.
0: ಸರ್, ನೆಲಗಡಲೆ ಬೆಳೀತಕ್ಕಂಥ ಭೂಮಿ ಸಾಮಾನ್ಯವಾಗಿ ಸಮತಟ್ಟವಾಗಿರಬೇಕು, ಮತ್ತೆ ಆ ಭೂಮಿಯಲ್ಲಿ ನೀರು ಬಸಿಯುವಂತಿರಬೇಕು.
1: ಇದು ನೀವು ಎಲ್ಲ ಪ್ರದೇಶದ್ದು ಎಲ್ಲ ಏನು ನಿಮ್ದು ಜೋನ್ ವೈಸ್ ಹೇಳಿ, ಯಾವ್ಯಾವ ಪ್ರದೇಶ ಪ್ರತಿಯೊಂದು ಸಮಗ್ರ ಕರ್ನಾಟಕದ ಬಗ್ಗೆ ಹೇಳಬೇಕು.
0: ಸಾಮಾನ್ಯವಾಗಿ ಇದು ಮೈದಾನ ಪ್ರದೇಶಗಳಲ್ಲಿ ಈ ಸಮಸ್ಯೆ ಕಾಣಲ್ಲ, ಬಟ್ ಬೇರೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಇಂಥ ಕಡೆ ನಮಗೆ ಸಮತಟ್ಟದ ಭೂಮಿ ಇರಲ್ಲ. ಸೊ ಅಂಥ ಪ್ರದೇಶಗಳಲ್ಲಿ ನಾವು ಸಮತಟ್ಟವಾದ ಭೂಮಿಯನ್ನು ನಾವು ಆಯ್ಕೆ ಮಾಡಬೇಕು. ಇದರಲ್ಲಿ ಮುಖ್ಯವಾಗಿ ನೀರು ನಿಲ್ಲಬಾರ್ದು, ಸೊ ನೀರು ಬಸಿದು ಹೋಗ್ತಕ್ಕಂಥ ಜಮೀನನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ. ಸೂರ್ಯಕಾಂತಿಗೆ ಮರಳು ಮಿಶ್ರಿತ ಗೋಲ್ಡ್ ಮಣ್ಣಾದರೆ ತುಂಬ ಸೂಕ್ತವಾಗಿರ್ತದೆ. ಸಾಮಾನ್ಯವಾಗಿ ನಾವು ಮೊಟ್ಟ ಮೊದಲಿಗೆ 1-2 ಸಲ ಭೂಮಿಯನ್ನು ನೇಗಿಲಿಂದ ಉಳುಮೆ ಮಾಡಬೇಕು. ಸೊ ತದನಂತರ ನಾವು 2-3 ಬಾರಿ ಕುಂಟೆ ಅಥವಾ ಹಲ್ವೆ ಹಾಯಿಸಿ ಭೂಮಿಯನ್ನು ಹದ ಮಾಡಿ ಬಿತ್ತನೆ ಮಾಡಿದ್ರೆ ನೆಲಗಡಲೆಯಿಂದ ಒಳ್ಳೆ ಇಳುವರಿ ಪಡ್ಕೋಬಹುದು.
1: ಇನ್ನೊಂದು, ಎಲ್ಲ ಬೆಳೆಗೆ ತಕ್ಕ ಹಾಗೆ ಈ ಶೇಂಗಾ ಬೆಳೆಗೂ ಕೂಡ ಗೊಬ್ಬರ ಬೇಕಾಗ್ತದೆ. ಯಾವ್ಯಾವ ಥರದ ಗೊಬ್ಬರ ಮತ್ತೆ ಯಾವ ತರ ಪೋಷಕಾಂಶಗಳು ಇರಬೇಕಾಗುತ್ತೆ, ಅದ್ರ ಬಗ್ಗೆ ಹೇಳಿ ಡಾಕ್ಟರ್.
0: ಸಾಮಾನ್ಯವಾಗಿ ಬಿತ್ತನೆಗೆ 2-3 ವಾರಗಳ ಮೊದಲೇ ನಾವು ಭೂಮಿಗೆ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅನ್ನು ಹಾಕಬೇಕು. ಸೊ ಈ ಕೊಟ್ಟಿಗೆ ಗೊಬ್ಬರ ಮತ್ತು ಕಾಂಪೋಸ್ಟ್ ಅನ್ನ 4 ಟನ್ ಎಕರೆಗೆ ಹಾಕಬೇಕಾಗ್ತದೆ. ಸೊ ಮುಖ್ಯವಾದ ಪೋಷಕಾಂಶಗಳು ಸಾಮಾನ್ಯವಾಗಿ ಬೇಕಾಗೋದು ಸಾರಜನಕ, ರಂಜಕ ಮತ್ತು ಪೊಟ್ಯಾಶು. ಸೊ ನೀರಾವರಿ ಬೆಳೆಯಲಾದರೆ ನೆಲಗಡಲೆಗೆ 10 ಕೆಜಿ ಸಾರಜನಕ ಬೇಕಾಗತ್ತೆ, 30 ಕೆಜಿ ರಂಜಕ ಬೇಕಾಗತ್ತೆ, 15 ಕೆಜಿ ಪೊಟ್ಯಾಶ್ ಬೇಕಾಗ್ತದೆ. ಇನ್ನು ಕುಷ್ಕಿ ಬೆಳೆಯಲಾದರೆ ಸಾರಜನಕಾಂಶ 10 ಕೆಜಿ ಬೇಕಾಗತ್ತೆ, ರಂಜಕ 20 ಕೆಜಿ ಬೇಕಾಗತ್ತೆ, ಪೊಟ್ಯಾಶ್ 10 ಕೆಜಿ ಬೇಕಾಗತ್ತೆ. ಸೊ ಈ ಮುಖ್ಯವಾದ ಪೋಷಕಾಂಶಗಳ ಜೊತೆಗೆ ನೆಲಗಡಲೆಗೆ ಲಘು ಪೋಷಕಾಂಶಗಳ ಅವಶ್ಯಕತೆನೂ ಇರ್ತದೆ. ಸೊ ಇದರಲ್ಲಿ ನೆಲಗಡಲೆಗೆ ಬೇಕಾಗಿರ್ತಕ್ಕಂಥ ಲಘು ಪೋಷಕಾಂಶಗಳು ಸತುವಿನ ಸಲ್ಫೇಟ್ ಅಂತ ಹೇಳಿಬಿಟ್ಟು ಇದು 1 ಎಕರೆಗೆ 4 ಕೆಜಿ ಬೇಕಾಗ್ತದೆ. ಇನ್ನು ಸಾಮಾನ್ಯವಾಗಿ ಬೇರೆ ಲಘು ಪೋಷಕಾಂಶ ತಗೊಂಡ್ರೆ ಬೋರಾಕ್ಸ್ ಅಂತ ಬರುತ್ತೆ, ಬೋರಾಕ್ಸ್ ಸಹ 4 ಕೆಜಿ 1 ಎಕರೆಗೆ ಬೇಕಾಗತ್ತೆ. ಇದ್ರ ಜೊತೆಗೆ ಜಿಪ್ಸಮ್, ಜಿಪ್ಸಮ್ ಉಪ್ಪು ಅಂತೇಳಿ ರೈತರು ಕರೀತಾರೆ, ಆ ಜಿಪ್ಸಮ್ ಆದರೆ 200 ಕೆಜಿ 1 ಎಕರೆಗೆ ಬೇಕಾಗ್ತದೆ. ಮತ್ತೆ ಭೂಮಿಯನ್ನು ನೋಡಿದಾಗ ಸಾಮಾನ್ಯವಾಗಿ ಆ ಮಣ್ಣೇನಾದರೂ ಹುಳಿ ಮಣ್ಣಾಗಿದ್ದರೆ, ಅಂದರೆ ರಸಸಾರ 6ಕ್ಕಿಂತ ಕಡಿಮೆ ಇದ್ದರೆ, ಆ ರಸಸಾರನ ಹೆಚ್ಚಿಸೋದಕ್ಕೆ ನಾವು ಭೂಮಿಗೆ ಸುಣ್ಣವನ್ನು ಹಾಕಬೇಕಾಗತ್ತೆ. ಸಾಮಾನ್ಯವಾಗಿ ನಾವು 1 ಎಕರೆಗೆ 400 ಕೆಜಿ ಸುಣ್ಣವನ್ನು ಭೂಮಿಗೆ ಸೇರಿಸಬೇಕಾಗತ್ತೆ. ಸೊ ಸಾಮಾನ್ಯವಾಗಿ ಬಿತ್ತನೆಗೆ ಮುಂಚೆ ಅಥವಾ 1 ತಿಂಗಳ ನಂತರ 500 ಕೆಜಿ ಜಿಪ್ಸಮ್ಮನ್ನು 1 ಹೆಕ್ಟೇರ್ಗೆ ಭೂಮಿಗೆ ಸೇರಿಸಬೇಕಾಗತ್ತೆ. ಇನ್ನು ಹರಳಿನ ರೂಪದ ರಸಗೊಬ್ಬರಗಳನ್ನು ಸಂಯುಕ್ತ ಕೂರಿಗೆ ಮುಖಾಂತರ ನಾವು ಹಾಕಬೇಕಾಗತ್ತೆ. ಸಾಮಾನ್ಯವಾಗಿ ನಾವು ಅಂತರಕ್ಕೆ ಬಂದರೆ 12 ಅಂಗುಲಗಳ ಸಾಲುಗಳನ್ನು ಮಾಡಬೇಕಾಗತ್ತೆ. 4 ಅಂಗುಲ 1 ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಂತರವನ್ನು ಕೊಡಬೇಕಾಗತ್ತೆ. ಮತ್ತು ಬಿತ್ತನೆ ಆಳ ತುಂಬ ಆಳಕ್ಕೆ ಮಾಡಬಾರ್ದು, 1-2 ಅಂಗುಲ ಆಳದಲ್ಲಿ ನಾವು ಬಿತ್ತನೆ ಮಾಡಿದ್ದಾದರೆ ಒಳ್ಳೆ ಮೊಳಕೆಗಳು ಸಹ ಬರ್ತವೆ.
1: ಆಳ ಮಾಡಿದ್ರೆ ಮೊಳಕೆ ಬರೋದು ಕಡಿಮೆ ಆಗುತ್ತೆ,
0: ತೀರಾ ಆಳಕ್ಕೆ ಹಾಕಿದ್ರೆ ಮೊಳಕೆ ಪ್ರಮಾಣ ಕಮ್ಮಿ ಆಗುತ್ತೆ. 2 ಅಂಗುಲ ಆಳದಲ್ಲಿ ಹಾಕಿದ್ರೆ ಚೆನ್ನಾಗಿ
1: ಬಂದ್ಬಿಡ್ತದೆ,
0: ಮೊಳಕೆ ಬರ್ತದೆ.
1: ಇದಕ್ಕೆ ನೆಲಗಡಲೆ ಬೆಳೆಯಲು ಕೂಡ ಕಳೆ ಒಂದು ನಿಯಂತ್ರಿಸೋದು ಕೂಡ ಸೂಕ್ತ ಆಗಿದೆ ಅಂತಾರಲ್ಲ, ಏನು ಯಾವ ತರ ಕಳೆ ನಿಯಂತ್ರಣ ಮಾಡಬೇಕು ಅಲ್ಲಿ?
0: ಸರ್, ಸಾಮಾನ್ಯವಾಗಿ ನೆಲಗಡಲೆ ಬೆಳೆಯಲ್ಲಿ ಕಳೆಗಳ ನಿಯಂತ್ರಣ ತುಂಬ ಮುಖ್ಯವಾಗ್ತದೆ. ಸೊ ಬಿತ್ತನೆ ದಿವಸ ಅಥವಾ ಮಾರನೇ ದಿವಸ ನಾವು ಉದಯಪೂರ್ವ ಕಳೆನಾಶಕಗಳನ್ನ ಸಿಂಪರಣೆ ಮಾಡಬೇಕಾಗತ್ತೆ. ಸೊ ಮುಖ್ಯವಾಗಿ 2 ಕಳೆನಾಶಕಗಳು ನೆಲಗಡಲೆಯಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಮೊದಲನೇ ಬಂದು ಮೆಥಲಾಕ್ಲೋರ್ ಅಂತೇಳಿ, ಮೆಥಲಾಕ್ಲೋರ್ 50 EC 800 ಮಿಲಿ 300 ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಭೂಮಿಗೆ ಸಿಂಪರಣೆಯನ್ನು ಮಾಡಬೇಕಾಗತ್ತೆ, ಅಥವಾ ಫ್ಲೂಕ್ಲೋರಾಲಿನ್ ಅಂತ ಬರುತ್ತೆ. ಇದಾದರೆ 800 ಮಿಲಿ 300 ಲೀಟರ್ ನೀರಿನಲ್ಲೂ ಸಹ ಇದನ್ನು ಬೆರೆಸಿ ಸಿಂಪಡಿಸ್ಬೋದು. ಇನ್ನು ಕಳೆನಾಶಕಗಳ ಸಿಂಪರಣೆ ನಂತರ ಭೂಮಿಯನ್ನು ನಾವು ತುಳಿಬಾರ್ದು. ಸೊ ಕಳೆನಾಶಕಗಳನ್ನು ಹೊಡ್ಕೊಂಡು ಹಿಂದಕ್ಕೆ ಬರಬೇಕಾಗತ್ತೆ. ಸೊ ಯಾವುದೇ ಕಾರಣಕ್ಕೂ ನಾವು ಕಳೆನಾಶಕ ಹೊಡೆದಿದ್ದ ಜಾಗದಲ್ಲಿ ಕಾಲಿಂದ ತುಳಿಬಾರ್ದು. ಸಿಂಪರಣೆ ಸಮಯದಲ್ಲಿ ಸಾಮಾನ್ಯವಾಗಿ ನಾವು ಭೂಮಿಯಲ್ಲಿ ನಾವು ಸಾಕಷ್ಟು ತೇವಾಂಶವನ್ನು ಕಾಪಾಡಬೇಕಾಗತ್ತೆ. ಅದೇ ರೀತಿ ಹೆಂಟೆಗಳೇನಾದರೂ ಇದ್ದರೆ ಈ ಕಳೆನಾಶಕ ಹೆಚ್ಚು ಪರಿಣಾಮಕಾರಿಯಾಗಿಲ್ಲ. ಸೊ ಹೆಂಟೆಗಳಿರದಂತೆ ನಾವು ಎಚ್ಚರವನ್ನು ವಹಿಸಬೇಕಾಗ್ತದೆ.

0: ಹದಿನೈದರಿಂದ ಇಪ್ಪತ್ತು ದಿನಗಳ ನಂತರ ಈ ಪೋಸ್ಟ್ ಎಮರ್ಜೆಂಟ್ ಹರ್ಬಿಸೈಡ್ಸ್ ಅಂತ ಹೇಳಿ, ಅಂದ್ರೆ ಉದಯೋತ್ತರ ಕಳನಾಶಕಗಳು ಅಂತ ಹೇಳ್ತೀವಿ, ಆ ಉದಯೋತ್ತರ ಕಳನಾಶಕಗಳನ್ನ ಕೊಡಬಹುದು. ಸಾಮಾನ್ಯವಾಗಿ ಕಲೆಗಳು ಎರಡರಿಂದ ಮೂರು ಎಲೆ ಹಂತದಲ್ಲಿ ಇರಬೇಕಾದ್ರೆ ಈ ಉದಯೋತ್ತರ ಕಳನಾಶಕಗಳನ್ನ ಸಿಂಪರಣೆ ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ ಎರಡು ಉದಯೋತ್ತರ ಕಳನಾಶಕಗಳಿದ್ದಾವೆ, ಕ್ವಿಸಲಾಫಾಸ್ ಪಿ ಎಥೈಲ್ ಅಂತ ಹೇಳ್ಬಿಟ್ಟು ಅಥವಾ ಇಮಾಜಿಟಿಪಿರ್ 10 SL ಅಂತ ಹೇಳ್ಬಿಟ್ಟು, ಇವು 200 ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಸಿಂಪರಣೆ ಮಾಡಿದ್ರೆ ಸಾಮಾನ್ಯವಾಗಿ ಈ ಕಳೆಗಳನ್ನು ಹತೋಟಿ ಮಾಡಬಹುದು. ಸೊ ತದನಂತರ ನಾವು 45 ದಿನಗಳ ಅಂತರದಲ್ಲಿ ಒಂದು ಸಲ ಕೈಕಳೆ ಮಾಡಿದ್ದಾದ್ರೆ ಈ ಕಳೆಗಳಿಂದ ಮುಕ್ತಿ ಪಡಿಬಹುದು.
1: ಈ ನೆಲಗಡಲೆಯಲ್ಲಿ ಮಧ್ಯಂತರ ಅಥವಾ ಅಂತರ ಬೇಸಾಯ ಕ್ರಮವನ್ನು ಅನುಸರಿಸಬೇಕಾಗತ್ತಲ್ಲ, ಈ ಯಾವ್ಯಾವ ತರದ ಅಂತರ ಬೇಸಾಯ ಕ್ರಮಗಳಿರುತ್ತೆ ಡಾಕ್ಟರ್?
0: ಸಾಮಾನ್ಯವಾಗಿ ರೈತರು ನೆಲಗಡಲೆಯಲ್ಲಿ ಮೂರು ಮಧ್ಯಂತರ ಬೇಸಾಯಗಳನ್ನು ಮಾಡ್ತಾರೆ. ಸೊ ಮೊದಲನೇ ಮಧ್ಯಂತರ ಬೇಸಾಯ 15 ದಿನಗಳ ನಂತರ, ಎರಡನೇ ಮಧ್ಯಂತರ ಬೇಸಾಯ 30 ದಿನಗಳ ನಂತರ, ಮೂರನೇ ಮಧ್ಯಂತರ ಬೇಸಾಯ 45 ದಿನಗಳ ನಂತರ ಮಾಡ್ತಾರೆ. ಈ ಮಧ್ಯಂತರ ಬೇಸಾಯವನ್ನು ಸಾಮಾನ್ಯವಾಗಿ ಕುಂಟೆನ ಹೊಡಿಸಿ, ಅಂದರೆ ಸಾಲುಗಳ ಮಧ್ಯೆ ಕುಂಟೆನ ಹಾರಿಸಿ ಹೊಡಿತಾರೆ. ಈ ರೀತಿ ಮಾಡೋದ್ರಿಂದ ಕಳೆಗಳು ಹೋಗ್ತವೆ, ಅದೇ ರೀತಿ ಗಿಡದ ಬುಡಕ್ಕೆ ಮಣ್ಣನ್ನು ಏರಿದಂತಾಗ್ತದೆ. ಈ ರೀತಿ ನಾವು ಕುಂಟೆನ ಹೊಡೆದು ಬಿಟ್ಟು ನಾವು ಅಂತರ ಬೇಸಾಯವನ್ನು ಮಾಡಬಹುದು.
1: ಇನ್ನೊಂದು ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೇ, ಈಗ ನೆಲಗಡಲೆ ಬೇಸಾಯಕ್ಕೆ ಯಾವ್ದಾದ್ರು ಸೂಕ್ತ ಕಾಲ ಅಂತ ಆವಾಗ ಹೇಳಿದ್ರಿ, ಈಗ ನಮ್ಮದ ಕರ್ನಾಟಕ ರಾಜ್ಯದಲ್ಲಿ ಪ್ರದೇಶಕ್ಕೆ ಅನುಗುಣವಾಗಿಯೂ ಕೂಡ ಇದು ಮಾಡ್ಬೋದಾ? ಯಾಕಂದರೆ ಈಗ ನೋಡಿ, ಮಲೆನಾಡಲ್ಲಿ ಬೇರೆ ಥರ ವಾತಾವರಣ ಇರುತ್ತೆ, ಕರಾವಳಿಯಲ್ಲಿ ಬೇರೆ ಇರ್ತದೆ, ಉತ್ತರ ಕರ್ನಾಟಕ ಬೇರೆ ಇರ್ತದೆ, ಮತ್ತು ದಕ್ಷಿಣ ಕರ್ನಾಟಕ. ಆವಾಗ ನಾವು ಒಂದೇ ವಾತಾವರಣಕ್ಕೆ ತಕ್ಕಾಗ ನಾವು ಬೆಳೆ ಬೆಳೆಯಕ್ಕೆ ಬರಲ್ಲ, ಸ್ವಲ್ಪ ನಾವು ಬದಲಾವಣೆ ಮಾಡ್ಕೊಳ್ಬೋದಾ?
0: ಸರ್, ಸಾಮಾನ್ಯವಾಗಿ ನಾನು ಈಗಾಗಲೇ ಹೇಳ್ದಂಗೆ ಇಲ್ಲಿ ಹವಾಗುಣಕ್ಕೆ ಒಂದು ಜಾಗದಿಂದ ಇನ್ನೊಂದು ಜನಕ್ಕೆ ಹವಾಮಾನದಲ್ಲಿ ವ್ಯತ್ಯಾಸಗಳಿರ್ತವೆ. ಅದೇ ರೀತಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಭೂಮಿಯಲ್ಲೂ ಸಹ ವ್ಯತ್ಯಾಸ
1: ಬದಲಾವಣೆ ಇರುತ್ತೆ.
0: ಹವಾಮಾನದ ಅನುಗುಣವಾಗಿ ಅಥವಾ ಭೂಮಿಯ ಅನುಗುಣವಾಗಿ ನೆಲಗಡಲೆ ಇಳುವರಿ
1: ಬೇಸಾಯ
0: ಮಾಡಬಹುದು. ಸೊ ಅದರಲ್ಲಿ ಮುಖ್ಯವಾಗಿ ಇದರಲ್ಲಿ ಬೆಳೀತಕ್ಕಂತ ಕಾಲ ಮುಖ್ಯ. ಸಾಮಾನ್ಯವಾಗಿ ನೆಲಗಡಲೆನ ಎರಡು ಕಾಲದಲ್ಲಿ ಬೆಳಿಬಹುದು, ಒಂದು ಮುಂಗಾರಿನಲ್ಲಿ, ಇನ್ನೊಂದು ಬೇಸಿಗೆಯಲ್ಲಿ. ಸೊ ಕರೆಕ್ಟ್ ಅಲ್ಲಿ ಮುಂಗಾರಾದ್ರೆ ಜೂನ್ ಜುಲೈ ತಿಂಗಳಲ್ಲಿ ಬೆಳಿಬೇಕು, ಬೇಸಿಗೆಯಲ್ಲಾದ್ರೆ ಡಿಸೆಂಬರ್ ಜಾನುವರಿ ತಿಂಗಳಲ್ಲಿ ಬೆಳಿಬೇಕು.
1: ಸ್ವಲ್ಪ ಒಂದು 10 ಜನ ಹೆಚ್ಚು ಕಡಿಮೆ ಆಗುತ್ತೆ
0: 10 ದಿವಸ, ಅಂದ್ರೆ ತಡವಾದಷ್ಟು ಇಳುವರಿಯಲ್ಲಿ ಕಮ್ಮಿ ಆಗ್ತದೆ,
1: ಕಡಿಮೆ
0: ಆಗ್ತದೆ. ಸೊ ಈ ರೀತಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹವಾಮಾನದ ಅನುಗುಣವಾಗಿ, ಭೂಮಿಯ ಅನುಗುಣವಾಗಿ ನಾವು
1: ಬೇಸಾಯ ಮಾಡಬೇಕು. ಈ ನೆಲಗಡಲೆಯಲ್ಲಿ ನೀರಿನ ನಿರ್ವಹಣೆ ಹೆಂಗ್ ಮಾಡಬೇಕು?
0: ಸರ್, ಸಾಮಾನ್ಯವಾಗಿ ಬಿತ್ತನೆ ಸಮಯದಲ್ಲಿ ನಾವು ಒಂದು ಬಾರಿ ನೀರು ಕಟ್ಟಲೇಬೇಕಾಗ್ತದೆ, ಯಾಕಂದ್ರೆ ಅವು ಸಂದಿಗ್ಧ ಹಂತಗಳು, ಮೊಳಕೆ ಹೊಡೆಯುವಂತ ಹಂತ ಸಂದಿಗ್ಧ ಹಂತ. ಇನ್ನು ಸಾಮಾನ್ಯವಾಗಿ ಭೂಮಿ ಮತ್ತು ಹವಾಗುಣ ಅನುಗುಣವಾಗಿ ನಾವು 10 ರಿಂದ 12 ದಿನಗಳಿಗೊಮ್ಮೆ ನೀರನ್ನು ಹಾಯಿಸಬೇಕಾಗತ್ತೆ. ಸೊ ಉದಾಹರಣೆಗೆ ನಾನು ಆಗ್ಲೇ ಹೇಳ್ದಂಗೆ ಕೆಂಪು ಮಣ್ಣಲ್ಲಿ ನೆಲಗಡಲೆ ಬೆಳೀತಾರೆ, ಕಪ್ಪು ಜೇಡಿ ಮಣ್ಣಲ್ಲಿ ನೆಲಗಡಲೆ ಬೆಳೀತಾರೆ, ಕೆಂಪು ಮರಳು ಮಿಶ್ರಿತ ಗೋಡು ಮಣ್ಣಲ್ಲಾದ್ರೆ 8 ದಿನದಿಂದ 10 ದಿವಸದಲ್ಲಿ ನೀರನ್ನು ಹಾಯಿಸಬೇಕಾಗತ್ತೆ. ಇನ್ನು ಕಪ್ಪು ಜೇಡಿ ಮಣ್ಣಲ್ಲಾದ್ರೆ ತೇವಾಂಶ ಅದು ಹಿಡಿದುಕೊಳ್ಳುವಂತ ಶಕ್ತಿ ಜಾಸ್ತಿ ಇರುತ್ತೆ. ಸೊ 15 ರಿಂದ 20 ದಿವಸಗಳಿಗೊಮ್ಮೆ ನೀರನ್ನು ಕಟ್ಟಬಹುದು. ಸೊ ಅದೇ ರೀತಿ ಇಲ್ಲೂ ಸಹ ನೀರು ಒದಗಿಸ್ತಕ್ಕಂತ ಕೆಲವೊಂದು ಸಂದಿಗ್ಧ ಹಂತಗಳಿದ್ದಾವೆ. ಸೊ ಮೊದಲನೇ ಸಂದಿಗ್ಧ ಹಂತ ಬಂದು ಬೀಜ ಮೊಳಕೆ ಹೊಡಿತಕ್ಕಂಥ ಸಂದರ್ಭ. ಸೊ ಆ ಸಂದರ್ಭದಲ್ಲಿ ನಾವು ತೇವಾಂಶನ ಕಾಪಾಡಬೇಕಾಗತ್ತೆ. ಎರಡನೇದು ಬಂದು ಹೂ ಬಿಡ್ತಕ್ಕಂಥ ಸಂದರ್ಭದಲ್ಲಿ, ಮೂರನೇದು ಈ ಬಳಲು ಅಥವಾ ಬಾರಂಗಿಗಳು ಭೂಮಿ ಸೇರ್ತಕ್ಕಂಥ ಸಂದರ್ಭದಲ್ಲಿ, ಮತ್ತು ಕಾಯಿ ಬಲಿತಕ್ಕಂಥ ಹಂತದಲ್ಲಿ. ಈ 4 ಹಂತದಲ್ಲಿ ನಾವು ತೇವಾಂಶನ ಕಾಪಾಡಿದ್ದಾದರೆ ಒಳ್ಳೆ ಇಳುವರಿ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಜಾಸ್ತಿ ಇರ್ತದೆ.
1: ಇನ್ನೊಂದು, ಈಗ ನೆಲಗಡಲೆ ಬೆಳೆಯಲ್ಲಿ ಅಂತರ ಬೆಳೆ ಪದ್ಧತಿ ಕೂಡ ಇದೆಯಲ್ಲ, ಈಗ ಶೇಂಗಾ ಜೊತೆಗೆ ಬೇರೆ ಏನೋ ಬೆಳೆಯೋದು, ಆಜುಬಾಜು ಪಕ್ಕದಲ್ಲಿ ಇನ್ನು ಬೆಳ್ಕೊಂತ ಹೋದ್ರೆ ಇಳುವರಿ ಮತ್ತೆ ಕೀಟ ಅಥವಾ ರೋಗ ಇದನ್ನು ತಡಿಬಹುದು ಅಂತಾರೆ, ಏನ್ ಹೇಳ್ತೀರಿ?
0: ಸಾಮಾನ್ಯವಾಗಿ ನೆಲಗಡಲೆಯಲ್ಲೂ ಸಹ ಕೀಟಗಳ ಹಾವಳಿ ಹೆಚ್ಚಾಗಿರ್ತದೆ. ಸೊ ಆಗ್ಲೇ ಹೇಳ್ದಂಗೆ ಒಂದೇ ಜಮೀನಿನಲ್ಲಿ ಪ್ರತಿ ವರ್ಷ ನೆಲಗಡಲೆನ ಬೆಳೆಯಬಾರದು. ಸೊ ಇದನ್ನ ಬೆಳೆ ಪರಿವರ್ತನೆ ಅಥವಾ ಬೆಳೆ ಆವರ್ತನೆ ಅಂತ ಹೇಳ್ತೀವಿ. ಈ ವರ್ಷ ನಾವೇನಾದ್ರೂ ನೆಲಗಡಲೆ ಬೆಳೆದ್ರೆ ಮುಂದಿನ ವರ್ಷ ಬೇರೆ ದ್ವಿದಳ ಧಾನ್ಯ ಬೆಳೆಯಲು ಏಕದಳ ಧಾನ್ಯ ಬೆಳೆಗಳ ಜೊತೆ ಆವರ್ತನೆ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ನಾವು ಶೇಂಗಾದ ಜೊತೆ ತೊಗರಿ ಅಥವಾ ಅಲಸಂದೆನ ಬೆಳೆ ಪರಿವರ್ತನೆಯಾಗಿ ಮಾಡಬಹುದು, ಅಥವಾ ಹೈಬ್ರಿಡ್ ಸಜ್ಜೆನ ನಾವು ಬೆಳೆ ಆವರ್ತನೆಯಾಗಿ ಮಾಡ್ಬೋದು. ಈ ಬಿಳಿ ಜೋಳ ಅಂತ ಏನು ಹೇಳ್ತೀವಿ, ಆ ಬಿಳಿ ಜೋಳದ ಜೊತೆ ನಾವು ಬೆಳೆ ಪರಿವರ್ತನೆ ಮಾಡ್ಬೋದು. ಇನ್ನು ಕೋಲಾರಂತ ತುಮಕೂರಂತ ಭಾಗದಲ್ಲಿ ರಾಗಿ ಜೊತೆ ನಾವು ಬೆಳೆ ಪರಿವರ್ತನೆ ಮಾಡ್ಬೋದು, ಅಥವಾ ಹಲಸು ಅಥವಾ ಅಲಸಂದೆಯಿಂದ ನಾವು ಬೆಳೆ ಪರಿವರ್ತನೆ ಮಾಡ್ಬೋದು. ಇತ್ತೀಚೆಗೆ ರೈತರು ನೆಲಗಡಲೆಯನ್ನ ಒಂದೇ ಬೆಳೆಯಾಗಿ ಬೆಳೆಯಬಹುದು, ಈ ಅಂತರ ಬೆಳೆಗಳನ್ನು ಸಹ ನೆಲಗಡಲೆಯಲ್ಲಿ ಹೆಚ್ಚಾಗಿ ಬೆಳೀತಾರೆ. ಸೊ ಅದರಲ್ಲಿ ಕೆಲವು ಬೆಳೆಗಳಾದ ತೊಗರಿ, ಜೋಳ, ಹರಳು, ಸಜ್ಜೆ, ಎಳ್ಳು, ಅಲಸಂದೆ, ಹೆಸರು, ಈ ಬೆಳೆಗಳ ಜೊತೆ ನಾವು ಅಂತರ ಬೆಳೆಯಾಗಿ ಬೆಳಿಬೋದು. ಉದಾಹರಣೆಗೆ ನಾವು ಶೇಂಗಾನ ತೊಗರಿಯಲ್ಲಿ ಅಂತರ ಬೆಳೆ ಬೆಳಿಬೇಕಾದ್ರೆ 8 ಸಾಲು ಶೇಂಗಾಗೆ 2 ಸಾಲು ತೊಗರಿಯನ್ನ ಅಂತರ ಬೆಳೆಯಾಗಿ ಬೆಳಿಬಹುದು. ಇನ್ನು ಜೋಳ ಮತ್ತು ಹರಳನ್ನು ತಗೊಂಡಾದ್ರೆ ಪ್ರತಿ 8 ಸಾಲು ಶೇಂಗಾಗೆ 1 ಸಾಲು ಹರಳನ್ನ ಹಾಕಿ ನಾವು ಅಂತರ ಬೆಳೆ ಬೆಳಿಬಹುದು. ಇನ್ನು ಸಜ್ಜೆ, ಎಳ್ಳು, ಅಲಸಂದೆ, ಹೆಸರು ಬೆಳೆಗಳಲ್ಲಿ ಪ್ರತಿ 4 ಸಾಲು ಶೇಂಗಾಗೆ 1 ಸಾಲು ನಾವು ಈ ಸಜ್ಜೆ, ಎಳ್ಳು, ಅಲಸಂದೆ, ಹೆಸರನ್ನ ಬೆಳಿಬಹುದು.
1: ಮೆಣಸಿನಕಾಯಿ ಬೆಳಿಬಹುದಲ್ಲ
0: ಸಾಮಾನ್ಯ ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಮಾಡ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ
1: ಕುಸುಬೆಯನ್ನು ಬೆಳಿಬಹುದು,
0: ಕೀಟ ಮತ್ತು ರೋಗಗಳಿಗೆ ಹೆಚ್ಚಾಗದಂತೆ ನೋಡ್ಕೋಬಹುದು. ಅದೇ ರೀತಿ ಭೂಮಿ ಫಲವತ್ತತೆಗೂ ಇದನ್ನ ಮಾಡ್ಕೋಬಹುದು.
1: ಇನ್ನೊಂದು, ಈಗ ಎಲ್ಲ ಬೆಳೆಯಂತೆ ನೆಲಗಡಲೆ ಬೆಳೆಗೆ ಅಂದ್ರೆ ಶೇಂಗಾ ಬೆಳೆಗೂ ಕೂಡ ಕೆಲವು ರೋಗಗಳು ಬರ್ತವೆ ಮತ್ತೆ ಕೀಟಗಳು ಬರ್ತವೆ, ಅವುಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೇ.
0: ಸರ್, ಸಾಮಾನ್ಯವಾಗಿ ನೆಲಗಡಲೆಯಲ್ಲಿ ಒಂದು 5 ಮುಖ್ಯವಾದ ರೋಗಗಳಿದ್ದಾವೆ. ಮೊದಲನೇದು ಬಂದು ಈ ಕತ್ತುಕೊಳೆ ರೋಗ ಅಂತೇಳಿ. ಈ ಕತ್ತುಕೊಳೆ ರೋಗ ಹೆಸರು ಹೇಳ್ದಂಗೆ ಕತ್ತಿನ ಭಾಗದಲ್ಲಿ ಕಪ್ಪಾಗ್ಬಿಟ್ಟು ಗಿಡ ಸಾಯೋದಕ್ಕೆ ಶುರು ಆಗ್ತದೆ. ಈ ರೋಗ ಬಂದ ನಂತರ ನಾವು ನಮಗೆ ಮಾರ್ಕೆಟಲ್ಲಿ ಕಾರ್ಬಂಡೈಸಿಮ್ ಅಂತೇಳಿ ಒಂದು ರೋಗನಾಶಕ ಸಿಗತ್ತೆ. ಈ ಕಾರ್ಬಂಡೈಸಿಮ್ ನ ರೋಗನಾಶಕನ 2 ಗ್ರಾಂ 1 ಲೀಟರ್ ನೀರಿಗೆ ಸೇರಿಸಿ ನಾವು ಸಿಂಪರಣೆ ಮಾಡಬಹುದು. ಅಥವಾ ಇದನ್ನು ತಡೆಗಟ್ಟೋದಕ್ಕೆ ನಾವು 1 ಕೆಜಿ ನೆಲಗಡಲೆ ಬಿತ್ತನೆ ಬೀಜಕ್ಕೆ 2 ಗ್ರಾಂನಂತೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರೆ ಈ ಕತ್ತುಕೊಳೆ ರೋಗದಿಂದ ಮುಕ್ತಿ ಪಡಿಬಹುದು. ಇನ್ನು ಎರಡನೇದು ಬಂದು ಕಾಂಡ ಕೊಳೆ ರೋಗ ಅಂತ ಹೇಳ್ಬಿಟ್ಟು, ಇದು ಕಾಂಡದಲ್ಲಿ ಬಿಳಿ ಬೂಸ್ಟ್ ಬೆಳೆಯೋದಕ್ಕೆ ಶುರುವಾಗುತ್ತೆ ಮತ್ತೆ ಇವು ಹಳದಿಯಾಗಿ ನಂತರ ಗಿಡ ಸೊರಗಿ ಸತ್ತೋಗ್ತದೆ. ಇದನ್ನ ನಾವು ಹತೋಟಿ ಮಾಡಬೇಕಾದ್ರೆ ಟೆಬುಕೋನೋಜಲ್ ಅಂತೇಳಿ ಒಂದು ಶಿಲೀಂದ್ರನಾಶಕ ಬರುತ್ತೆ. ಈ ಟೆಬುಕೋನೋಜಲ್ ಅಂತ ಶಿಲೀಂದ್ರನಾಶಕವನ್ನ 2 ಗ್ರಾಂ 1 ಲೀಟರ್ ಹಾಗೆ ಸಿಂಪರಣೆ ಮಾಡಬಹುದು. ಇದೇ ರೋಗನಾಶಕವನ್ನ ಬೀಜೋಪಚಾರ ಅಂದ್ರೆ 2 ಗ್ರಾಂ 1 ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರೆ ಈ ಕಾಂಡ ಕೊಳೆ ರೋಗ ಬರದಂಗೆ ನಾವು ತಡೆಗಟ್ಟಬಹುದು. ಇನ್ನು ಮೂರನೇ ರೋಗ ಬಂದು ಈ ಎಲೆ ಚುಕ್ಕೆ ರೋಗ ಅಥವಾ ಟಿಕ್ಕಾ ರೋಗ ಅಂತ ಕರಿತೀವಿ. ಇದು ಹೆಸರು ಹೇಳ್ದಂಗೆ ಎಲೆಗಳ ಮೇಲೆ ಕಪ್ಪು ಚುಕ್ಕೆಗಳು ಬರ್ತವೆ, ಒಂದಕ್ಕೊಂದು ಕೂಡ್ಕೊಂಡು ದಪ್ಪ ಮಚ್ಚೆಗಳಾಗಿ ಇಳುವರಿ ಕಮ್ಮಿ ಆಗ್ತದೆ. ಇದನ್ನ ಹತೋಟಿ ಮಾಡಬೇಕಾದ್ರೆ ನಿಮಗೆ ಕಾರ್ಬಂಡಿಸಮ್ ಅಂತೇಳಿ ಒಂದು ರೋಗನಾಶಕ ಸಿಗುತ್ತೆ. ಇದು 2 ಗ್ರಾಂ 1 ಲೀಟರ್ ಹಾಕೊಂಡು ಸಿಂಪರಣೆ ಮಾಡಬಹುದು. ಇನ್ನು ಇತ್ತೀಚೆಗೆ ಹೊಸ ರೋಗನಾಶಕಗಳು ಮಾರ್ಕೆಟಲ್ಲಿ ಲಭ್ಯವಿದ್ದಾವೆ, ಒಂದು ಕ್ಲೋರೋಥಾಲೋನಿಲ್ ಅಂತ ಬರುತ್ತೆ. ಸೊ ಇದಾದ್ರೆ 2 ಗ್ರಾಂ 1 ಲೀಟರ್ ಹಾಕೊಂಡು ಸಿಂಪರಣೆ ಮಾಡಬಹುದು. ಇನ್ನ ಬೇರೆ ಮುಖ್ಯವಾದ ರೋಗಗಳು ತಗೊಂಡ್ರೆ ತುಕ್ಕು ರೋಗ ಅಂತ ಬರುತ್ತೆ. ಈ ತುಕ್ಕು ರೋಗ ಬಂದ್ರೆ ಎಲೆಗಳ ಕೆಳಗಡೆ ಕೆಂಪು ಚುಕ್ಕೆಗಳಾಗ್ತವೆ, ಆ ಕ್ರಮೇಣ ಒಂದಕ್ಕೊಂದು ಚುಕ್ಕೆ ಕೂಡ್ಕೊಂಡು ಎಲೆ ಒಣಗೋದಕ್ಕೆ ಶುರು ಆಗ್ತದೆ. ಸೊ ಇದಕ್ಕೆ ನಿಮಗೆ ಮಾರ್ಕೆಟಲ್ಲಿ ಟ್ರೈಡಿ ಮಾರ್ಫ್ ಅಂತೇಳಿ ಒಂದು ರೋಗನಾಶಕ ಸಿಗುತ್ತೆ, ಅಥವಾ ಕಾರ್ಬಾಕ್ಸಿನ್ ಅಂತೇಳಿ ಒಂದು ರೋಗನಾಶಕ ಸಿಗುತ್ತೆ. 1/2 ml 1 ಲೀಟರ್ ನೀರು ಹಾಕೊಂಡು ಸಿಂಪರಣೆ ಮಾಡಿದ್ರೆ ಈ ತುಕ್ಕು ರೋಗನ ತಡೆಗಟ್ಟಬಹುದು. ಸೊ ಶೇಂಗಾದಲ್ಲಿ ಇತ್ತೀಚೆಗೆ ಈ ಕುಡಿ ಸಾಯುವ ರೋಗ ಅಥವಾ ನೆಕ್ರಾಸಿಸ್ ನಂಜು ರೋಗ ಅಂತೇಳಿ ಬರ್ತಾ ಇದೆ. ಈ ರೋಗ ಸಾಮಾನ್ಯವಾಗಿ ಥ್ರಿಪ್ಸ್ ಮುಖಾಂತರ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುತ್ತೆ. ಇದು ಆ ಥ್ರಿಪ್ಸ್ ಎಂಜಲ ಏನಿದೆ ಆ ಎಂಜಲಿನ ಮುಖಾಂತರ ಈ ರೋಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡ್ತದೆ. ನಾನು ಈಗಾಗಲೇ ಹೇಳ್ದಂಗೆ ಬಿತ್ತನೆ ಸಮಯದಲ್ಲಿ ಇಮಿಡಾಕ್ಲೋಪಿಡ್ ಕೀಟನಾಶಕದಿಂದ ನೀವು ಬೀಜೋಪಚಾರ ಮಾಡಿದ್ದೆ ಆದರೆ ಈ ಕುಡಿ ಸಾಯುವ ನಂಜಾನು ರೋಗವನ್ನ ತಡೆಗಟ್ಟಬಹುದು. ಅದೇ ರೀತಿ ಬಂದ ಮೇಲೆ ಇದೇ ಕೀಟನಾಶಕವನ್ನ 1/2 ml 1 ಲೀಟರ್ಗೆ ಹಾಕಿ ಸಿಂಪರಣೆ ಮಾಡಬಹುದು, ಅಥವಾ ಡೈಮೆಥೆಟ್ ಕೀಟನಾಶಕವನ್ನು 1.25 ಮಿಲಿ 1 ಲೀಟರ್ ಹಾಕೊಂಡು ಸಿಂಪರಣೆ ಮಾಡಬಹುದು. ಇಲ್ಲಿ ಮುಖ್ಯವಾಗಿ ಇನ್ನೊಂದೇನಪ್ಪ ಅಂದ್ರೆ ರೋಗ ಬಂದಿರತಕ್ಕಂತ ಅಂದ್ರೆ ನಂಜಾಣು ರೋಗ ಬಂದಿರತಕ್ಕಂತ ಗಿಡಗಳೇನಾದ್ರು ಕಂಡು ಬಂದ್ರೆ ಅಂದು ಅವನ್ನ ತಕ್ಷಣ ಕಿತ್ತು ಹೊರಗಡೆ ಬಿಸಾಕ್ಬೇಕು, ಅದನ್ನು ಸುಟ್ಟಾಕ್ಬೇಕು. ಸೊ ಈ ರೀತಿ ಮಾಡೋದ್ರಿಂದ ಆ ರೋಗವನ್ನ ಹರಡೋದನ್ನ ನಾವು ತಪ್ಪಿಸಬಹುದು.
1: ಇದೇ ತರ ಕೀಟದ ಬಗ್ಗೆನೂ ಹೇಳ್ಬಿಡಿ, ಯಾವ್ಯಾವ ಕೀಟಗಳು ಈ ಒಂದು ಶೇಂಗಾ ಬೆಳೆಗೆ ಅಟ್ಯಾಕ್ ಮಾಡ್ತವೆ?
0: ಸಾಮಾನ್ಯವಾಗಿ ನೆಲಗಡಲೆಯಲ್ಲಿ ಒಂದು 4-5 ತರ ಕೀಟಗಳು ಬರ್ತವೆ. ಮೊದಲನೇದು ಬಂದು ಸಸ್ಯ ಏನು ಅಂತ ಹೇಳ್ತೀವಿ, ಇವು ಎಲೆಗಳಿಂದ ರಸವನ್ನ ಹೀರ್ತವೆ. ಸೊ ಈ ರೀತಿ ಆದಾಗ ಎಲೆಗಳು ಮುದುಡ್ಕೊಂಡ್ಬಿಡ್ತವೆ, ಹಳದಿ ಆಗ್ತವೆ, ನಂತರ ಒಣಗೋದಕ್ಕೆ ಶುರು ಆಗ್ತವೆ. ಸೊ ಇವುಗಳನ್ನು ಹತೋಟಿ ಮಾಡಬೇಕಾದ್ರೆ ಮಾರ್ಕೆಟಲ್ಲಿ ಡೈಮೆಥೆಟ್ ಅಂತ ಒಂದು ಕೀಟನಾಶಕ ಸಿಗುತ್ತೆ, 1.25 ಮಿಲಿ 1 ಲೀಟರ್ ಹಾಕೊಂಡು ಸಿಂಪರಣೆ ಮಾಡಿದ್ರೆ ಈ ಹೇನನ್ನ ತಡೆಗಟ್ಟಬಹುದು. ಇನ್ನ ಎರಡನೇ ಕೀಟ ಬಂದ್ರೆ ಸುರುಳಿ ಪೂಚಿ ಅಂತ ಹೇಳ್ಬಿಟ್ಟು, ಈ ಸುರುಳಿ ಪೂಚಿ ಎಲೆ ಕೀಟ ಬಂದು ಎಲೆಗಳ ಮೇಲೆ ತಿಂದಾಗ ಎಲೆಗಳು ಕಂದು ಮಚ್ಚೆಗಳಾಗಿ ಪರಿವರ್ತನೆ ಆಗ್ತವೆ, ಎಲೆಗಳು ಮುದ್ರೋದಕ್ಕೆ ಶುರು ಆಗ್ತವೆ. ಸೊ ಇದನ್ನ ಹತೋಟಿ ಮಾಡ್ಕೋಬೇಕಾದ್ರೆ ನಿಮ್ಮ ಮಾರ್ಕೆಟಲ್ಲಿ ಕ್ಯುನಾಲ್ಫಾಸ್ ಅಂತ ಹೇಳಿ ಒಂದು ಕೀಟನಾಶಕ ಸಿಗತ್ತೆ, 2 ml 1 ಲೀಟರ್ಗೆ ಹಾಕಿ ಸಿಂಪರಣೆ ಮಾಡಬಹುದು. ಅದೇ ರೀತಿ ಫೆನ್ವಲರೇಟ್ ಅಂತ ಒಂದು ಕೀಟನಾಶಕ ಸಿಗತ್ತೆ, 1 ml 1 ಲೀಟರ್ ಹಾಕೊಂಡು ಸಿಂಪರಣೆ ಮಾಡಬಹುದು. ಇನ್ನು ಇತ್ತೀಚೆಗೆ ಎಸ್ಪೆಷಲಿ ಬೇರೆ ಬೆಳೆಗಳಿಗೆ ಬಂದಂತೆ ನೆಲಗಡಲೆಗೆ ಕಂಬಳಿ ಹುಳುಗಳ ಕಾಟ ಹೆಚ್ಚಾಗಿದೆ. ಈ ಕಂಬಳಿ ಹುಳುಗಳು ಮರಿ ಹುಳುಗಳ ಹಂತದಲ್ಲಿದ್ದಾಗ ಗುಂಪು ಗುಂಪಾಗಿ ಅವು ಎಲೆಗಳನ್ನ ತಿಂತವೆ, ಎಲೆಗಳು ಒಂಥರ ಜಾಲರ ತರ ಆಗ್ಬಿಡ್ತವೆ. ಇನ್ನು ಬೆಳೆದ ಹುಳುಗಳು ಒಂದೊಂದೇ ಎಲ್ಲ ಕಡೆ ಹರಡಿಬಿಟ್ಟು ಎಲೆಗಳನ್ನ ತಿನ್ನೋದಕ್ಕೆ ಶುರು ಮಾಡ್ತವೆ. ಸೊ ಈ ಕಂಬಳಿ ಹುಳುಗಳನ್ನು ನಾವು ಸಮಗ್ರ ಹತೋಟಿಗಳ ಮುಖಾಂತರ ನಾವು ಹತೋಟಿ ಮಾಡಬೇಕು. ಸೊ ಮೊಟ್ಟ ಮೊದಲನೇದಾಗಿ ಆಳವಾಗಿ ಮಾಗಿ ಉಳುಮೆ ಮಾಡೋದ್ರಿಂದ ಇವುಗಳ ಸಂಖ್ಯೆನ ಕಡಿಮೆ ಮಾಡ್ಕೋಬೋದು. ಇನ್ನು ಇತ್ತೀಚೆಗೆ ಈ ಬೆಳಕಿನ ಬಳೆಗಳು ಅಥವಾ ಲೈಟ್ ಟ್ರ್ಯಾಪ್ಸ್ ಅಂತ ಬಂದಿದ್ದಾವೆ, ಆ ಲೈಟ್ ಟ್ರ್ಯಾಪ್ಸ್ ಅಥವಾ ಬೆಳಕಿನ ಬಳೆಗಳನ್ನು ನಾವು ಹೊಲದಲ್ಲಿ

0: ಇನ್ಸ್ಟಾಲ್ ಮಾಡಿದ್ದಾದರೆ ಆ ಪತಂಗಗಳು ಅವಕ್ಕೆ ಆಕರ್ಷಣೆಗೊಂಡು ಅವುಗಳನ್ನು ಸಾಯಿಸ್ಬೋದು. ಇನ್ನು ಇತ್ತೀಚೆಗೆ ಕೆಲವೊಂದು ಬೋನಿನ ಬೆಳೆಗಳು, ಟ್ರ್ಯಾಪ್ ಕ್ರಾಪ್ಸ್ ಅಂತ ಹೇಳ್ತೀವಿ, ಆ ಬೋನಿನ ಬೆಳೆಗಳು ಸಹ ಬೆಳೆಯೋದ್ರಿಂದ ಅವು ನೆಲಗಡಲೆಗೆ ಬರೋ ಬದಲು ಆ ಬೆಳೆಗಳಿಗೆ ಹೋಗ್ಬಿಡ್ತವೆ. ಅಂದರೆ ಹರಳಾಗಿರ್ಬೋದು ಅಥವಾ ಸೂರ್ಯಕಾಂತಿ ಆಗಿರ್ಬೋದು, ಇಂಥ ಬೆಳೆಗಳನ್ನು ಬೋನಿನ ಬೆಳೆಯಾಗಿ ಬೆಳೆದಾಗ ಅವು ನೆಲಗಡಲೆಗೆ ಬರೋ ಬದಲು ಆ ಬೆಳೆಗಳ ಕಡೆ ಹೆಚ್ಚಾಗ್ತವೆ. ಅದೇ ರೀತಿ ನೀರಿನ ಅಭಾವ ಇರೋ ಕಡೆ ಈ ಫೆನ್ವಲರೇಟ್ ಧೂಳು ಅಂತ ಬರುತ್ತೆ, ಆ ಫೆನ್ವಲರೇಟ್ ಧೂಳನ್ನು ನಾವು ಧೂಳೀಕರಿಸಿದ್ದಾದರೆ ಈ ಕಂಬಳಿ ಹುಳನ ಹತೋಟಿ ಮಾಡ್ಬೋದು. ಬಟ್ ನೆಲಗಡಲೆಯಲ್ಲಿ ಮುಖ್ಯವಾಗಿ ಬರೋದು ಗೊಣ್ಣೆ ಹುಳುಗಳ ಸಮಸ್ಯೆ. ಸೊ ಈ ಗೊಣ್ಣೆ ಹುಳುಗಳು ಏನು ಮಾಡ್ತಾವೆ ಅಂದರೆ ಈ ಮರಿ ಹುಳುಗಳು ಬೇರುಗಳನ್ನು ತಿಂತವೆ. ಅಂಥ ಗಿಡಗಳನ್ನು ನಾವು ಕೈಯಿಂದ ಎಳೆದ್ರೆ ಅವು ಸುಲಭವಾಗಿ ಹೊರಗೆ ಬರ್ತವೆ. ಸೊ ಗೊಣ್ಣೆ ಹುಳುಗಳನ್ನು ಸಹ ನಾವು ಸಮಗ್ರವಾಗಿ ಹತೋಟಿ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಮೊದಲು ಮುಂಗಾರು ಮಳೆ ಬಿದ್ದಾಗ ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಅವು ಭೂಮಿಯಿಂದ ಹೊರಗೆ ಬರ್ತವೆ. ಸೊ ಭೂಮಿಯಿಂದ ಹೊರಗೆ ಬಂದು ಆ ಪ್ರೌಢಾವಸ್ಥೆ ದುಂಬಿಗಳು ಅದೇ ರಾತ್ರಿ ಸಂಭೋಗ ಮಾಡಿ ಅದೇ ರಾತ್ರಿ ಅವು ಮೊಟ್ಟೆಗಳನ್ನಿಟ್ಟು ಬೆಳಗಾಗೋಷ್ಟರಲ್ಲಿ ಅವು ಭೂಮಿಗೆ ಹೋಗ್ಬಿಡ್ತವೆ. ಸೊ ಬೆಳಗಾಗೋಷ್ಟರಲ್ಲಿ ಅವು ಭೂಮಿಗೆ ಹೋಗ್ಬಿಡ್ತವೆ. ಸೊ ಈ ರೀತಿ ಅವು ಭೂಮಿ ಒಳಗಡೆ ಇರೋದ್ರೆ ರೈತರಿಗೆ ಅವು ಕಂಡಿಕ್ಕಾಗೋದಿಲ್ಲ, ಗೊತ್ತಾಗೋದಿಲ್ಲ. ಮೊದಲನೇ ಹಂತದ ಮರಿ ಹುಳುಗಳು ಕಳೆಗಳ ಬೇರುಗಳನ್ನು ತಿಂತವೆ. ತದನಂತರದ ಹುಳುಗಳು ಅವು ನಮ್ಮ ಬೆಳೆಗಳು ಅಂದರೆ ಶೇಂಗಾ ಇತರೆ ಬೆಳೆಗಳನ್ನು ಅವು ತಿಂತವೆ. ಸೊ ಅವುಗಳನ್ನು ನಾವು ಹತೋಟಿ ಮಾಡಬೇಕಾದ್ರೆ ಸಾಮಾನ್ಯವಾಗಿ ನಾವು ಬೇರಿಗೆ ನಾವು ಕೀಟನಾಶಕಗಳನ್ನು ಹಾಕೋದ್ರಿಂದ ಅಂದರೆ ಕ್ಲೋರೋಫೈರಿಫಸ್ ಒಂದು ಕೀಟನಾಶಕ ಬರುತ್ತೆ, ಇಮ್ಡಾಕ್ಲೋಪಿಡ್ ಅಂತೇಳಿ ಒಂದು ಕೀಟನಾಶಕ ಬರುತ್ತೆ, ಅವುಗಳನ್ನು ನಾವು ಬೇರಿಗೆ ಹಾಕಿದ್ದೆ ಆದರೆ ಅವುಗಳನ್ನು ಹತೋಟಿ ಮಾಡ್ಕೋಬಹುದು.
1: ಅಂದ್ರೆ ಡಾಕ್ಟರ್, ಈಗ ಈ ಹುಳುಗಳು ತಮ್ಮ ಕೆಲಸ ಮುಗಿಸಿ ರಾತ್ರಿ ಬೆಳಗಾಗೋದ್ರೊಳಗೆ ಒಳಗೆ ಸೇರ್ಬಿಡ್ತಾವಂತೀರಲ್ಲ, ಇದು ರೈತರಿಗೂ ಗೊತ್ತಿರುತ್ತದಲ್ಲ
0: ಸರ್? ಸಾಮಾನ್ಯವಾಗಿ ಎಲ್ಲಾ ರೈತರಿಗೆ ಗೊತ್ತಿರಲ್ಲ, ಕೆಲವು ರೈತರಿಗಂತೂ ಗೊತ್ತೇ ಗೊತ್ತಿರ್ತದೆ. ಯಾಕಂದ್ರೆ ರೈತರಿಗೆ ಸಾಮಾನ್ಯವಾಗಿ ಕಣ್ಣಿಗೆ ಕಾಣ್ತಕ್ಕಂಥ ಹುಳುಗಳ ಬಗ್ಗೆ ಹೆಚ್ಚು ಗೊತ್ತಿರ್ತದೆ. ಇವು ಕಣ್ಣಿಗೆ ಕಾಣದೇ ಇರೋಂತಹ ಹುಳುಗಳು. ಸೊ ಭೂಮಿ ಒಳಗಡೆ ಇರೋದ್ರೆ ಇವು ಕಣ್ಣಿಗೆ ಕಾಣೋದಿಲ್ಲ. ಸೊ ಹಂಗಾಗಿ ಎಸ್ಪೆಷಲಿ ಇವು ಮೊದಲು ಮುಂಗಾರು ಮಳೆ ಏನ್ ಬರುತ್ತೆ, ಆ ಮೊದಲು ಮುಂಗಾರು ಮಳೆ ಬಂದ ದಿವಸ ಅವು ಭೂಮಿಯಿಂದ ಹೊರಗೆ ಬರ್ತವೆ. ಆ ಒಂದು ರಾತ್ರಿ ಏನಾದ್ರೂ ಈಗ ಗೊಣ್ಣೆ ಹುಳುಗಳನ್ನ ಹತೋಟಿ ಮಾಡಿಬಿಟ್ರೆ ಇಡೀ ವರ್ಷ ಆ ಹುಳುಗಳ ಸಮಸ್ಯೆ.
1: ಅಂದ್ರೆ ರೈತ ಬಾಂಧವರು ಕಾಯ್ಕೋತಾ ಇರಬೇಕು.
0: ಹೌದು, ಆ ಮೊದಲು ಮುಂಗಾರು ಮಳೆ ಏನ್ ಬರುತ್ತೆ ಆ ರಾತ್ರಿನೇ ಅವು ಭೂಮಿಯಿಂದ ಹೊರಗೆ ಬಂದು ಕೆಲವೊಂದು ಆಯುಧ
1: ಮರಗಳು ಅನಾಹುತ ಮಾಡಬೇಕು, ಮಾಡಿ ಹೋಗ್ಬಿಟ್ಟು.
0: ಅವೇಂದ್ರೆ ಮೊದಲು ಮುಂಗಾರು ಮಳೆ ಬಂದ ರಾತ್ರಿ ಕೆಲವೊಂದು ಆಯುಧ ಮರಗಳು, ಬೇವಿನ ಮರ, ಕತ್ತಿಕಾಯಿ ಮರ, ಈ ತರ ಕೆಲವು ಆಯುಧ ಮರಗಳ ಮೇಲೆ ಕೂತ್ಕೋತವೆ. ಆ ಒಂದು ರಾತ್ರಿ ನಾವು ಆ ಮರಕ್ಕೇನಾದ್ರೂ ಔಷಧಿ ಸಿಂಪರಣೆ ಮಾಡಿ ಅವತ್ತು ಸಾಯಿಸ್ಬಿಟ್ರೆ ಅವು ಭೂಮಿ ಒಳಗಡೆ ಹೋಗೋದೇ ಇಲ್ಲ. ಸೊ ಆ ಒಂದು ರಾತ್ರಿ ನಾವು ಹತೋಟಿ ಕ್ರಮಗಳು ತಗೊಂಡ್ರೆ ಈ ಗೊಣ್ಣೆ ಹುಳುಗಳ ಸಮಸ್ಯೆ ಕಮ್ಮಿ ಮಾಡ್ತಾ ಹೋಗ್ಬೋದು.
1: ಆಯ್ತು ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೇ, ಪ್ರಸ್ತುತ ನೆಲಗಡಲೆ ಬೇಸಾಯ ಅಥವಾ ಶೇಂಗಾ ಬೆಳೆ ಬೇಸಾಯದಲ್ಲಿ ಯಾವ ರೀತಿಯ ತಾಂತ್ರಿಕತೆಯನ್ನು ಅಳವಡಿಸಿಕೊಳ್ಬೇಕು ಅನ್ನೋದ್ರ ಕುರಿತು ನಮ್ಮ ರೈತ ಬಾಂಧವರಿಗೆ ಅತಿ ಮಹತ್ವವಾದ ಮಾಹಿತಿಯನ್ನು ನೀಡಿದ್ರಿ. ಕೆಲವು ರೈತರು ಇರ್ತಾರೆ, ಇನ್ನೂ ನಮಗೆ ಹೆಚ್ಚಿನ ಮಾಹಿತಿ ಶೇಂಗಾ ಬೆಳೆ ಬಗ್ಗೆ ಬೇಕಾಗಿದೆ ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ.
0: ಸೊ ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅಂತೇಳಿ, ನಾನು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಮೊಬೈಲ್ ಸಂಖ್ಯೆ ಬಂದು 9919616185. ಸೊ ಮತ್ತೊಮ್ಮೆ ನನ್ನ ಮೊಬೈಲ್ ಸಂಖ್ಯೆ 9916196815.
1: ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ.
0: ನಮಸ್ಕಾರ ಸರ್, ಧನ್ಯವಾದಗಳು.
2: ಇದುವರೆಗೆ ನೆಲಗಡಲೆ ಬೇಸಾಯದ ತಾಂತ್ರಿಕ ಕ್ರಮಗಳ ಕುರಿತು ಡಾಕ್ಟರ್ ಶ್ರೀನಿವಾಸ ರೆಡ್ಡಿಯವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ತಿಮ್ಮಪ್ಪ, ಹೆಚ್ ಗೌಡ. ಇನ್ನೀಗ ಕೇಳಿ ದೊಡ್ಡಬಳ್ಳಾಪುರ ತಾಲೂಕು ಅಂತ್ರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಪಾನೆ ಪದ.
3: ಕೋಟೆಗೊಬ್ಬ ಚರಣ ಕೆಳಕ್ಕೆ ಆಭರಣ, ಕೋಟೆಗೊಬ್ಬ ಚರಣ ಚರಣಕ್ಕೆ ಆಭರಣ, ಪದವ ತೊಳೆದು

ಬಸವೇಶ್ವರ ಗ್ರಾಮಕ್ಕೆ ಹೋಗೋಣ, ಬಸವೇಶ್ವರ ಪಾದವ ನೋಡೋಣ, ಬಸವೇಶ್ವರ ಪಾದಕ್ಕೆ ಹೋಗೋಣ, ಬಸ

ಧರ್ಮಸ್ಥಳ ಗ್ರಾಮಕ್ಕೆ ಓ

ಓತಾಯ ಜಾತ್ರೆ ಒಳಗೆ ತೇರು ನೋಡಮ್ಮ, ಜಾತ್ರೆ ಒಳಗೆ ತೇರು ನೋಡಮ್ಮ, ತಾಯಂಗಮ್ಮ ಕಾಯಿ ಒಡೆದು ಕೈಯ ಮುಗಿಯಮ್ಮ, ಓತಾಯ

0: ಇದುವರೆಗೆ ದೊಡ್ಡಬಳ್ಳಾಪುರ ತಾಲೂಕು ಅಂತ್ರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡದಿಂದ ಸೋಬಾನೆ ಪದ ಕೇಳಿದಿರಿ.
1: ರೀಡ್ ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
5: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕೃಷಿರಂಗ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ನಾಳಿನ ಕೃಷಿರಂಗದಲ್ಲಿ ಪರಿಸರ ದಿನಾಚರಣೆಯ ಕುರಿತು ಬಾನುಲಿ ವರದಿ ಪ್ರಸಾರವಾಗುವುದು. ನಾಳಿನ ಕೃಷಿರಂಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಸಮಯ 7:35 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಸೂರತ್ನಲ್ಲಿ 18,800 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಚಾಲನೆ. ಭಾರತದಲ್ಲಿ ಡಿಜಿಟಲ್ ಮೂಲಸೌಕರ್ಯಕ್ಕಾಗಿ ಏರ್ ಟ್ರಂಕ್ನಿಂದ 3,00,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಪ್ರಕಟ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಂದಾಜು ಶೇಕಡ 7.7 ಬೆಳವಣಿಗೆಯ ನೈಜ ಜಿಡಿಪಿಯೊಂದಿಗೆ ಬಲವಾದ ವೇಗ ಕಾಯ್ದುಕೊಂಡ ದೇಶದ ಆರ್ಥಿಕತೆ. ತಂತ್ರಜ್ಞಾನ ಆಧಾರಿತ ದಕ್ಷ ಗಡಿ ನಿರ್ವಹಣಾ ಯೋಜನೆ ಮುಂದಿನ ವರ್ಷ ಪ್ರಾಯೋಗಿಕವಾಗಿ ಜಾರಿ, ಗೃಹ ಸಚಿವ ಅಮಿತ್ ಶಾ. 18 ವರ್ಷದೊಳಗಿನ ಪುರುಷರ ಏಷ್ಯಾ ಹಾಕಿ ಕಪ್ ಪಾಕಿಸ್ತಾನ ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ ತಂಡ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಸೂರತ್ನಲ್ಲಿ ಇಂದು ರಸ್ತೆ, ವಿದ್ಯುತ್ ಮತ್ತು ಕೈಗಾರಿಕಾ ಕ್ಷೇತ್ರಗಳಿಗೆ ಸಂಬಂಧಿಸಿದ 18,800 ಕೋಟಿ ರೂಪಾಯಿಗೂ ಅಧಿಕ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಈ ಉಪಕ್ರಮಗಳು ಬೆಳವಣಿಗೆಯ ಚಾಲಕ ಶಕ್ತಿಯಾಗಿದ್ದು ಜನತೆಯ ಸುಗಮ ಜೀವನ ಉತ್ತಮಪಡಿಸಲಿವೆ ಎಂದರು. ಪರಿಸರ ದಿನದ ಸಂದರ್ಭದಲ್ಲಿ ದೇಶದ ಅತ್ಯಂತ ಸ್ವಚ್ಛ ನಗರಗಳಲ್ಲಿ ಒಂದಾದ ಸೂರತ್ನಲ್ಲಿ ಇರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಅವರು, ವಿಶ್ವ ಕ್ರಮೇಣವಾಗಿ ಹಸಿರು ಭವಿಷ್ಯದತ್ತ ಸಾಗುತ್ತಿದ್ದು ಭಾರತ ಇದಕ್ಕೆ ಸಕ್ರಿಯವಾಗಿ ಕೊಡುಗೆ ನೀಡುತ್ತಿದೆ ಎಂದರು. ಈ ಶತಮಾನದ ಆರಂಭದಲ್ಲಿಯೇ ಗುಜರಾತ್ ಸರ್ಕಾರ ನವೀಕರಿಸಬಹುದಾದ ಇಂಧನ ಇಲಾಖೆಯನ್ನು ಸ್ಥಾಪಿಸಿದ್ದು, ಪಠಾಣ್ ಜಿಲ್ಲೆಯ ಚರಂಕಾ ಗ್ರಾಮದಲ್ಲಿ ದೇಶದ ಮೊದಲ ಸೌರ ಉದ್ಯಾನ ಅಭಿವೃದ್ಧಿಪಡಿಸಲಾಯಿತು ಎಂದು ತಿಳಿಸಿದ್ದಾರೆ. ಇಂದು ಮಧ್ಯಾಹ್ನ ಪ್ರಧಾನಿ ಅವರು ಹಜಿರಾಗೆ ಭೇಟಿ ನೀಡಿ ಔದ್ಯಮಿಕ ಹಾಗೂ ಮೂಲಸೌಕರ್ಯ ಕಾರ್ಯಾಚರಣೆ ವೀಕ್ಷಿಸಿದರು. ಪ್ರಧಾನಿ ಅವರು ಈ ಸಂಜೆ ದಮನ್ಗೆ ಭೇಟಿ ನೀಡಿ 2,970 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಭಾರತದ ಡಿಜಿಟಲ್ ಮೂಲಸೌಕರ್ಯ ಪಯಣ ಗಮನಾರ್ಹ ಚಲನಶೀಲತೆಯನ್ನು ಕಂಡುಕೊಳ್ಳುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಭಾರತದಲ್ಲಿ ಏರ್ ಟ್ರಂಕ್ ಸುಮಾರು 3,00,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯ ಯೋಜನೆ ಪ್ರಕಟಿಸಿದೆ. ಇದಲ್ಲದೆ 5 ಗಿಗಾವ್ಯಾಟ್ ಸಾಮರ್ಥ್ಯದ ಡೇಟಾ ಕೇಂದ್ರ ಅಭಿವೃದ್ಧಿಪಡಿಸುವುದಾಗಿ ಘೋಷಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಇದು ಡಿಜಿಟಲ್ ಮೂಲಸೌಕರ್ಯ ವ್ಯವಸ್ಥೆಯಲ್ಲಿನ

0: ದೇಶದ ಆರ್ಥಿಕತೆ 2025-26 ಅಂದಾಜು ಶೇಕಡಾ 7.7 ಬೆಳವಣಿಗೆಯ ನೈಜ ಒಟ್ಟು ದೇಶೀಯ ಉತ್ಪನ್ನದೊಂದಿಗೆ ಬಲವಾದ ವೇಗವನ್ನು ಕಾಯ್ದುಕೊಂಡಿದೆ. ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಇಂದು ಬಿಡುಗಡೆ ಮಾಡಿದ ತಾತ್ಕಾಲಿಕ ವಾರ್ಷಿಕ ಜಿಡಿಪಿ ಅಂದಾಜು ವರದಿಯಲ್ಲಿ ಈ ವಿಷಯ ಸ್ಪಷ್ಟಪಡಿಸಲಾಗಿದೆ. 2024-25 ಈ ಬೆಳವಣಿಗೆ ಶೇಕಡಾ 7.1 2025-26 ಒಟ್ಟು ದೇಶೀಯ ಉತ್ಪನ್ನ 323 ಲಕ್ಷ ಕೋಟಿ ರೂಪಾಯಿ ಹಂತ ತಲುಪಲಿದೆ ಎಂದು ಅಂದಾಜಿಸಲಾಗಿದೆ. ಕೃಷಿ ಮತ್ತು ಮೀನುಗಾರಿಕೆ ವಲಯದ ಉತ್ತಮ ಸಾಧನೆಯಿಂದಾಗಿ ಪ್ರಾಥಮಿಕ ವಲಯ ಶೇಕಡಾ 3.2 ಬೆಳವಣಿಗೆ ದರ ಸಾಧಿಸಿದೆ ಎಂದು ಗಮನಿಸಲಾಗಿದೆ. ತಯಾರಿಕಾ ವಲಯ, ವ್ಯಾಪಾರ, ಹೋಟೆಲ್, ಸಾರಿಗೆ, ಸಂಪರ್ಕ ಮತ್ತು ಪ್ರಸಾರಕ್ಕೆ ಸಂಬಂಧಿಸಿದ ಸೇವೆ ಹಾಗೂ ರಿಯಲ್ ಎಸ್ಟೇಟ್ ಕ್ಷೇತ್ರಗಳು ಕಳೆದ ಹಣಕಾಸು ವರ್ಷದಲ್ಲಿ 2 ಅಂಕಿಯ ಬೆಳವಣಿಗೆ ದಾಖಲಿಸಿವೆ. 2025-26 ನಾಲ್ಕನೇ ತ್ರೈಮಾಸಿಕದಲ್ಲಿ ನೈಜ ಜಿಡಿಪಿಯಲ್ಲಿ ಶೇಕಡಾ 7.8 ಬೆಳವಣಿಗೆ ಅಂದಾಜಿಸಲಾಗಿದೆ. 2025-26 ಹಣಕಾಸು ವರ್ಷದಲ್ಲಿ ಸಾಧಿಸಲಾದ ಶೇಕಡಾ 7.7 ಜಿಡಿಪಿ ಅಭಿವೃದ್ಧಿ ದರ ಹಾಗೂ ನಾಲ್ಕನೇ ತ್ರೈಮಾಸಿಕದಲ್ಲಿ ಸಾಧಿಸಲಾದ ಶೇಕಡಾ 7.8 ಬೆಳವಣಿಗೆ ದರ ಭಾರತದ ಪಾರಂಪರಿಕ ಬಲವನ್ನು ಪ್ರತಿಫಲಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ನೇಪಾಳದ ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಶಿಸಿರ್ ಖಾನನ್ 3 ದಿನಗಳ ಭಾರತ ಭೇಟಿಗಾಗಿ ನವದೆಹಲಿಗೆ ಇಂದು ಆಗಮಿಸಿದರು. ಭಾರತದ ವಿದೇಶಾಂಗ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಅವರು ಆಹ್ವಾನದ ಮೇರೆಗೆ ಶಿಸಿರ್ ಅನಾಲ್ ಆಗಮಿಸಿದ್ದು ನಾಳೆ ಉಭಯ ನಾಯಕರು ಸಮಾಲೋಚನೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರಣದೀಪ್ ಜೈಸ್ವಾಲ್ ತಿಳಿಸಿದ್ದಾರೆ. ವ್ಯಾಪಾರ, ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ಅಭಿವೃದ್ಧಿ ಸಹಕಾರ ಕುರಿತಂತೆ ನಾಯಕರು ಮಾತುಕತೆ ನಡೆಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಂತ್ರಜ್ಞಾನ ಆಧಾರಿತ ದಕ್ಷ ಗಡಿ ನಿರ್ವಹಣಾ ಯೋಜನೆಯನ್ನು ಮುಂದಿನ ವರ್ಷ ಪ್ರಾಯೋಗಿಕವಾಗಿ ಜಾರಿಗೊಳಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ತ್ರಿಪುರಾದ ಭಾರತ ಬಾಂಗ್ಲಾದೇಶ ಅಂತಾರಾಷ್ಟೀಯ ಗಡಿಯಲ್ಲಿರುವ ಲಂಕಾಮುರ ಗಡಿ ಔಟ್ಪೋಸ್ಟ್ನಲ್ಲಿರುವ ಪ್ರಹರಿ ಸಮ್ಮೇಳನ ಉದ್ದೇಶಿಸಿ ಅವರು ಮಾತನಾಡಿದರು. ದಕ್ಷ ಗಡಿ ನಿರ್ವಹಣಾ ಯೋಜನೆಯನ್ನು 7-8 ಸೂಕ್ಷ್ಮ ಪ್ರದೇಶಗಳಲ್ಲಿ ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ತರಲಾಗುವುದು ಎಂದು ತಿಳಿಸಿದರು. ದೇಶದ ಸುರಕ್ಷತೆ ಮತ್ತು ಭದ್ರತೆ ಅತ್ಯಂತ ಅವಶ್ಯಕವಾಗಿದ್ದು ಮಾದಕ ದ್ರವ್ಯ, ಮಾನವ ಕಳ್ಳಸಾಗಾಟ, ಅಕ್ರಮ ಗೋವು ಸಾಗಾಟಗಳನ್ನು ಸಂಪೂರ್ಣವಾಗಿ ತಡೆಗಟ್ಟುವುದು ಅತ್ಯಗತ್ಯ ಎಂದರು. ಪರಿಸರ ದಿನದ ಅಂಗವಾಗಿ ಏರ್ಪಡಿಸಲಾಗಿದ್ದ ಸಾಮೂಹಿಕ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಗೃಹ ಸಚಿವ ಅಮಿತ್ ಶಾ ಗಿಡವೊಂದನ್ನು ನೆಟ್ಟರು. ಕೇಂದ್ರೀಯ ಸಶಸ್ತ ಪೊಲೀಸ್ ಪಡೆ 2019 ಇದುವರೆಗೂ ದೇಶದಲ್ಲಿ ಒಟ್ಟು 6.40 ಕೋಟಿ ಅಧಿಕ ಸಸಿಗಳನ್ನು ನೆಟ್ಟಿದೆ ಎಂದು ಈ ಸಂದರ್ಭದಲ್ಲಿ ಅವರು ತಿಳಿಸಿದರು. ಇದಕ್ಕೂ ಮುನ್ನ ಅಗರ್ತಲಾದ ಕುಂಚ್ಬನ್ನಲ್ಲಿರುವ ಐತಿಹಾಸಿಕ 1917 ಪುಷ್ಪಂಬತ ಅರಮನೆಯನ್ನು ಪ್ಯಾಲೆಸ್ ಹೋಟೆಲ್ ಆಗಿ ಪರಿವರ್ತಿಸುವ ಕಾಮಗಾರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಶಿಲಾನ್ಯಾಸ ನೆರವೇರಿಸಿದರು. ಅಂಡಮಾನ್ ದ್ವೀಪದ ಪೂರ್ವ ಕರಾವಳಿಯ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ವಿಜಯಪುರಂ 3 ಪ್ರದೇಶದಲ್ಲಿ ನೈಸರ್ಗಿಕ ಅನಿಲ ಪತ್ತೆಯಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಪ್ರಕಟಿಸಿದ್ದಾರೆ. ಅಂಡಮಾನ್ ಸಮುದ್ರ ಪ್ರದೇಶದಲ್ಲಿ ವ್ಯಾಪಕ ಇಂಧನ ಸಾಮರ್ಥ್ಯ ಇರುವುದನ್ನು ಈ ಪರಿಶೋಧನೆ ಸಾಬೀತುಪಡಿಸಿದೆ ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಸುಮಾರು 355 ಮೀಟರ್ ನೀರಿನಾಳದಲ್ಲಿ ನೈಸರ್ಗಿಕ ಅನಿಲ ನಿಕ್ಷೇಪ ಪತ್ತೆಯಾಗಿದೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ಮಾಹಿತಿ ನೀಡಿದ್ದಾರೆ. ಅಸ್ಸಾಂನ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಲಾಗಿದೆ. ಗುವಾಹಟಿಯ ಜ್ಯೋತಿ ವಿಷ್ಣು ಅಂತರ್ಜಿಕ ಕಲಾಮಂದಿರದಲ್ಲಿ ನಡೆದ ಸಮಾರಂಭದಲ್ಲಿ 12 ಹೊಸ ಸಂಪುಟ ದರ್ಜೆ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರು. ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಸಮ್ಮುಖದಲ್ಲಿ ರಾಜ್ಯಪಾಲ ಲಕ್ಷ್ಮಣ ಪ್ರಸಾದ್ ಆಚಾರ್ಯ ಅವರಿಂದ

0: ನೂತನ ಸಚಿವರು ಅಧಿಕಾರ ಹಾಗೂ ಗೌಪ್ಯತೆಯ ಪ್ರಮಾಣ ವಚನ ಸ್ವೀಕರಿಸಿದರು. ಇದರಿಂದಾಗಿ ಅಸ್ಸಾಂ ಮಂತ್ರಿಮಂಡಲದ ಸದಸ್ಯರ ಸಂಖ್ಯೆ 17ಕ್ಕೇರಿದೆ. ಅಸ್ಸಾಂನಲ್ಲಿ ಮುಖ್ಯಮಂತ್ರಿ ಸೇರಿದಂತೆ ಗರಿಷ್ಠ 19 ಸಚಿವ ಸ್ಥಾನಗಳಿಗೆ ಅವಕಾಶವಿದೆ. ಭಾರತ 18 ವರ್ಷದೊಳಗಿನ ಪುರುಷರ ಏಷ್ಯಾ ಹಾಕಿ ಕಪ್ ಫೈನಲ್ ಪ್ರವೇಶಿಸಿದೆ. ಜಪಾನಿನ ಕಕಾಮಿ ಗಹರಾ ಹಾಕಿ ಕ್ರೀಡಾಂಗಣದಲ್ಲಿ ಇಂದು ನಡೆದ ಸೆಮಿಫೈನಲ್ಸ್ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನದ ವಿರುದ್ದ 5-3 ಗೋಲುಗಳ ಅಂತರದಿಂದ ಜಯ ಗಳಿಸಿತು. ಪ್ರಶಸ್ತಿಗಾಗಿ ನಾಳೆ ನಡೆಯುವ ಫೈನಲ್ ಪಂದ್ಯದಲ್ಲಿ ಭಾರತ ಆತಿಥೇಯ ಜಪಾನ್ ತಂಡವನ್ನು ಎದುರಿಸಲಿದೆ. ಗೋವಾದ ಮಾರ್ಗೋವಾದಲ್ಲಿ ನಾಳೆ ನಡೆಯಲಿರುವ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 6:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೂರತ್ನಲ್ಲಿ 18,800 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ಚಾಲನೆ. ಭಾರತದಲ್ಲಿ ಡಿಜಿಟಲ್ ಮೂಲಸೌಕರ್ಯಕ್ಕಾಗಿ ಏರ್ಟ್ರಂಕ್ನಿಂದ 3 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಪ್ರಕಟ, ಪ್ರಧಾನಿ ನರೇಂದ್ರ ಮೋದಿ. ಅಂದಾಜು 7.7% ಬೆಳವಣಿಗೆಯ ನೈಜ ಜಿಡಿಪಿಯೊಂದಿಗೆ ಬಲವಾದ ವೇಗ ಕಾಯ್ದುಕೊಂಡ ದೇಶದ ಆರ್ಥಿಕತೆ. ತಂತ್ರಜ್ಞಾನ ಆಧಾರಿತ ದಕ್ಷ ಗಡಿ ನಿರ್ವಹಣಾ ಯೋಜನೆ ಮುಂದಿನ ವರ್ಷ ಪ್ರಾಯೋಗಿಕವಾಗಿ ಜಾರಿ, ಗೃಹ ಸಚಿವ ಅಮಿತ್ ಶಾ. 18 ವರ್ಷದೊಳಗಿನ ಪುರುಷರ ಏಷ್ಯಾ ಹಾಕಿ ಕಪ್ ಪಾಕಿಸ್ತಾನ ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಸಮಯ ಸರಿಯಾಗಿ 7:45:15 ಇದು ಆಕಾಶವಾಣಿ ಬೆಂಗಳೂರು.

ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. ಸಿರಿಗಂಧ ಪ್ರತಿದಿನ ಒಂದೊಂದು ವಿಶೇಷತೆಯ ಬಗ್ಗೆ ಮಾತಾಡ್ತಾ ಸಿರಿಗಂಧವನ್ನು ಒಳ್ಳೊಳ್ಳೆಯ ಹಾಡುಗಳನ್ನು ಕೇಳಿಸುವಂಥ ಕಾರ್ಯಕ್ರಮ ಸಿರಿಗಂಧ. ಒಳ್ಳೊಳ್ಳೆಯ ಹಾಡುಗಳು, ಸುಮಧುರವಾದ ಹಾಡುಗಳು ನಿಮಗಾಗಿ ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಇಂದು ವಿಶ್ವ ಪರಿಸರ ದಿನ. ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನು ಜೂನ್ ತಿಂಗಳ 5ನೇ ತಾರೀಕಿನಂದು ಎಲ್ಲೆಡೆ ಆಚರಿಸಲಾಗುತ್ತದೆ. ವಿಶ್ವ ಪರಿಸರ ದಿನದಂದು ನಾವು ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರೆ ನಮ್ಮ ಜವಾಬ್ದಾರಿ ಮುಗಿಯುವುದಿಲ್ಲ. ಇದು ನನ್ನದಲ್ಲ, ಸರ್ಕಾರದ ಕೆಲಸ ಎಂದು ಅಥವಾ ಚಳಿವಳಿಗಾರರ ಕೆಲಸ ಅಂದ್ಕೊಂಡು ಜಾರಿಕೊಳ್ಳಕ್ಕೂ ಸಾಧ್ಯವಿಲ್ಲ. ಏಕೆಂದರೆ ಇಂದಿನ ಈ ಮಾಲಿನ್ಯಪೂರಿತ ಪರಿಸರದ ನಿರ್ಮಾಣದಲ್ಲಿ ಪ್ರತಿಯೊಬ್ಬ ಪ್ರಜೆಯ ಕೊಡುಗೆಯೂ ಕೂಡ ಇದೆ. ಆದ್ದರಿಂದ ನಾವು ಎಚ್ಚೆತ್ತುಕೊಳ್ಳುವುದು ಅಗತ್ಯ ಮಾತ್ರವಲ್ಲ, ಅನಿವಾರ್ಯವಾಗಿದೆ. ನಾವು ವಸ್ತುಗಳನ್ನು ಬಳಸುವುದು ತಪ್ಪೇನಿಲ್ಲ, ಆದರೆ ಬಳಸಿದ್ದಕ್ಕಿಂತ ಹೆಚ್ಚಿನದನ್ನು ಬೆಳೆಸುತ್ತಾ ಹೋದರೆ ಪ್ರಕೃತಿ ಸಮೃದ್ಧವಾಗಬಲ್ಲದು. ಪರಿಸರ ಸಂರಕ್ಷಣೆ ಎಂದ ಕ್ಷಣ ನಮ್ಮಲ್ಲಿ ಒಂದು ದೊಡ್ಡ ಸವಾಲು ಅಂತ ನಾವೆಲ್ಲರೂ ಭಾವಿಸ್ತೀವಿ. ಆದರೆ ನಾವು ವಾಸಿಸುವ ಭೂಮಿಯನ್ನು ಕಾಪಾಡಿಕೊಳ್ಳಲು ಕೋಟಿಗಟ್ಟಲೆ ಹಣ ಅಥವಾ ಬೃಹತ್ ಯೋಜನೆಗಳು ಬೇಕಾಗಿಲ್ಲ. ನಮ್ಮ ದೈನಂದಿನ ಜೀವನ ಶೈಲಿಯಲ್ಲಿ ಮಾಡಿಕೊಳ್ಳುವಂಥ ಸಣ್ಣ ಪುಟ್ಟ ಬದಲಾವಣೆಗಳೇ ಪರಿಸರಕ್ಕೆ ನಾವು ನೀಡಬಹುದಾದ ಅತಿ ದೊಡ್ಡ ಕೊಡುಗೆಯಾಗಿದೆ. ಪ್ರಕೃತಿಯನ್ನು ಕಾಪಾಡುವುದು ಎಂದರೆ ನಾವು ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಕಾಪಾಡಿದಂತೆ. ಬನ್ನಿ, ಇಂದಿನಿಂದಲೇ ನಮ್ಮ ಮನೆಯಿಂದಲೇ ಈ ಪರಿಸರ ಸಂರಕ್ಷಣೆಯನ್ನು ನಾವೆಲ್ಲರೂ ಮಾಡೋಣ. ಈ ಬಗ್ಗೆ ಮಾತಾಡ್ತಾ ಸಾಗೋಣ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಚೈತ್ರದ ಪ್ರೇಮಾಂಜಲಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಜಗತ್ತಿನ ಬೇರೆ ಎಲ್ಲ ಜೀವಿಗಳಿಗಿಂತ ಹೆಚ್ಚು ಬುದ್ಧಿವಂತರು ಶಕ್ತಿವಂತರು ಆದ ಮನುಷ್ಯ ಪರಿಸರ ಸಂರಕ್ಷಣೆಯಲ್ಲಿ ಪರಿಸರವನ್ನು ದೋಚೋದ್ರಲ್ಲಿ ಮಾತ್ರ ಅವನು ನಿಜಕ್ಕೂ ದಡ್ಡನಾಗಿದ್ದಾನೆ ಅಂತ ಹೇಳ್ಬೋದು. ನಾವು ಕಾಡನ್ನು ದೋಚುತ್ತಾ ಇದ್ದೀವಿ, ಅದರಡಿ ಇರುವಂತಹ ಖನಿಜಗಳನ್ನ ದೋಚುತ್ತಾ ಇದ್ವಿ, ಮರುಭೂಮಿಯನ್ನು ತೈಲಕ್ಕಾಗಿ, ಸಮುದ್ರವನ್ನು ಅದರಡಿ ಇರುವಂತಹ ತೈಲ ಖನಿಜಗಳಿಗಾಗಿ, ಕೊನೆಗೆ ಹಿಮ ಖಂಡಗಳನ್ನು ಬಾಹ್ಯಾಕಾಶವನ್ನು ಸಹ ನಾವು ಬಿಟ್ಟಿಲ್ಲ. ಇದುವರೆಗೆ ಭೂಮಿಯ ಬೇರೆ ಬೇರೆ ಭಾಗಗಳಲ್ಲಿ ವಿಕಾಸವಾಗಿರದಂಥ ಎಲ್ಲ ಬಗೆಯ ಜೀವಿಗಳ ವಾಸಸ್ಥಾನವನ್ನು ಮನುಷ್ಯ ಆಕ್ರಮಿಸಿದ್ದಾನೆ. ಅಷ್ಟೇ ಅಲ್ಲ, ಅಲ್ಲಿ ಹೋದಲೆಲ್ಲ ವಿಷವಸ್ತುಗಳನ್ನು ನಾವು ಉಣಿಸಿ ಬರ್ತಾ ಇದ್ದೀವಿ. ನೀರು, ಗಾಳಿ, ಮಣ್ಣು, ಅಂತರ್ಜಲ, ಹೀಗೆ ಜೊತೆಗೆ ಬಾಹ್ಯಾಕಾಶವನ್ನು ಸಹ ಬಿಡದಂತೆ

ಕೃತಕವಾದ ಕಸವನ್ನು ತುಂಬುತ್ತಾ ಇದ್ದೀವಿ. ನದಿಗಳು ಚರಂಡಿಗಳಾಗಿವೆ. ಭೂಮಿಗೆ ರಕ್ಷಾ ಕವಚದಿಂದ ಓಜೋನ್ ಪದರ ಅಲ್ಲಲ್ಲಿ ಛಿದ್ರವಾಗಿದೆ. ಇದರಿಂದ ಅತಿ ನೇರಳೆ ಕಿರಣಗಳು ತೂರಿ ಬಂದು ಇಲ್ಲಿರುವಂಥ ಅನೇಕ ಸೂಕ್ಷ್ಮ ಜೀವಿಗಳ ಬದುಕು ನರಕವಾಗ್ತಾ ಇದೆ. ವಾತಾವರಣವನ್ನು ಸೇರಿರುವಂಥ ಗಂಧಕ ಸಾರಜನಕದ ಭಸ್ಮಗಳು ಆಗಸದಿಂದ ಆಮ್ಲ ಮಳೆಯಾಗಿ ಇಳಿಯುತ್ತವೆ. ಇವೆಲ್ಲವನ್ನು ನಾವು ಮನಸ್ಸು ಮಾಡಿದಲ್ಲಿ ತಡೆಯಬಹುದು. ಅದಕ್ಕಾಗಿ ನಾವೆಲ್ಲರೂ ಒಂದಾಗಿ ದುಡಿಯಬೇಕಾಗಿದೆ. ನಾಗಮಂಡಲ ಚಿತ್ರಕ್ಕಾಗಿ ಸಂಗೀತ ಕಟ್ಟಿ ಹಾಡಿರುವ ಗೀತೆ ಗೋಪಾಲ್ ಯಜ್ಞಿಕ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಸಿ ಅಶ್ವಥ್.

0: ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.
1: ಬಚ್ಚೆಯ ಮುಗಿಲೇರಿ ಬನ ತುಂಬಿ ನಗುವಾಗ ವನರಾಣಿ ಕಣ್ಮಣಿಯು ಸೆಳೆಯುತ್ತಾಳೋ.
0: ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಕವಿತಾ ಸುಬ್ರಹ್ಮಣ್ಯಂ ಹಾಡಿರುವ H2O ಚಿತ್ರದ ಗೀತೆ. ಉಪೇಂದ್ರ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಸಾಧು ಕೋಕಿಲಾ.

0: ಪರಿಸರ ಸಂರಕ್ಷಣೆ ನಮ್ಮ ನಮ್ಮ ಮನೆಗಳಿಂದಲೇ ಆರಂಭ ಆಗಬೇಕು. ನಮ್ಮ ಮನೆಯ ತ್ಯಾಜ್ಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದರೊಂದಿಗೆ ಇದು ಆರಂಭವಾಗಬೇಕಾಗಿದೆ. ನಾವು ಬಳಸುವ ಪರಿಕರಗಳು ಪರಿಸರ ಸ್ನೇಹಿಯೇ? ಅಂದರೆ ಬಳಸಿ ಬಿಸಾಡಿದ ನಂತರ ಈ ಮಣ್ಣು ಸೇರಿ ಮಣ್ಣಾಗಬಲ್ಲದೆ ಎಂಬುದನ್ನು ನಾವೆಲ್ಲರೂ ಯೋಚಿಸಬೇಕಾಗಿದೆ. ನಾವು ನಮ್ಮ ಮನೆಗೆ ಯಾವುದೇ ಒಂದು ಹೊಸ ವಸ್ತುವನ್ನು ತಂದು ಅದನ್ನು ಸೇರ್ಪಡಿಸುವ ಮುನ್ನ ನಾವು ಅದನ್ನು ಗಮನಿಸಬೇಕು. ಅವಶ್ಯಕವಲ್ಲದ ಆಕರ್ಷಕ ಐಷಾರಾಮಿ ಬದುಕಿಗೆ ಮಾರು ಹೋಗದೆ ಒಂದು ಬೇಕಾದಲ್ಲಿ ಎರಡನ್ನ ಬಯಸದೆ ಕೊಳ್ಳು ಬಾಕತನಕ್ಕೆ ಸಿಲುಕಿ ತೋರಿಕೆಯ ಬದುಕಿಗಾಗಿ ಬದುಕದೆ ಸರಳ ಜೀವನ ಶೈಲಿಯನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕು. ಈ ಜೀವಗೋಲದ ಜೈವಿಕ ಪರಿಸರವನ್ನು ನಾವು ಮರುಕಳಿಸಬೇಕಂದ್ರೆ ಎಲ್ಲೋ ನಮ್ಮ ನಮ್ಮ ಮನೆಗಳಿಂದಲೇ ಆ ಕೆಲಸವನ್ನು ಆರಂಭಿಸಬೇಕಾಗುತ್ತೆ.
1: ಕಾಕನಕೋಟೆ ಚಿತ್ರಕ್ಕಾಗಿ ಸುಲೋಚನಾ ಹಾಡಿರುವ ಗೀತೆ

0: ನಾವು ಬಳಸುವ ವಾಹನಗಳು, ಉಗುಳುವ ಹೊಗೆ, ನಮ್ಮ ರೆಫ್ರಿಜರೇಟರ್ಗಳು, ಎಸಿಗಳು, ಹೊರಹಾಕುವಂಥ ಕ್ಲೋರೋಫ್ಲೋರ್ ಕಾರ್ಬನ್ಗಳು, ನಾವು ಬಳಸುವ ಆಕರ್ಷಕ ಹೊಳಪಿನ ಬಣ್ಣಗಳು, ವಾತಾವರಣಕ್ಕೆ ಸೇರಿರುವಂಥ ಸೀಸಾ, ಮಕ್ಕಳಾಟಿಕೆಯ ಚಿತ್ತಾಕರ್ಷಕ ವರ್ಣಗಳು ಎಲ್ಲವೂ ಈ ಪರಿಸರದ ಮಾಲಿನ್ಯಕ್ಕೆ ಕಾರಣವಾಗುತ್ತವೆ. ಇವೆಲ್ಲವೂ ನಮ್ಮ ಬದುಕಿಗೆ ಅನಿವಾರ್ಯವಲ್ಲ. ಆದರೆ ಅನಿವಾರ್ಯವಾದ ನೀರು, ಗಾಳಿಯನ್ನು ನಾವು ಶುಚಿಯಾಗಿ ಇರಿಸಿಕೊಳ್ಳಬೇಕು. ಮಳೆಯ ಮೂಲಕ ಭೂಮಿಗೆ ಬೀಳುವ ಪ್ರತಿ ಮಳೆ ಹನಿಯನ್ನು ನಾವು ಸಂಗ್ರಹಿಸಬೇಕು. ಬಳಸಿದ ನೀರನ್ನು ಪುನರ್ಬಳಕೆ ಮಾಡಬೇಕಾಗಿದೆ. ನಮ್ಮ ಸುತ್ತಮುತ್ತಲಿನ ವಾಯುವನ್ನು ಶುಚಿಯಾಗಿರಿಸಲು ಏನೆಲ್ಲ ಮಾಡಬಹುದೋ ಅದೆಲ್ಲವನ್ನು ನಾವು ಮಾಡಬೇಕು. ಜೊತೆಗೆ ಹನಿ ಹನಿ ನೀರು ಕೂಡ ಮುಖ್ಯ. ನೀರು ಜೀವಜಲ, ಅದನ್ನು ಸಂರಕ್ಷಣೆ ಮಾಡಬೇಕಾಗಿದೆ.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
2: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
0: ರಾಮಾಚಾರ್ಯ ಚಿತ್ರಕ್ಕಾಗಿ ಮನು ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಪರಿಸರ ಸಂರಕ್ಷಣೆ ನಮ್ಮ ಮನೆಯಿಂದನೇ ಆರಂಭ ಆಗಬೇಕು. ಇರುವಷ್ಟೇ ಜಾಗದಲ್ಲಿ ಬೆಳೆಯಬಹುದಾದಂಥ ತೋಟ ಗಿಡ ಮರಗಳನ್ನು ನಾವು ಬೆಳೆದರೆ ಕೃತಕವಾಗಿ ಆಮ್ಲಜನಕಕ್ಕೆ ಮೊರೆ ಹೋಗೋದನ್ನು ತಪ್ಪಿಸಬಹುದು. ಜೊತೆಗೆ ಪರಿಸರ ಸಂರಕ್ಷಣೆ ಅನ್ನೋದು ಇಂದು ನಗರಗಳಲ್ಲಿ ಮಾತ್ರ ಕೇಂದ್ರೀಕೃತವಾಗಿದೆ. ವ್ಯಕ್ತಿಯ ದೃಷ್ಟಿಕೋನ, ಅರಿವಿನ ಆಳವನ್ನು ಅದು ಅವಲಂಬಿಸಿದೆ. ಅನ್ಯರಿಗೆ ಅಲ್ಲಿದ್ದರೂ ನಮ್ಮ ಉಳಿವಿಗಾಗಿ, ನಮ್ಮ ಮುಂದಿನ ಜನಾಂಗಕ್ಕಾಗಿ ನಾವು ಪರಿಸರ ಸಂರಕ್ಷಣೆ ಮಾಡುವುದು ಇಂದು ಅನಿವಾರ್ಯವಾಗಿದೆ.

0: ಜಿವಿ ಅಯ್ಯರ್ ಗೀತೆಯನ್ನು ಬರೆದು ಜಿಕೆ ವೆಂಕಟೇಶ್ ಸ್ವರಕಲ್ಪನೆ ಮಾಡಿರುವ ರಾಜಶೇಖರ ಚಿತ್ರದ ಗೀತೆಯನ್ನು ಕೇಳಿದಿರಿ. ಹಾಡಿದ್ದ ಕಲಾವಿದರು ಎಸ್ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ.
1: ಮರಕ್ಕೆ ನೀಡುವ ಕೊಡಲಿ ಏಟು, ಮನುಷ್ಯನ ಬಾಳಿಗೆ ಚಾಟಿಯೇಟು. ಪರಿಸರ ರಕ್ಷಣೆ ನಮ್ಮ ಸುಂದರ ಬದುಕಿನ ಆಶಾಕಿರಣ.
2: ಹಾಡಿನ ಹಕ್ಕಿಯೇ ಬಾ, ಮಲೆನಾಡಿನ ಹಕ್ಕಿಯೇ ಬಾ.
3: ಕಾಡಲಿ ತುಂಬಿರಲು ತರುಲತೆ, ನಾಡಲಿ ನಲಿಯುವುದು

ಪರಿಸರ ಸಂರಕ್ಷಣೆಗಾಗಿ ನಾವು ನಮ್ಮ ಕೈಲಾದಂಥ ಮಾಡಲೇಬೇಕಾದ, ಮಾಡಲು ಸಾಧ್ಯ ಇರುವಂಥ ಸುಲಭವಾದ ಕರ್ತವ್ಯಗಳು ಪ್ರತಿಯೊಬ್ಬರೂ ಅನುಸರಿಸಲೇಬೇಕು, ಮಾಡಲೇಬೇಕಾಗುತ್ತೆ. ಮೊದಲಿಗೆ ನೀರು ನೈಸರ್ಗಿಕ ಸಂಪನ್ಮೂಲ. ಮನುಷ್ಯ ಎಷ್ಟೇ ಮುಂದುವರೆದರೂ ನೀರನ್ನು ಉತ್ಪಾದಿಸಲು ಸಾಧ್ಯವಿಲ್ಲ. ಹಾಗಾಗಿ ನೀರಿನ ಹಿತಮಿತ ಬಳಕೆ ಮಾಡಬೇಕಾಗುತ್ತದೆ. ಶವರ್ ಬಳಸಿ ಸ್ನಾನ ಮಾಡೋದರಿಂದ ಪ್ರತಿ ನಿಮಿಷಕ್ಕೆ 15-20 ಲೀಟರ್ ನೀರು ಪೋಲಾಗುತ್ತದೆ. ಅದರ ಬದಲು ಒಂದು ಬಕೆಟ್ ನೀರು ಬಳಸಿದರೆ ಕೇವಲ 15 ಲೀಟರ್ನಲ್ಲಿ ಸ್ನಾನ ಮಾಡಬಹುದು. ಇದರಿಂದ ದಿನಕ್ಕೆ 100 ಲೀಟರ್ ನೀರನ್ನು ಉಳಿಸಿದಂತೆ ಆಗುತ್ತದೆ. ಇನ್ನು ಬೆಳಿಗ್ಗೆ ಬ್ರಷ್ ಮಾಡುವಾಗ

0: ಅಥವಾ ಮುಖ ತೊಳೆಯುವಾಗ ಅನಗತ್ಯವಾಗಿ ನಲ್ಲಿಯನ್ನ ನೀರನ್ನ ತೆರೆದಿಟ್ಟು ಅಂದರೆ ಓಪನ್ ಮಾಡಿಟ್ಟು ನೀರು ಪೋಲಾಗುವುದನ್ನ ತಡೆಹಿಡಬೇಕು. ಬ್ರಷ್ ಮಾಡುವ ಮೊದಲು 2 ನಿಮಿಷಗಳ ಕಾಲ ನಲ್ಲಿಯನ್ನು ಬಂದ್ ಮಾಡೋದ್ರಿಂದ ದಿನಕ್ಕೆ ಕನಿಷ್ಠ ಅಂದರೆ 10-12 ಲೀಟರ್ ಶುದ್ಧ ನೀರು ಪೋಲಾಗೋದನ್ನು ನಾವು ತಡೆಹಿಡಿಯಬಹುದು.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
0: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
3: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
4: ಹಲ್ಲುಜ್ತಾ ಇದೀನಿ ಕಣಮ್ಮ.
3: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
4: ಸರಿ, ನಿಲ್ಸಿದೀನಿ ಬಿಡು.
3: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
5: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
3: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
5: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
4: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
6: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
7: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಊರಿಗೆ ಉಪಕಾರಿ ಚಿತ್ರಕ್ಕಾಗಿ ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಸತ್ಯಂ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರೀ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯವಾಗಬೇಕು. ನಾವು ಏನಾದರೂ ಶಾಪಿಂಗ್ ಅಂತ ಹೋಗುವಾಗ ಅಥವಾ ಆಫೀಸ್ಗೆ ಅಥವಾ ಎಲ್ಲೇ ಹೋಗಲಿ ಬಟ್ಟೆ ಬ್ಯಾಗ್ಗಳನ್ನ ಕೈಲಿ ಇಟ್ಕೊಂಡಿರಬೇಕು. ಇದರಿಂದ ಹಾದಿ ಬದಿಯಲ್ಲಿ ತರಕಾರಿ ಅಥವಾ ದಿನಸಿ ಖರೀದಿ ಮಾಡುವಾಗ ಅಂಗಡಿಯಿಂದ ಪ್ಲಾಸ್ಟಿಕ್ ಕವರ್ಗಳನ್ನ ಪಡೆಯೋದು ತಪ್ಪುತ್ತೆ. ಜೊತೆಗೆ ಪರಿಸರಕ್ಕೆ ನಮ್ಮದೇ ಆದ ಕೊಡುಗೆಯನ್ನು ನೀಡೋಕ್ಕೆ ಸಾಧ್ಯ ಕೂಡ ಆಗುತ್ತೆ. ಒಮ್ಮೆ ಬಳಸಿ ಎಸೆಯುವ ಪ್ಲಾಸ್ಟಿಕ್ ಚಮಚ, ಪ್ಲಾಸ್ಟಿಕ್ ಕಪ್ಗಳು, ಪ್ಲಾಸ್ಟಿಕ್ ಲೋಟಗಳು ಜೀವರಾಶಿಗೆ ಮಾರಕವಾದ ವಸ್ತುಗಳು ಇವು. ಜ್ಯೂಸ್ ಕುಡಿಯುವಾಗ ಸ್ಟ್ರಾ ನಿರಾಕರಿಸಿ, ಹೊರಗೆ ಹೋಗುವಾಗ ಸ್ಟೀಲ್ ಚಮಚ ಅಥವಾ ನೀರಿನ ಸ್ಟೀಲ್ ಬಾಟಲನ್ನು ಜೊತೆಗೆ ಕೊಂಡೊಯ್ಯೋ ಅಭ್ಯಾಸವನ್ನು ಪ್ರತಿಯೊಬ್ಬರೂ ಮಾಡಿಕೊಳ್ಬೇಕು. ಇದರಿಂದ ಪ್ಲಾಸ್ಟಿಕ್ ತ್ಯಾಜ್ಯದ ಪ್ರಮಾಣವನ್ನು ದೊಡ್ಡ ಮಟ್ಟದಲ್ಲಿ ನಾವು ತಗ್ಗಿಸಬಹುದು. ಆ ಮೂಲಕ ಪರಿಸರ ಸಂರಕ್ಷಣೆಗೆ ನಾವೂ ಸಹ ಕೈಜೋಡಿಸಿದಂಥ ಒಂದು ಹೆಮ್ಮೆಯ ಸಮಾಧಾನದ ಅನುಭವ ನಮಗೂ ಸಹ ಆಗುತ್ತೆ. ಶ್ರೀರಾಮಚಂದ್ರ ಚಿತ್ರಕ್ಕಾಗಿ ಮನು ಮತ್ತು ಚಿತ್ರ ಹಾಡಿರುವ ಗೀತೆ.

ಅಪರಿಚಿತ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಪಿ ಆರ್ ರಾಮದಾಸ್ ನಾಯ್ಡು ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಎಲ್ ವೈದ್ಯನಾಥನ್.

0: ಇಂದು ವಿಶ್ವ ಪರಿಸರ ದಿನ. ವಿಶ್ವದಲ್ಲಿ ಮಾನವನಿಗೆ ಇರುವಂಥ ಏಕೈಕ ವಾಸಸ್ಥಳ ಅಂದರೆ ಅದು ಈ ಭೂಮಿ. ಪರಿಸರದ ಬಗ್ಗೆ ಕಾಳಜಿ ಪ್ರತಿಯೊಬ್ಬರಿಗೂ ಇರಬೇಕು. ಈ ಭೂಮಿಯ ಬಗೆಗಿನ ಪ್ರೀತಿ ತಾನಾಗಿಯೇ ಸಹಜ ಪ್ರವೃತ್ತಿಯಾಗದ ಹೊರತು ಇದು ಸಾಧ್ಯವಿಲ್ಲ. ಹಸಿವು, ನಿದ್ದೆ, ನೀರಡಿಕೆಯಂತೆ ಇದು ನನ್ನ ವಸ್ತು ಎಂಬಂತೆ ಈ ಭೂಮಿ ನನ್ನದು, ಈ ಮಣ್ಣು ನನ್ನದು ಎಂಬ ಪ್ರೇಮ ಪ್ರತಿಯೊಬ್ಬರಿಗೂ ಇರಬೇಕು. ಇದರ ಸ್ವಚ್ಛತೆ ನನ್ನ ಮನೆಯ ಸ್ವಚ್ಛತೆಯಷ್ಟೇ ಮುಖ್ಯ ಎಂಬ ಭಾವನೆ ಪ್ರತಿಯೊಬ್ಬರಲ್ಲಿಯೂ ಮೂಡದ ಹೊರತು ಇದು ಸಾಧ್ಯವಿಲ್ಲ. ಆದ್ದರಿಂದ ಮೊದಲು ಇದನ್ನು ನಮ್ಮದಾಗಿಸಿಕೊಳ್ಳೋಣ, ಮನಸಾರೆ ಪ್ರೀತಿಸೋಣ, ನಮ್ಮ ಪರಿಸರವನ್ನು ಸಂರಕ್ಷಿಸೋಣ. ಈ ಭೂಮಿಯ ಭವಿಷ್ಯ ನಮ್ಮೆಲ್ಲರ ಕೈಯಲ್ಲಿ ಇದೆ. ಭೂಮಿಯ ಮೇಲೆ ನಮ್ಮೆಲ್ಲರ ಉಳಿವು, ನಮ್ಮ ಅರಿವು ಮತ್ತು ಅದರ ಬಳಕೆಯ ಮೇಲೆ ಅವಲಂಬಿತವಾಗಿದೆ ಈ ಪರಿಸರ.
1: ಈ ನಾಡಿನ ಮಣ್ಣು ಬೆಳೆ

ಎಸ್ ವಿ ಪರಮೇಶ್ವರ ಭಟ್ಟ ಅವರ ರಚನೆ. ತಿಳಿಮುಗಿಲ ತೊಟ್ಟಿಲಲ್ಲಿ ಮಲಗಿದ್ದ ಚಂದ್ರನ ಗಾಳಿ ಜೋಗುಳ ಹಾಡಿ ತೂಗುತ್ತಿತ್ತು. ಹಾಡಿದ್ದಾರೆ ಪ್ರೇಮಲತಾ ದಿವಾಕರ್.

ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ ನೀರ ಮೇಲಿನ ಲೀಲೆ ನಮ್ಮ ಈ ಜೀವನ, ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ.

ಇದುವರೆಗೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಸಮಯ 9:30 ಇದು ಆಕಾಶವಾಣಿ ಬೆಂಗಳೂರು. ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ

ಸಾ ಮ ಗ ಮ ಗ ರೆ ಸಾ ನಿ ದ ನಿ ನಿ ಸಾ ಸಾ ನಿ ಸಾ ಗ ನಿ ಸಾ ಮ ಗ ಮ ನಿ ಸಾ ಪ ಮ ಪ ಸಾ ಪ ಮ ಪ ಮ ಮ ಗ ರೆ ರೆ ರೆ ಸಾ ಸಾ ದ ದ ದ ದ ನಿ ನಿ ನಿ ದ ದ ಪ ದ ಪ ದ ನಿ ನಿ ನಿ ದ ದ ಗ ಗ ಗ ಮ ಮ ನಿ ನಿ ದ ಗ ಮ ಸಾ ನಿ ದ ಗ ಮ ಮ ದ ದ ನಿ ನಿ ಸಾ ನಿ ದ ನಿ

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಇತ್ತೀಚೆಗೆ ನಮ್ಮನ್ನು ಅಗಲಿದ ಹಿರಿಯ ಹಿಂದೂಸ್ತಾನಿ ಗಾಯಕಿ ವಿದುಷಿ ಲಲಿತ್ ಜೆ ರಾವ್ ಅವರ ಗಾಯನದ ಧ್ವನಿ ಮುದ್ರಿಕೆಯಲ್ಲಿ ರಾಗ್ ಚಂದ್ರ ಕೌನ್ಸ್ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಡಾಕ್ಟರ್ ಡಿ ಸತೀಶ್ಚಂದ್ರ ಅವರಿಂದ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಪಿ ಕೆ ಸುಮತಿ. 6:40 ದೇಶಭಕ್ತಿಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ, ರೈತರಿಗೆ ಸಲಹೆ 6:50, 7:15 ಭಾವಗೀತೆಗಳು ಎನ್ ಭಾರ್ಗವಿ ಅವರಿಂದ, 7:45 ಚಿತ್ರಗೀತೆ, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, 8:35 ಆಕಾಶ ಬುಟ್ಟಿ, ಗೀತ ರಚನೆಕಾರ ನಿರ್ದೇಶಕ ಹೃದಯ ಶಿವ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಬಿಕೆ ಸುಮತಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ ಚಿತ್ರಗೀತೆಗಳು. 9:30 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 10:30 ಸುನೆರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು 11:00. 11:30 ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ, ಓ ನಿಸರ್ಗ ಪರಿಸರವೇ ಕ್ಷಮೆಯಿರಲಿ ಸಂಯೋಜಿತ ಕಾರ್ಯಕ್ರಮ. ಪ್ರಸ್ತುತಪಡಿಸುವವರು ಉತ್ತರ ಕನ್ನಡ ಜಿಲ್ಲಾ ಕಾರವಾರದ ಲೇಖಕಿ ಕವಯತ್ರಿ ಪ್ರೇಮಾ ಟಿಎಂಆರ್, ನಿರ್ವಹಣೆ ಟಿಶ್ಯಾಮ್ ಪ್ರಸಾದ್. 12:35 ಆರೋಗ್ಯ ಸಂಚಿಕೆ, ವಿಶ್ವ ಆಹಾರ ಸುರಕ್ಷತಾ ಸಂದರ್ಭದಲ್ಲಿ ಆಹಾರದ ಕಲಬೆರಕೆ ಮತ್ತು ಪತ್ತೆ ಹಚ್ಚುವ ವಿಧಾನಗಳನ್ನು ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲಾ ದೇವಿ ಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿ ಮೋಹನ್ ನಾಯಕ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಸೂರ್ಯ ಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ, ಭಾಗವಹಿಸುತ್ತಾರೆ ಪಿಎಂ ಜಗದೀಶ್ ಮತ್ತು ಪಂಕಜ್ ಡಿ ಕುರ್ತಾರ್ಕರ್. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ, ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಹಕ್ಕಿಯ ಬಳಗ, ಬಹುಮುಖ ಪ್ರತಿಭೆ ಜಿಷ್ಣು ಅವರ ಪರಿಚಯ. 3:00 ಗುಲ್ಮೊಹರ್ ಹಿಂದಿ ಚಿತ್ರಗೀತೆಗಳು. ನಾಳೆ ಸಂಜೆ 5:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಚರ್ಚೆ, ವಿಷಯ ವಿಕಸಿತ ಭಾರತಕ್ಕಾಗಿ ದೃಢವಾದ ಆರ್ಥಿಕ ಬೆಳವಣಿಗೆ. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಪಿ ಕೆ ಸುಮತಿ. ವಿಜ್ಞಾನದ ಮುನ್ನಡೆ 6:30. 6:51 ಕೃಷಿರಂಗ, ಪರಿಸರ ದಿನಾಚರಣೆಯ ಬಾನುಲಿ ವರದಿ ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತ, ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳ ವಾದನ. 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ. 8:00 ಚಿತ್ರಗೀತೆಗಳು. 8:10 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಕ್ರಮದ ಧ್ವನಿ ಮುದ್ರಣ, ವಿಷಯ ಯುವಶಕ್ತಿ. 9:15 ರಿತ್ವಿಕ್ ರಾಜನ್ ಅವರಿಂದ ಭಾವಗೀತೆಗಳು. 9:30 ಯುವವಾಣಿ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಋಷಿಕೇಶ್ ಗಾಗುರುಡೆ ಅವರ ಗಾಯನ. ಆಕಾಶವಾಣಿ ಪುಡೆ ಕೇಂದ್ರದ ಕೊಡುಗೆ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಬೆಂಗಳೂರು. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ 11:14:25. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ನಾಳಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:55 ಪ್ರಾರಂಭವಾಗುವುದು. ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:53 ನಿರಂತರವಾಗಿ ಡಿಆರ್ಎಂ ತರಂಗಾಂತರದಲ್ಲಿ ಆಲಿಸಬಹುದು. ಈಗ ಸಮಯ ಸರಿಯಾಗಿ 11:15. ಆತ್ಮೀಯ ಕೇಳುಗರಿಗೆ ಸವಿತಾ ಶಿವಕುಮಾರ್ ಮಾಡುವ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.